107.8 FM. Radio 7, 107.8 FM. Radio 7, 이가 악난 구라라비아.

Radio 7 107.8 FM Radio 7 Iga app na nakudala pya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಅವ್ರ ಬಗ್ಗೆ ಹೇಳ್ತೀವಿ, ಅವರಿಗೆ ಶೌಚವಿಲ್ಲ, ಆಚಾರವಿಲ್ಲ, ಏನು ಸಿಕ್ಕಿದ್ರೆ ಅದನ್ನು ತಿನ್ನುವರು, ಮಡಿ ಇಲ್ಲ, ಮೈಲಿಗೆ ಇಲ್ಲ, ವರ್ಣಭೇದವಿಲ್ಲ, ಸ್ತ್ರೀಯರೊಡನೆ ಸುಲಭವಾಗಿ ಬೆರೆಯುವರು, ಮದ್ಯ ಕುಡಿದು ಗಂಡಸರು ಹೆಂಗಸರು ಕುಳಿತು ನೃತ್ಯ ಮಾಡುವರು. ನಾವು ಆಶ್ಚರ್ಯದಿಂದ ನೋಡಿ ಇಂತಹ ಜನಾಂಗದಲ್ಲಿ ಏನಾದರೂ ಒಳ್ಳೆಯದು ಇರಬಹುದೇ ಎಂದು ಆಶ್ಚರ್ಯ ಪಡೆದು ಅವರಲ್ಲಿ ಏನಾದರೂ ಒಳ್ಳೇದು ಇದೆಯಾ ಅಂತ ನಾವು ಕೇಳ್ತೀವಿ. ಇದು ಕಣ್ಣಿ ಕಾಣಿಸುವಂತಹದ್ದು ಅಂತ ಹೇಳ್ತಾರೆ. ಮುಂದೆ ಆ ಸಮನ್ವಯ ದೃಷ್ಟಿ ಬರುವಂತಹದ್ದು ಮುಂದಿನ ಸಾಲು. ಎಷ್ಟು ಒಂದೇ ಸಾಲಲ್ಲಿ ಹೇಳ್ಬಿಡ್ತಾರೆ, ಇಷ್ಟು ಪ್ಯಾರಾಗ್ರಾಫ್ ಹೇಳ್ಬಿಟ್ಟು ಮುಂದೆ, ಇವೆರಡೂ ಬಹಿರ್ದೃಷ್ಟಿ, ಒಳಗೆ ಇರುವುದು ಅಲ್ಲ. ವಿದೇಶಿಯರಿಗೆ ನಮ್ಮ ಸಮಾಜದಲ್ಲಿ ಬೆರೆಯಲು ಅವಕಾಶವಿಲ್ಲ. ನಾವು ಅವರನ್ನು ಮ್ಲೇಚ್ಛರ್ ಅನ್ನುತ್ತೇವೆ, ಅವರು ಕೂಡ ನಮ್ಮನ್ನು ಕಾಳದಾಸರು ಎಂದು ನಿರ್ಕೃಷ್ಟ ದೃಷ್ಟಿಯನ್ನು ನೋಡುತ್ತಾರೆ. ಇಬ್ರು ಬೆರೀಲೇ ಇಲ್ಲ, ನಾವು ದೂರ ದೂರ ಕೂತು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಎರಡೂ ದೃಷ್ಟಿಯಲ್ಲಿ ಸತ್ಯವಿದೆ. ಇದು ಕ್ರಾಂತ ದೃಷ್ಟಿ ಅಂತ ಹೇಳುದು. ಎರಡೂ ದೃಷ್ಟಿಯಲ್ಲಿ ಸತ್ಯ ಇದೆ. ಯಾಕಂದ್ರೆ ಒಂದು ಬಹಳ ದೊಡ್ಡ ಪ್ರಶ್ನೆಯನ್ನು ವಿವೇಕಾನಂದ ನಮ್ಮ ಮುಂದೆ ಇಡ್ತಾರೆ. ಇಷ್ಟು ನಿಷ್ಪ್ರಯೋಜಕರು ಭಾರತದವರಾಗಿದ್ರೆ, ಪೌರಾತ್ಯರಾಗಿದ್ರೆ, ಅದು ಜನಾಂಗ ಹೇಗೆ ಬದುಕ್ತು? ಏನೂ ಶಕ್ತಿ ಇಲ್ದ್ರೆ ಬದುಕೋಕ್ಕಾಗಲ್ಲ ರೀ. ಯಾವುದೋ ಒಂದು ರೋಗ ಬಂದ್ರೆ ಪಟ್ಟ ಹೋಗ್ಬಿಡ್ಬೇಕು. ಏನೂ ಇಲ್ಲ, ಇಲ್ಲಿ ದಾಸ್ಯದಲ್ಲಿದ್ದಾರೆ, ದೀನರಾಗಿದ್ದಾರೆ, ಸತ್ತ ಎಲುಬುಗಳಲ್ಲಿ ಸ್ಮಶಾನ ಇದ್ದಂಗಿದ್ದಾರೆ ಇದಿಷ್ಟೆಲ್ಲ ಬರೆದಾಗ ಬದುಕಿದ ಹಾಗೆ ಅವರು ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ. ಒಳಗಿನಿಂದ ಮತ್ತು ಹೊರಗಿನಿಂದ ಇಷ್ಟೊಂದು ದುಃಖ ದಾರಿದ್ರ್ಯಗಳಿಗೆ ತುತ್ತಾದರೂ ಭಾರತೀಯರು ಇನ್ನೂ ಬದುಕಿದ್ದಾರೆ. ಇದು ಬಹಳ ಮುಖ್ಯ. ಯಾಕೆ ಬದುಕಿದ್ದಾರೆ ಅಂತ ಹೇಳ್ತಾರೆ, ಬದುಕಿದ್ದಾರೆ. ಇದಕ್ಕೆ ಕಾರಣ, ಜಗತ್ತಿನ ರಕ್ಷಣೆಗೆ ಅವಶ್ಯಕವಾದ ರಾಷ್ಟ್ರೀಯ ಭಾವ ನಮ್ಮಲ್ಲಿರುವುದು. ನಮ್ಮ ದೇಶ, ನಮ್ಮ ರಾಷ್ಟ್ರ ಅಂತ ಒಂದಿದೆ.

0: Radio Sarang 107.8 FM.
1: ಇದು ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ, ಯುರೋಪ್ ದೇಶದವರಲ್ಲಿ ಒಂದು ರಾಷ್ಟ್ರೀಯ ಭಾವವಿದೆ, ಅದಿಲ್ಲದಿದ್ದರೆ ಸಂಸಾರ ಸಾಗುವುದಿಲ್ಲ. ಆದ ಕಾರಣವೇ ಅವರಷ್ಟು ಪ್ರಬಲರಾಗಿರುವುದು. ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡರೆ ಮನುಷ್ಯ ಒಂದು ಕ್ಷಣವಾದರೂ ಬದುಕಿಯಾನೇನು? ಶಕ್ತಿ ಹೋದ್ರೆ ಯಾರು ಬದುಕೋಕ್ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ಅಲ್ಲಿಯ ವ್ಯಕ್ತಿಗಳ ಸಮಷ್ಟಿ ಮಾತ್ರ. ರಾಷ್ಟ್ರ ಅಂದ್ರೆ ಏನು? ಎಲ್ಲ ಒಟ್ಟು ಎಷ್ಟು ಜನ ಇದ್ದಾರೋ ದೇಶದಲ್ಲಿ, ಆ ಎಲ್ಲರ ವ್ಯಕ್ತಿ ಸಮಷ್ಟಿ ರೂಪ ಅದು. ಸಾವಿರ ಜನ ಇದ್ರೆ ಸಾವಿರ ಜನ ಶಕ್ತಿ ಎಲ್ಲ ದೇಶದ ಶಕ್ತಿ ಆಗ್ತದೆ. ಹಾಗೆ ಎಲ್ಲವರ ಸಮಷ್ಟಿ ರೂಪ ಅದು. ಹಠಾತ್ ಆಗಿ ಅದು ನಿಶಕ್ತವಾಗಿ ನಿಷ್ಕರ್ಮವಾದರೆ ರಾಷ್ಟ್ರ ಹೇಗೆ ಬದುಕಬಲ್ಲದು? ಇದು ಬಹಳ ಚಿಂತನೆ ಹಚ್ಚುವಂತ ಮಾತು. ನನಗಂತೂ ಎಷ್ಟೋ ಸಲ ಅಂತೀವಿ, ನಮ್ಮ ದೇಶದಲ್ಲಿ ಏನು ಪ್ರಯೋಜನ ಇಲ್ಲ ಸರ್ ಅಂತೀವಿ. ಆದ್ರೆ ಅಷ್ಟು ವರ್ಷ ನಡ್ಕೊಂಡ್ ಬಂದಿದೆಯಲ್ಲ. ಯಾವುದೋ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಅಷ್ಟು ಸಾವಿರಾರು ವರ್ಷ ನಡ್ಕೊಂಡ್ ಬರಬೇಕಾದ್ರೆ ಒಳಗಡೆ ಶಕ್ತಿ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ. ಅದನ್ನ ಹುಡುಕ್ತಾ ಇದ್ದಾರೆ ಅವ್ರು, ಶಕ್ತಿ ಏನು ಅಂತ. ಸಾವಿರಾರು ವರ್ಷಗಳಿಂದ ಹಲವು ಬಗೆಯ ಕೋಟಲೆಗೆ ತುತ್ತಾದರೂ ಹಿಂದೂ ಜನಾಂಗ ಏಕೆ ನಾಶವಾಗಲಿಲ್ಲ? ಈ ನಮ್ಮ ರೀತಿ ನೀತಿಗಳು ಅಷ್ಟು ಹೀನವಾಗಿದ್ದರೆ ಪ್ರಪಂಚದಿಂದ ಏತಕ್ಕೆ ಇನ್ನೂ ಕಣ್ಮರೆಯಾಗಿ ಬದುಕಿದ್ದಾವೆ? ವಿದೇಶಿ ವಿಜಯಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನೂ ಬಿಟ್ಟಿಲ್ಲ. ತಾವು ಗಮನಿಸಿರಬೇಕು, ನಮ್ಮ ಭಾರತೀಯರು ಯಾರ ಮೇಲೂ ದಂಡೆತ್ತಿ ಹೋಗಲಿಲ್ಲ. ದಂಡಯಾತ್ರೆ ಅಂತ ಕರೀತಾ ಇದ್ರು ಉಳಿದವರೆಲ್ಲ, ಭಾರತದ ಮೇಲೆ ದಂಡಯಾತ್ರೆ ಮಾಡಬೇಕು ಅಂತ. ಆದ್ರೆ ನಮ್ಮ ಭಾರತೀಯರು ಆ ಯಾತ್ರೆಯನ್ನೇ ದಂಡ ಅಂದ್ರು. ಎಲ್ಲಿ ಹೋಗಿ ದಂಡಯಾತ್ರೆ ಎಂದೂ ಮಾಡಲಿಲ್ಲ. ಬೇರೆದವ್ರು ಬಂದ್ರು, ಬೇಕಾದಷ್ಟು ದಂಡಯಾತ್ರೆ ಮಾಡಿದ್ರು. ಅದಕ್ಕೆ ಹೇಳ್ತಾರೆ, ವಿದೇಶಿ ವಿಜಯಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನು ಬಿಟ್ಟಿಲ್ಲ. ಇತರ ನಾಗರಿಕ ದೇಶಗಳಲ್ಲಿ ಆದಂತೆ ಹಿಂದೂ ಜನಾಂಗ ಏಕೆ ನಿರ್ನಾಮವಾಗಲಿಲ್ಲ? ಯಾಕೆ ರೋಮ ಬಿದ್ದು ಹೋಯ್ತಲ್ಲ, ಈಜಿಪ್ಷಿಯನ್ ಪರಂಪರೆ ಮಾಯ ಆಗಿ ಹೋಯ್ತು. ಆ ಮಾಯನ್ ಒಂದು ವ್ಯವಸ್ಥೆ ಹೋಗ್ಬಿಡ್ತಿ ಇವತ್ತಿಲ್ಲ. ಮಾಯನ ಕ್ಯಾಲೆಂಡರ್ ಇಟ್ಟುಕೊಂಡು ಪ್ರಳಯ ಅಂತ ಒದ್ದಾಡ್ತಾ ಇದೀವಿ ನಾವು. ಮಾಯನ್ ಇಲ್ಲ ಈಗ. ಅಂದ್ರೆ ಒಂದು ಒಂದು ವ್ಯವಸ್ಥೆ, ಒಂದು ಜನಾಂಗವೇ ಕರು ಹೋಗ್ಬಿಡ್ತಲ್ಲ. ಆದ್ರೆ ಇದ್ಯಾಕೆ ಆಗ್ಲಿಲ್ಲ? ಭರತಖಂಡ ಜನಶೂನ್ಯವಾದ ಒಂದು ದಂಡಕಾರಣ್ಯವಾಗಿ ಯಾಕೆ ಆಗಲಿಲ್ಲ? ಎಷ್ಟು ಚಿಂತನೆ ಮಾಡುವಂತ ವಿಷಯ ಅದು. ವಿದೇಶಿಯರು ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ ದೇಶಗಳಲ್ಲಿ ಮಾಡಿದಂತೆ ಇಲ್ಲಿಗೂ ಬಂದು ಫಲವತ್ತಾದ ಭೂಮಿಯನ್ನೆಲ್ಲ ಏಕೆ ಆಕ್ರಮಿಸಲಿಲ್ಲ?

ನೋಡಿ, ಆಸ್ಟ್ರೇಲಿಯಾ ಇರೋದೆಲ್ಲ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್ ಅಂತ ಕರಿತೀವಿ. ಆ ಯಾರ್ಯಾರು ಜನ ಇದ್ರೋ, ತಪ್ಪು ಮಾಡಿದವರು, ಅಪರಾಧಿಗಳನ್ನು ಇಡೋದಕ್ಕೆ ಅಂತ ಒಂದು ಖಂಡ ಮಾಡಿ ಹಾಕಿದ್ದಲ್ಲಿ ಬರೀ ಅಪರಾಧಿಗಳನ್ನ ಕಳಿಸಿದಂತ, ಕಂಡೆಮ್ಡ್ ಪೀಪಲ್ ಅಂತ ಕರಿತೀವಿ, ಅವ್ರಿಗೆಲ್ಲ ಕಳಿಸಿದಂತ ಒಂದು ರಾಷ್ಟ್ರ ಕೂತ್ಕೊಂಡಿದೆ ಆಸ್ಟ್ರೇಲಿಯಾ. ಅಮೆರಿಕ ಕೂಡ ಅದು ಯಾರೂ ಇಲ್ಲ ಅಂತ ವಾಸ್ಕೋಡ ಗಾಮ ಹೋದಾಗ ಅದು ಹೌದಾ ಅನ್ಸ್ಬೇಕು. ಬೇರೆ ಬೇರೆದವ್ರು ಕಂಡು ಹಿಡಿದ್ರಲ್ಲ ಜಗತ್ತುಗಳನ್ನ, ಹೋಗಿ ಉಳ್ಕೊಂಡ್ಬಿಟ್ರು, ಪೂರ್ತಿ ಉಳ್ಕೊಂಡ್ಬಿಟ್ರು. ದೊಡ್ಡ ದೊಡ್ಡ ದೇಶಗಳಿಗೆ ಬಹಳ ದೊಡ್ಡ ಇತಿಹಾಸ ಇಲ್ಲ, ಬಹಳ 200 ವರ್ಷ, 300 ವರ್ಷ, 400 ವರ್ಷ ಇತಿಹಾಸ ಅದಕ್ಕಿಂತ ಹೆಚ್ಚಿಲ್ಲ. ಎಲ್ಲ ಹೊರಗಿಂದ ಬಂದವರೇ ಅವರು. ಅವರು ಹೇಗೆ ದೇಶವನ್ನು ಆಕ್ರಮಿಸಿ ತಮ್ಮ ದೇಶ ಮಾಡಿಕೊಂಡ್ರೋ, ನಮ್ಮ ದೇಶ ಯಾಕಾಗ್ಲಿಲ್ಲ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಬರೀತಾರಪ್ಪ, ಓನ್ಲಿ ವಿವೇಕಾನಂದರೇ ಬರೀಬೇಕು. ಇವತ್ತು ಬರೆದ್ರೆ ಕಾಂಟ್ರವರ್ಸಿ ಆಗುವುದಾಗಿತ್ತೇನೋ, ಅವರು ಬರೆದು ಚೆನ್ನಾಗಿ ಬರೆದಿದ್ದಾರೆ. ವಿದೇಶಿಯರೇ ಈ ಮಾತು ನೆನೆಸ್ಕೋಬೇಕು, ನೀವು ಬಲಾಢ್ಯರೆಂಬುದು ಬರೀ ಭ್ರಾಂತಿ. ಭಾರತದಲ್ಲಿಯೂ ಒಂದು ಶಕ್ತಿ ಇದೆ, ಒಂದು ಸತ್ವ ಇದೆ. ಮೊದಲು ಇದನ್ನು ಗಮನಿಸಿ, ಜೊತೆಗೆ ಇನ್ನೊಂದು ಜ್ಞಾಪಕದಲ್ಲಿಡಿ, ಜಗದ ಸಭ್ಯತಾ ಭಂಡಾರಕ್ಕೆ ನಮ್ಮ ಕಾಣಿಕೆ ಅವಶ್ಯವಿದೆ. ಜಗತ್ತಿನ ಸಭ್ಯತೆಯ ಭಂಡಾರಕ್ಕೆ, ನೀವು ಜಗತ್ತಿನ ಬಗ್ಗೆ ಮಾತಾಡ್ತಿರಲ್ಲ, ಆ ಸಭ್ಯತೆ ಕೊಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವಿಷಯ ಇದೆ, ನಾವು ಕೊಡೋ ತಯಾರಿದ್ದೀವಿ. ಆದ ಕಾರಣವೇ ಭಾರತ ಇನ್ನೂ ಸಜೀವಿಯಾಗಿರುವುದು. ಇನ್ನೊಂದು ಮಾತು ಬಹಳ ಮುಖ್ಯವಾಗಿ, ಕ್ರಾಂತ ದೃಷ್ಟಿ ಅಂತ ಹೇಳಿದ್ನಲ್ಲ, ಎಲ್ಲರನ್ನೂ ಚೆನ್ನಾಗಿದೆ ಅಂತ ಒಪ್ಪಿಕೊಳ್ಳುವಂತಹದ್ದು. ಅವ್ರನ್ನೂ ಕಂಡೆಮ್ ಮಾಡ್ತಾರೆ ತಪ್ಪಿದ್ದನ್ನ, ಇವ್ರನ್ನೂ ತಪ್ಪಾದ ಹೇಳ್ತಾರೆ, ಯಾವ್ದು ಒಳ್ಳೇದಿದೆ ಅಂತ ಆರಿಸಿಕೊಳ್ಳುವಂಥದ್ದು, ಇದಕ್ಕೆ ಭಾವಸೇತು ಅಂತ ಕರೆಯುವಂಥದ್ದು ಹೇಳ್ತಾರೆ. ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಒಳ್ಳೆಯ ಗುಣ ಮೀಸಲಾಗಿದೆ ಎಂಬುದು ಭ್ರಾಂತಿ. ಭಾರತಕ್ಕೂ ಆಗ್ಬಹುದು, ಪಾಶ್ಚಾತ್ಯರಿಗೂ ಆಗ್ಬಹುದು, ಎಲ್ಲ ನಮ್ಮದೇ ಶ್ರೇಷ್ಠವಾಗಿದೆ. ನಮ್ಮ ಎಲ್ಲ ಒಳ್ಳೆಯ ಗುಣ ಮೀಸಲಾಗಿದೆ ಎಂಬುದು ಭ್ರಾಂತಿ. ಭಾರತಕ್ಕೂ ಆಗ್ಬಹುದು, ಪಾಶ್ಚಾತ್ಯರಿಗೂ ಆಗ್ಬಹುದು, ಎಲ್ಲ ನಮ್ಮದೇ ಶ್ರೇಷ್ಠವಾಗಿದೆ. ನಮ್ಮಲ್ಲಿ ಕೆಲವು ಭ್ರಮಾದಿಯನ್ನಿದ್ದಾರೆ, ನಮ್ಮಲ್ಲಿ ಕೆಲವರು. ಭಾರತಾನೇ ಸರ್ವಶ್ರೇಷ್ಠ, ಜಗತ್ತಲ್ಲಿ ಏನೇನು ಪ್ರಯೋಜನ ಇಲ್ಲ ಬೇರೆ ಕಡೆಗೆ ಅಂತ ಹೇಳುವಂತ ಒಂದು ವರ್ಗ ಇದೆ. ನಮ್ಮ ದೇಶದಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ಇದೆ ಅನ್ನುವಂಥವ್ರು ಇದ್ದೀವಿ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಗುಣಗಳು ಒಳ್ಳೆಯ ಗುಣಗಳು ಮೀಸಲಾಗಿದೆ ಎಂಬುದು ಭ್ರಾಂತಿ. ಇದನ್ನು ಮೊದಲು ನಾವು ಗಮನಿಸಬೇಕು. ವ್ಯಕ್ತಿಯಲ್ಲಿರುವಂತೆ

ಜನಾಂಗದಲ್ಲಿಯೂ ಕೆಲವು ಒಳ್ಳೆ ಗುಣಗಳು ಇತರರಿಗಿಂತ ಪ್ರಧಾನವಾಗಿರಬಹುದು, ಕೆಲವು ಗುಣ ದೊಡ್ಡದಿರಬಹುದು. ನಮ್ಮ ಜನಾಂಗದಲ್ಲಿ ಅನಾಲಿಸಿಸ್ ಆಗಿದೆ ನೋಡಿ, ಈಗ ಬಂದಾಗ ಬ್ರಿಡ್ಜ್, ಇದನ್ನು ಬ್ರಿಡ್ಜ್ ಅಂತ ಕರಿತೇನೆ. ನಮ್ಮ ಜನಾಂಗದಲ್ಲಿ ಮೋಕ್ಷ ಪ್ರಾಪ್ತಿ ಇಷ್ಟೇ ಪ್ರಕಟವಾಗಿದೆ, ಪ್ರಧಾನವಾಗಿದೆ. ಮೋಕ್ಷ ಸಾಧನೆ ಮಾಡಬೇಕು ಅನ್ನುವಂಥದ್ದು ಪ್ರಧಾನವಾಗಿರುವಂಥದ್ದು. ಪಾಶ್ಚಾತ್ಯ ದೇಶದಲ್ಲಿ ಧರ್ಮ ಪ್ರಧಾನವಾಗಿದೆ, ರಿಲಿಜಿಯನ್ ಅನ್ನೋದಕ್ಕೆ ಧರ್ಮ ಅಂತ ಬಂದಿದೆ, ಪ್ರಧಾನವಾಗಿದೆ. ನಾವು ಇಚ್ಛಿಸುವುದು ಮುಕ್ತಿ, ಅವರು ಇಚ್ಛಿಸುವುದು ಧರ್ಮ. ಆ ಧರ್ಮದ ಅರ್ಥ ಹೇಳ್ತಾರೆ ನೋಡಿ ಅವರು. ಇಲ್ಲಿ ಧರ್ಮ ಶಬ್ದದ ವ್ಯವಹಾರ ಮೀಮಾಂಸಕರ ಅರ್ಥದಲ್ಲಿದೆ, ಇದು ಕಾಮನ್, ಬಹಳ ಭಾರತೀಯ ವೇದಾಂತ ದೃಷ್ಟಿಯಿಂದಲ್ಲ. ಸಾಮಾನ್ಯವಾಗಿ ಧರ್ಮ ಅಂತ ಏನ್ ಬಳಸ್ತೀವೋ ಆ ಅರ್ಥದಲ್ಲಿ ಅವರು ಧರ್ಮ ಮುಖ್ಯವಾಗಿದೆ. ಅಂದ್ರೆ ಏನರ್ಥ ಅವರಿಗೆ ಧರ್ಮವೆಂದರೇನು? ಅವರ ಪಾಲಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖ ಭೋಗ ಪ್ರವೃತ್ತಿಯೇ ಧರ್ಮ. ವಿ ಶುಡ್ ಬಿ ಹ್ಯಾಪಿ ಅಂಡ್ ಕಂಟೆಂಟೆಡ್. ನೀವು ಇವತ್ತು ಯಾವ್ದಾದ್ರು ಅಮೆರಿಕನ್ ಪುಸ್ತಕ ತಗೊಂಡ್ರೆ, ಹೊಸ ಪುಸ್ತಕ ಬಂದ್ರೆ, ಹೌ ಟು ಬಿ ರಿಚ್ ಅಂಡ್ ಹೌ ಟು ಬಿ ಸಕ್ಸಸ್ಫುಲ್, ಮುಖ್ಯ ಕ್ವಶನ್ ಬರ್ ಹೌ ಟು ಬಿ ರಿಚ್ ಹೌ ಟು ಬಿ ಸಕ್ಸಸ್ಫುಲ್, ರಿಚ್ ಡ್ಯಾಡ್ ಅಂಡ್ ಪೂರ್ ಡ್ಯಾಡ್, ಅದು ಅಂತದೇ. ಅಂದ್ರೆ ಹೇಗೆ ಶ್ರೀಮಂತರಾಗಬೇಕು, ಹೇಗೆ ಬಳಸಬೇಕು, ಹೇಗೆ ಚೆನ್ನಾಗಿ ಗಳಿಸಬೇಕು, ಹೌ ಟು ಬಿ ಸಕ್ಸಸ್ಫುಲ್ ಮೀನ್ಸ್ ಹೌ ಟು ಬಿ ರಿಚ್, ಈಗೆಲ್ಲ ಬೇಕಾದಷ್ಟು ಪುಸ್ತಕ ಬರ್ತದೆ. ಅವ್ರು ಹೇಳುವಂತಹದ್ದು ಭೋಗ ಪ್ರವೃತ್ತಿಯೇ ಧರ್ಮ. ಧರ್ಮ ಕ್ರಿಯೆಯ ಮೂಲಕ ಆಗುವಂತಹದ್ದು. ಮನುಷ್ಯ ಹಗಲು ರಾತ್ರಿ ಸುಖವನ್ನು ಅನುಸರಿಸುವನು, ಅದಕ್ಕಾಗಿ ಕರ್ಮ ಮಾಡುತ್ತಾನೆ. ಆದ್ರಿಂದ ಅವ್ರ ಉದ್ದೇಶ ಸ್ಪಷ್ಟವಾಗಿದೆ, ಕರ್ಮ ಮಾಡೋದು ಎದಕ್ಕೆ ಅಂದ್ರೆ ಅದರ ಮೂಲಕ ನನಗೆ ಉಪಕರಣಗಳು ಸಿಗ್ತವೆ, ಜೀವನ ಸಂತೋಷವಾಗಿ ಆಗ್ತದೆ, ದೇಹವನ್ನು ತೃಪ್ತಿಪಡಿಸಬೇಕು ಅನ್ನುವಂಥದ್ದು ಅವರ ಧರ್ಮ ಆಗಿದೆ.

Radio Sarang 107.8 FM. ಸನ್ಯಾಸಿಗಳಾಗಿ ಹೇಳುವಂತ ಮಾತಿದು ಅಪರೂಪದ ಸನ್ಯಾಸಿ ಅಂತ ಅದಕ್ಕೆ ಹೇಳೋದಾನೆ. ಎಲ್ಲರೂ ಹೇಳ್ತಾರೆ ನೀನು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರು ಹೇಳೋದೇನಂದ್ರೆ ಯಾರು ಮಣಮಣ ಎಂದು ಮೂಗಿನಿಂದ ಹೆಂಗಸರಂತೆ ಗುಜುಗುಟ್ಟುವರೋ, ಯಾರ ಧ್ವನಿ ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರೋ ಎಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಅವ್ರ ಧ್ವನಿ ನೋಡಿದ್ರೆ ಒಂದು ವಾರ ಊಟ ಮಾಡಲಿಕ್ಕಿಲ್ಲ ಅನ್ಸುತ್ತೆ, ಅಟ್ಕುಗ್ ಹೋಗಿದೆ. ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರೆಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಒದ್ದೆಯಾದ ಚಿಂದಿಯ ಬೊಂತೆಯಂತೆ ಯಾರು ಅವನನ್ನು ಒದೆಯಲಿ ನಿಂದಿಸಲಿ ತೆಪ್ಪಗಿರುವನೋ, ಅದು ನಿಮ್ಮತ ಶ್ರೇಣಿಯ ತಮೋಗುಣ ಪ್ರಕಾಶ, ಅದು ಮೃತ್ಯು ಚಿಹ್ನೆ, ಸತ್ವಗುಣವಲ್ಲ. ಮೂಗಿಡ್ಕೊಂಡು ಕೂತ್ಕೊಂಡು ಮಣ ಮಣ ಮಣ ಅಂತ ಇದ್ದು ಹೊರಗಿನ ಪ್ರಪಂಚದ ಸ್ಪರ್ಶ ಇಲ್ಲದೇನೆ ಒದ್ದಾಡ್ಕೊಂಡಿರೋದು, ಇದು ದೊಡ್ಡ ಗುಣ ಅಲ್ಲ, ಇದು ಮೃತ್ಯು ಚಿಹ್ನೆ, ಸತ್ವಗುಣವಲ್ಲ, ಬರೀ ದುರ್ಗಂಧ. ಅರ್ಜುನನಿಗೂ ಇಂಥ ಅವಸ್ಥೆ ಪ್ರಾಪ್ತವಾಗಿತ್ತು. ಅದಕ್ಕೆ ಹೇಳ್ತಾರೆ ಅವರು ಭಗವಂತ, ಅದಕ್ಕೆ ಕೃಷ್ಣ ಈ ಗೀತೆಯನ್ನು ಹೇಳಲೇಬೇಕಾಗಿತ್ತು. ಆ ಕ್ಲೈಬ್ಯ ತೆಗಿಬೇಕು, ಹೋಗಿ ಉತ್ತಿಷ್ಠತ ಹೊಡಿ ಯುದ್ಧ ಮಾಡು ಅಂತ ಹೇಳಬೇಕಾಗಿತ್ತು ಅವನಿಗೆ. ಹಾಗೆ ನಮ್ಮಲ್ಲಿ ಹೇಳಬೇಕಾಗಿದೆ, ನಾವು ಇದನ್ನೇ ಅಧ್ಯಾತ್ಮ ಅಂತ ಕೂತಿದ್ದೇವೆ, ಅದಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನ ಪ್ರಾಚ್ಯ ವಿಷಯಕ್ಕೆ ಹೇಳಿದಾಗ ಈ ತಮಾಷೆ ಹೇಗಿದೆ ನೋಡಿ, ಇದು ಬಹಳ ಅದ್ಭುತವಾದ ಮಾತು, ನನಗಿಷ್ಟ. ಅದಕ್ಕೆ ನಾನು ಮಾತು ಹೇಳೋದು ಬೇಡ, ಅವ್ರ ಮಾತೇ ಹೇಳಬೇಕು ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನ. ಹಿ ಟಾಕ್ಸ್ ಸೋ ಹೈ ಆಫ್ ಜೀಸಸ್ ಕ್ರೈಸ್ಟ್, ಅವ್ರಿಗಿರುವಂತಹ ಅಂತಃಕರಣ ನಮಗೇನಾದ್ರೂ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೊಗಳುತ್ತಾರೆ. ಇದನ್ನ ಹೊಗಳದನ್ನ ಯೇಸು ವಿರೋಧಿ ಅಂತ ದಯವಿಟ್ಟು ಭಾವಿಸ್ತಾರೆ. ವಿವೇಕಾನಂದರ ಶಕ್ತಿ ಅದು, ಯಾವ ಮಾತಿಗೆ ಬಂದಾಗ ಯಾವುದನ್ನು ಖಂಡನೆ ಮಾಡಬೇಕು ಅದು ಮಾಡಬೇಕು, ಮೆಚ್ಕೋಬೇಕಾದ್ರೆ ಮೆಚ್ಕೋಬೇಕು. ಇಲ್ಲಿ ಹೇಳ್ತಾರೆ ಯುರೋಪಿಯನ್ನರ ದೇವನಾದ ಯೇಸು ಹೇಗೆ ಬೋಧಿಸುವನು, ಯಾರನ್ನು ದ್ವೇಷಿಸಬೇಡ, ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರು, ಕರ್ಮ ಗಿರ್ಮಗಳನ್ನೆಲ್ಲ ಬಿಟ್ಟು ಪರಲೋಕ ಅನುವಾಗು, ಈ ಪ್ರಪಂಚವನ್ನು ಕೆಲವೇ ದಿನಗಳಲ್ಲಿ ನಾಶವಾಗುವುದು. ಇದು ಯೇಸು ಹೇಳದಂತ ಮಾತು. ಆದರೆ ನಮ್ಮ ದೇವ ಹೇಳುತ್ತಾನೆ, ಉತ್ಸಾಹದಿಂದ ಕರ್ಮ ಮಾಡು, ಶತ್ರು ನಾಶ ಮಾಡು, ಪ್ರಪಂಚವನ್ನು ಅನುಭವಿಸು. ಅರ್ಜುನಗೆ ಅದೇ ಹೇಳಿಲ್ವಾ, ನೀನು ಗೆದ್ರೆ ರಾಜ್ಯ ಇದೆ, ಸತ್ರ ಸ್ವರ್ಗ ಇದೆ, ಯುದ್ಧ ಮಾಡು, ನೀನು ಸಾಕ್ಷಿಯಾಗಿ ನಿಂತ್ಕೋ, ಬರೀ ಸಾಕ್ಷಿಯಾಗಿ ನಿಂತ್ಕೋ ಮತ್ತೆ ನಿಮಿತ್ತ ಆಗಿ ಕೂತ್ಕೋ ನೀನು ಅಂತ ಯುದ್ಧ ಮಾಡುವಂತದ್ದು. ಇದು ನಮ್ಮ ಕೃಷ್ಣ ಹೇಳಿದಂಥದ್ದು. ಆದ್ರೆ ಈಗೇನಾಗಿದೆ ಅಂತ ಹೇಳ್ತಾರೆ ಅವರು, ಈಗ ಎಲ್ಲ ತಲೆ ಕೆಳಗಾಗಿದೆ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ. ಚೆನ್ನಾಗಿದೆ ನೋಡಿ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ. ಮಹಾರಜೋಗುಣಿಗಳಾಗಿ ಕಾರ್ಯಶೀಲರಾಗಿ ಬಹಳ ಉತ್ಸಾಹದಿಂದ ದೇಶ ದೇಶಾಂತರಗಳಲ್ಲಿ ಸುಖಭೋಗಗಳನ್ನು ಪಡೆದು ಆನಂದಿಸುತ್ತಿರುವರು. ಆದರೆ ನಾವು ಗಂಟು ಮೂಟೆ ಕಟ್ಟಿ ಕೋಣೆಯ ಮೂಲೆಯಲ್ಲಿ ಕುಳಿತು ಹೀಗೆ ಮೃತ್ಯು ಚಿಂತನೆ ಮಾಡುತ್ತಿದ್ದೇವೆ. ಮನುಷ್ಯನ ಬಾಳು ಕಮಲ ಪತ್ರದ ಮೇಲೆ ಸುಳಿದಾಡುತ್ತಿರುವಂತಹ ಜಲಬಿಂದುವಿನಂತ ಅತಿ ಚಂಚಲ ಕ್ಷಣಿಕ, ಯಮಭಯದಿಂದ ನಾಡಿಯಲ್ಲಿ ರಕ್ತ ಘನೀಭೂತವಾಗುತ್ತಿದೆ. ಮಾತು ಹೇಗಿದೆ ನೋಡಿ, ರಕ್ತ ಹೆಪ್ಪಗಟ್ಟು ಹೋಗ್ತಾ ಇದೆ, ನಮ್ಮ ತಣ್ಣಗ ಕೂತಿದೀವಿ ನಾವು, ಬೇಡ ಅಂತೇಳಿ. ಅದಕ್ಕೆ ಹೇಳ್ತಾರೆ ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರು, ಈಗ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರು, ಯುರೋಪಿಯನ್ನರು. ಯೇಸುವಿನ ಇಚ್ಛೆಯಂತೆ ಕೆಲಸ ಮಾಡುತ್ತಿರುವರು ಯಾರು, ಶ್ರೀಕೃಷ್ಣನ ವಂಶಜರು. ಎಷ್ಟು ಚಂದ ನೋಡಿ, ಅವ್ರ ಮಾತು ನಾವು ಪಾಲಿಸ್ತೆ, ನಮ್ಮ ಮಾತನ್ನು ಅವ್ರು ಪಾಲಿಸ್ತಾ ಇದ್ದಾರೆ, ಅವರು ಶಕ್ತಿಯಿಂದ ಕೆಲಸ ಮಾಡ್ತಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ, ನಾವು ಬೇಡ ಅಂತ ಕೂತಿದೀವಿ. ಕೃಷ್ಣ ಹೇಳ್ದ ಉತ್ತಿಷ್ಠ ಜಾಗೃತ, ಹೋಗಡು ಹೊಡಿ ಯುದ್ಧ ಮಾಡು ಅಂತ ಹೇಳ್ದ ಅವನು, ತಸ್ಮಾತ್ ಯುದ್ಧಸ್ವ ಅಂತ ಹೇಳ್ದ. ಆದ್ರೆ ಇವರು ನಾವು ಕೂತಿದೀವಿ ಮಣಮಣ ಅಂತ. ಅದಕ್ಕೆ ಹೇಳ್ತಾರೆ, ಇದಕ್ಕಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ, ಮೋಕ್ಷ ಮಾರ್ಗಕ್ಕೆ ಉಪದೇಶ ದೊರಕುವುದು ವೇದದಲ್ಲಿ, ಇದ ನಂತರ ಬಂದ ಬುದ್ಧ ಕ್ರೈಸ್ತವರೆಲ್ಲ ಅಲ್ಲಿಂದಲೇ ತೆಗೆದುಕೊಂಡಿರುವುದು, ಅದನ್ನು ನಾವು ಮರೆತಿದ್ದೇವೆ ಅಂತ. ಎರಡು ದೃಷ್ಟಿಗಳನ್ನು ನೋಡುವಂತದ್ದು, ಆಮೇಲೆ ಘಟನೆಗಳನ್ನೇ ಕೆಲವು ತಗೋತೇನೆ.

0: Radio Sarang 107.8 FM.
1: ಅವ್ರು ಬರೆದು ತುಂಬಾ ಇದೆ, ನಾನು ಆರಿಸ್ಕೊಂಡದ ಕೆಲವು ಭಾಗಗಳನ್ನು ಮಾತ್ರ ಆರಿಸ್ಕೊಂಡದ್ದು. ನಾವು ಅವಶ್ಯಕವಾಗಿ ಅನ್ಯ ಜನಾಂಗದಿಂದ ಎಷ್ಟೋ ಕಲಿಯುವುದು ಇರುತ್ತದೆ, ಯಾವುದನ್ನು ನಿರಾಕರಣೆ ಮಾಡೋದಿಲ್ಲ, ಕಲಿಯೋದು ಬೇಕಾದಷ್ಟಿದೆ. ಯಾರು ತಾವು ಮತ್ತೊಬ್ಬರಿಂದ ತಿಳಿದುಕೊಳ್ಳುವುದಿಲ್ಲವೆಂದು ಭಾವಿಸುವರೋ ಅವರು ಮರಣೋನ್ಮುಖರಾಗಿರುವರು. ಕಲಿಯೋದೇನು ಇಲ್ಲ ಬೇರೆದವ್ರ ಕಡೆಯಿಂದ ಅಂತ ತಿಳ್ಕೊಂಡ್ರೆ ನಾನು ಮೃತ್ಯುಶೈಲೇ ಇದ್ದೇನೆ ಅಂತ. ಯಾರು ತಾವು ಸರ್ವಜ್ಞರೆಂದು ಭಾವಿಸುವರೋ ಅವರ ಅವನತಿಗೆ ಅತಿ ನಿಕಟವಾಗಿರುವರು. ದ ಮೊಮೆಂಟ್ ಐ ಫೀಲ್ ಐ ನೋ ಎವ್ರಿಥಿಂಗ್, ಐ ಆಮ್ ಆನ್ ದ ಬ್ರಿಂಕ್ ಆಫ್ ಕೊಲ್ಯಾಪ್ಸ್ ಅಂತ ಹೇಳ್ತಾರೆ. ಅತಿ ನಿಕಟದಲ್ಲಿರುವರು. ಎಷ್ಟು ದಿನವಿದ್ದರೆ ಅಷ್ಟು ದಿನ ಕಲಿತುಕೊಳ್ಳುತ್ತೇವೆ, ಆದರೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಯಾವುದನ್ನು ಕಲಿತುಕೊಳ್ಳುತ್ತೀರೋ ಅದು ನಿಮ್ಮ ರೀತಿಯಲ್ಲೇ ಆಗಬೇಕು, ಬಹಳ ಮುಖ್ಯ. ಅದನ್ನೇ ಬಾರೋ ಮಾಡೋದಲ್ಲ, ನಿಮ್ಮ ತಿರುಳನ್ನು ತ್ಯಜಿಸದೆ ಉಳಿದವರಿಂದ ಪಡೆದುಕೊಳ್ಳಬೇಕು. ಮತ್ತೊಬ್ಬರ ಕಡೆಯಿಂದ ಪಡ್ಕೊಳ್ಳುವಾಗ ಅದನ್ನೇ ಗಾಂಧಿ ಬಹಳ ಚಂದ ಹೇಳ್ತಾರೆ, ಐ ಕೀಪ್ ದ ವಿಂಡೋಸ್ ಆಫ್ ಮೈ ಹೌಸ್ ಓಪನ್, ಐ ಕೀಪ್ ಆಲ್ ದ ಡೋರ್ಸ್ ಅಂಡ್ ವಿಂಡೋಸ್ ಆಫ್ ಮೈ ಹೌಸ್ ಓಪನ್, ಐ ಅಲೌ ಏರ್ ಟು ಕಮ್ ಫ್ರಮ್ ಆಲ್ ಸೈಡ್ಸ್ ಬಟ್ ಐ ರಿಫ್ಯೂಸ್ ಟು ಬಿ ಸ್ವೆಪ್ಟ್ ಆಫ್ ಮೈ ಫೀಟ್. ಎಷ್ಟೋ ಬೇರೆ ಕಡೆಯಿಂದ ಹೊರಗಡೆ ಗಾಳಿ ಬರಲಿ, ಆದ್ರೆ ಗಾಳಿ ಬಂದು ನನ್ನ ಕೊಚ್ಚಿಕೊಂಡು ಹೋಗ್ಬಾರ್ದಷ್ಟೇನೆ. ನಾನು ನನ್ನ ನಂಬಿಕೆಯಲ್ಲಿ ಗಟ್ಟಿಯಾಗಿರ್ತೇನೆ. ಹೊರಗಿಂದ ಬಂದ್ರೆ ಆನೋ ಭದ್ರ ಕೃತೋ ಅಂತ ವಿಶ್ವತ, ಮೇಲಿಂದ ಮೂರು ಬಂದ್ರೆ ತಗೋತೀನಿ ಅಂತ ಅದ್ ಹೇಳ್ತಾರೋ, ನಾವು ಬದಲಾಗಬಾರ್ದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು, ಐರೋಪನೀತಿಯ ಊಟ ಮಾಡಬೇಕೆಂದು ನಾನು ಬಯಸುತ್ತೇನೆ ಎಂದಿಟ್ಟುಕೊಳ್ಳಿ, ಆದರೆ ನಾವು ಭೋಜನ ಕಾಲದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವೆವು, ಅವರು ಕುರ್ಚಿ ಮೇಲೆ ಕುಳಿತು ಮೇಜಿನ ಮೇಲೆ ಊಟ ಮಾಡುವರು. ನಾನು ಅವರಂತೆ ಊಟ ಮಾಡಬೇಕಾದರೆ ಬಹಳ ಹೊತ್ತು ಕುಳಿತುಕೊಂಡು ಯಮಯಾತನೆ ಅನುಭವಿಸಬೇಕಾಗುತ್ತದೆ. ಇದು ಅಭ್ಯಾಸ ಆದವರು ಕೆಳಗೆ ಕೂತವರಿಗೆ. ಆದ ಕಾರಣ ಅವರ ಭೋಜನವನ್ನು ನಮ್ಮ ರೀತಿಯಲ್ಲಿ ಮಾಡುತ್ತೇವೆ. ಆ ಪ್ರಕಾರವಾಗಿಯೇ ನಾವು ವಿದೇಶಿಯರಿಂದ ಏನನ್ನಾದರೂ ಕಲಿಯಬೇಕಾದರೆ ತೋರಿಗೆ, ಆದ ಕಾರಣ ಅವರ ಭೋಜನವನ್ನು ನಮ್ಮ ರೀತಿಯಲ್ಲಿ ಮಾಡುತ್ತೇವೆ. ಆ ಪ್ರಕಾರವಾಗಿಯೇ ನಾವು ವಿದೇಶಿಯರಿಂದ ಏನನ್ನಾದರೂ ಕಲಿಯಬೇಕಾದರೆ ನಮ್ಮ ವಾಸ್ತವಿಕ ಜನಾಂಗದ ತತ್ವವನ್ನು ರಕ್ಷಿಸಿಕೊಂಡು ಅದಕ್ಕನುಗುಣವಾಗಿ ಅದನ್ನು ಪರಿವರ್ತಿಸಿಕೊಳ್ಳಬೇಕು. ಇದು ದಿಸ್ ಈಸ್ ಸಿಂಥೆಸಿಸ್. ನಮ್ಮದೆಲ್ಲ ಬಿಟ್ಟು ಹೋಗೋ ಬಡ್ಕೊಳ್ಳೋದು ಅಂತಲ್ಲ, ನಮ್ಮದು ಉಳಿಸ್ಕೊಳ್ಬೇಕು ಯಾವ್ದು ಚೆನ್ನಾಗಿದೆಯೋ, ಅದರ ಜೊತೆಗೆ ಅದನ್ನು ಸಮೀಕರಿಸಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೋಬೇಕು. ಅಡಾಪ್ಷನ್, ಅಡಾಪ್ಟ್ ಮಾಡ್ಕೋಬೇಕೆ ಹೊರತಾಗಿ ನಾವು ರಿಪ್ಲೇಸ್ ಮಾಡ್ಕೋಬಾರ್ದು. ಎಷ್ಟೋ ಜನ ನಮ್ಮಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದ ತಕ್ಷಣ ನಮ್ಮಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅದನ್ನ ಹಿಡ್ಕೊಂಡ್ಬಿಡೋದಾಗುತ್ತೆ, ಅದು ನಿರಾಕರಣೆ ಇದೆ. ಅವ್ರು ಹಾಗಲ್ಲ, ನಿಮ್ಮ ನಂಬಿಕೆಯಲ್ಲಿ ಭದ್ರವಾಗಿರಿ, ಅವ್ರು ಏನಾದರೂ ಚೆನ್ನಾಗಿದ್ರೆ ನಮ್ಮ ಧರ್ಮಕ್ಕೆ ಹೊಂದೋ ಹಾಗೆ ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಕೊನೆಗೆ ತಮ್ಮನ್ನೇ ಹೇಳ್ಕೊಂಡ್ಬಿಡ್ತಾರೆ, ಬಹಳ ಅಪರೂಪ ಹಂಗೆ ಹೇಳೋದವರು. ಬಟ್ಟೆಯಿಂದ ಮನುಷ್ಯನಾಗುವನೇ ಅಥವಾ ಮನುಷ್ಯ ಬಟ್ಟೆಯನ್ನು ಮಾಡುವವನೇ. ಕೊನೆಗೆ ಹೇಳ್ತಾರೆ, ಶಕ್ತಿವಂತ ಎಂತಹ ಪೋಷಾಕಿನಲ್ಲಿದ್ದರೂ ಗೌರವಕ್ಕೆ ಪಾತ್ರನಾಗುತ್ತಾನೆ, ನನ್ನಂತಹ ಮೂಢ ಅಗಸರ ಕತ್ತೆಯಂತೆ ಎಷ್ಟು ಬಟ್ಟೆಯ ಗಂಟನ್ನು ಹೊತ್ತಿದ್ದರೂ ಯಾರೂ ಗೌರವಿಸುವುದಿಲ್ಲ. ತಮ್ಮ ಎಕ್ಸಾಂಪಲ್ ಹೇಳ್ಕೊತಾರ, ಬಟ್ ನಮಗದು ಆಕ್ಚುಲಿ ಇರೋದು. ಯಾವುದೋ ಬಟ್ಟೆ ಗಂಟು ಹೊತ್ಕೊಂಡಿದ್ರೆ, ಯಾವುದೋ ಸಂಸ್ಕೃತಿ ನಂದು ಅಂತ ಹತ್ಕೊಂಡಾಗ ನಾವು ಅಗಸರ ಕತ್ತೆ ಆದಂಗೆ ಹಾಕ್ತೀವಿ. ಕತ್ತೆ ಒಂದ್ ದಿವಸನೂ ಬಟ್ಟೆ ಹಾಕೊಳ್ಳಿಲ್ಲ, ಅದ್ರ ಹೊರತು ತಪ್ಪಲಿಲ್ಲ, ಹೊರಗೆ ಇರುವಂತಹದ್ದು. ಹಾಗೆ ನಾನು ಬೇರೆಯ ಸಂಸ್ಕೃತಿಯನ್ನು ಎರವಲಾಗಿ ತಗೊಂಡಾಗ ಅದು ನಂದೂ ಆಗಲ್ಲ, ಅದಕ್ಕೂ ನಾನು ಸೇರ್ಕೊಳ್ಳಲ್ಲ. ಆದ್ರಿಂದ ಆ ಬಂದಂತಹದನ್ನು ಬದಲಾಯಿಸಿಕೊಂಡು ನನಗೆ ಅನುರೂಪವಾದ ರೀತಿಯಲ್ಲಿ ತೀರಿಸಿಕೊಂಡಾಗ ಮಾತ್ರ ಇದು ಅದ್ಭುತ ಆಗ್ತದೆ ಅಂತ.

0: Radio Sarang 107.8 FM.
1: 107.8 FM. Radio Sarang. Iga app nalu kuda labhya.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ,

ಇದೀಗ ಒಂದಿಷ್ಟು ಸುದ್ದಿಗಳನ್ನು ನಾವು ಕೇಳ್ತಾ ಬರೋಣ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಜನಿವಾರಕ್ಕೆ ಅನುಮತಿ, ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ ಎಂದಿದೆ ಒಂದು ಪ್ರಮುಖ ಸುದ್ದಿ. 2022 ಫೆಬ್ರವರಿ 5ರಂದು ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಕೇಸರಿ ಶಾಲು ಧರಿಸುವುದನ್ನು ನಿಷೇಧಿಸುವ ನಿಟ್ಟನಲ್ಲಿ ಸಮವಸ್ತವನ್ನು ಕಡ್ಡಾಯಗೊಳಿಸಿ ಹೊರಡಿಸಿದ್ದ ಆದೇಶವನ್ನು ರಾಜ್ಯ ಸರ್ಕಾರ ಇದೀಗ ಹಿಂಪಡೆದಿದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಿಜಾಬ್ ಜನಿವಾರವನ್ನು ಧರಿಸಿ ತರಗತಿಗೆ ಹಾಜರಾಗಲು ಅನುಮತಿ ಕೊಟ್ಟಿದೆ. ಬುಧವಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಪದ್ಮಿನಿ ಎಸ್ಎಸ್ ಅವರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಸಮವಸ್ತ್ರ ಕುರಿತಾಗಿ ಪರಿಷ್ಕೃತ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿಪೂರ್ವ ಕಾಲೇಜುಗಳು ಸಂಸ್ಥೆಯ ಅಗತ್ಯಗಳು ಸರ್ಕಾರದ ನಿರ್ದೇಶನಕ್ಕೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಬೇಕು ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ವಿದ್ಯಾರ್ಥಿಗಳು ಸಮವಸ್ತದೊಂದಿಗೆ ಸೀಮಿತ ಸಾಂಪ್ರದಾಯಿಕ ಮತ್ತು ಪದ್ದತಿ ಆಧಾರಿತವಾದ ಸಂಕೇತಕ್ಕೂ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ವಿದ್ಯಾರ್ಥಿಗಳು ಸಮವಸ್ತದೊಂದಿಗೆ ಸೀಮಿತ ಸಾಂಪ್ರದಾಯಿಕ ಮತ್ತು ಪದ್ದತಿ ಆಧಾರಿತವಾದ ಸಂಕೇತವನ್ನು ಧರಿಸಲು ಅನುಮತಿಸಲಾಗಿದೆ. ಆದರೆ ಸಾಂಪ್ರದಾಯಿಕ ಹಾಗೂ ಪದ್ದತಿ ಆಧಾರಿತವಾದ ಸಂಕೇತಗಳು ಸಮವಸ್ತಕ್ಕೆ ಪೂರಕವಾಗಿರಬೇಕು ಎಂದು ಹೇಳಲಾಗಿದೆ. ಇನ್ನು ಸಾಂಪ್ರದಾಯಿಕ ಮತ್ತು ಪದ್ದತಿ ಆಧಾರಿತವಾದ ಸಂಕೇತವನ್ನು ಧರಿಸುವಂತೆ ಯಾವುದೇ ವಿದ್ಯಾರ್ಥಿಯನ್ನು ಒತ್ತಾಯಿಸುವಂತಿಲ್ಲ. ಅದೇ ರೀತಿ ಸರ್ಕಾರ ಅನುಮತಿಸಿರುವ ಆಧಾರಿತವಾದ ಸೀಮಿತ ಸಾಂಪ್ರದಾಯಿಕ ಮತ್ತು ಪದ್ದತಿ ಸಂಕೇತವನ್ನು ಬಲವಂತವಾಗಿ ತೆಗೆಯುವಂತೂ ಒತ್ತಾಯಿಸುವಂತಿಲ್ಲ. ಆದರೆ ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದೇ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತರಾಗಬಾರದು, ಹಾಗೆ ವಿದ್ಯಾರ್ಥಿಗಳ ಅವಮಾನ, ನೋವು, ಆತ್ಮಸ್ಟೈರ್ಯಕ್ಕೆ ಧಕ್ಕೆ ಉಂಟಾಗುವುದನ್ನು ತಡೆಯಲು ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ಬುಧವಾರ ನಗರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಲಾ ಕಾಲೇಜುಗಳು ನಿಗದಿಪಡಿಸಿರುವ ಸಮವಸ್ತದೊಂದಿಗೆ ಹಿಜಾಬ್ ಜನಿವಾರ ಸೇರಿ ಯಾವುದೇ ಸಾಂಪ್ರದಾಯಿಕ ಸಂಕೇತವನ್ನು ಧರಿಸಿರುವ ಯಾವುದೇ ವಿದ್ಯಾರ್ಥಿಗೆ ಶಿಕ್ಷಣ ಸಂಸ್ಥೆ ತರಗತಿ, ಪರೀಕ್ಷಾ ಕೊಠಡಿ ಅಥವಾ ಶೈಕ್ಷಣಿಕ ಚಟುವಟಿಕೆಗೆ ನಿರಾಕರಿಸುವಂತಿಲ್ಲ ಎಂದು ಈ ಬಗ್ಗೆ ಆದೇಶ ಹೊರಡಿಸಲಾಗಿದೆ ಎಂದರು. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಕೆಲವೇ ಗಂಟೆಯಲ್ಲಿ ಕೇಂದ್ರ ತನಿಖಾ ದಳ ರಾಜಸ್ಥಾನದ ಜೈಪುರದಲ್ಲಿ ಸುಮಾರು 23ಕ್ಕೂ ಹೆಚ್ಚು ಶಂಕಿತರನ್ನು ವಶಕ್ಕೆ ಪಡೆದಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ವಶಕ್ಕೆ ಪಡೆದವರಲ್ಲಿ ಬಿಜೆಪಿಯ ಯುವ ಘಟಕವಾದ ಭಾರತೀಯ ಜನತಾ ಯುವ ಮೋರ್ಚಾ ಸ್ಥಳೀಯ ಸದಸ್ಯ ದಿನೇಶ್ ಬಿವಾಲ್ ಮತ್ತು ಆತನ ಸಹೋದರ ಮಂಗೇಲಾಲ್ ಬಿವಾಲ್ ಕೂಡ ಸೇರಿದ್ದಾರೆ. ದಿನೇಶ್ ಬಿವಾಲ್ನ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಶಾಸಕರು ಮತ್ತು ರಾಜ್ಯಮಟ್ಟದ ನಾಯಕರೊಂದಿಗಿನ ಫೋಟೋಗಳು ಹೆಚ್ಚಾಗಿ ಕಂಡುಬಂದಿವೆ. ಜೈಪುರ ಗ್ರಾಮೀಣ ಪ್ರದೇಶ ಮೂಲದ ಈ ಸಹೋದರರು ಕಳೆದ 5-6 ವರ್ಷಗಳಿಂದ ಸಿಕಾರ್ನಲ್ಲಿ ನೆಲೆಸಿದ್ದರು ಎಂದು ಹೇಳಲಾಗಿದೆ. ನೂತನ ತಮಿಳುನಾಡು ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಪಕ್ಷದ ನಾಯಕ ಮುಖ್ಯಮಂತ್ರಿ ವಿಜಯ್ ಅವರು ಬುಧವಾರ ನಿರಾಯಾಸವಾಗಿ ವಿಶ್ವಾಸಮತ ಗೆದ್ದಿದ್ದಾರೆ. ವಿಶ್ವಾಸಮತ ಗೊತ್ತುವಳಿಯಲ್ಲಿ ಒಟ್ಟು 144 ಶಾಸಕರು ವಿಜಯ್ ಅವರನ್ನು ಬೆಂಬಲಿಸಿದ್ದಾರೆ. ವಿಶ್ವಾಸಮತ ಯಾಚನೆಗೆ ಮುನ್ನ ಡಿಎಂಕೆಯ 59 ಶಾಸಕರು ಹಾಗೂ ಡಿಎಂಡಿಕೆ ಶಾಸಕಿ ಪ್ರೇಮಲತಾ ವಿಜಯಕಾಂತ್ ಸಭಾತ್ಯಾಗ ಮಾಡಿದ್ರು. ಪಾಟಾಳಿ ಮಕ್ಕಳ ಕಚ್ಚೆಯ 4 ಶಾಸಕರು ಹಾಗೂ ಬಿಜೆಪಿಯ ಓರ್ವ ಶಾಸಕ ಗೈರಾಗಿದ್ದರು. ಎಡಿಎಂಕೆಯ 47 ಶಾಸಕರ ಪೈಕಿ 25 ಶಾಸಕರು ಟಿವಿಕೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎಸ್ಪಿ ಷಣ್ಮುಗಂ ಹಾಗೂ ವೇಲುಮಣಿ ನೇತೃತ್ವದ ಈ ಬಂಡಾಯ ಶಾಸಕರ ಬಣ ವಿಶ್ವಾಸಮತ ಯಾಚನೆಯ ವೇಳೆ ವಿಜಯ್ ಅವರ ಪರವಾಗಿ ಮತ ಚಲಾಯಿಸಿದೆ. ಇನ್ನು ಟಿವಿಕೆ ಸರ್ಕಾರದ ವಿಶ್ವಾಸಮತ ಯಾಚನೆಯ ಸಂದರ್ಭ ಟಿವಿಕೆ ಪಕ್ಷದಿಂದ ಶಾಸಕನಾಗಿ ಆಯ್ಕೆಯಾಗಿರುವ ಸ್ಪೀಕರ್ ಜೆಸಿಡಿ ಪ್ರಭಾಕರ್ ಅವರು ಮತದಾನದಲ್ಲಿ ಪಾಲ್ಗೊಳ್ಳಲಿಲ್ಲ. ಸದನದಲ್ಲಿ ಬಹುಮತ ಪರೀಕ್ಷೆಯ ಸಂದರ್ಭ ಸ್ಪೀಕರ್ ಅವರಿಗೆ ಮತ ಚಲಾಯಿಸಲು ಅವಕಾಶವಿರುವುದಿಲ್ಲ. ವಿಶ್ವಾಸಮತದಲ್ಲಿ ಸಮಬಲ ಏರ್ಪಟ್ಟಾಗ ಮಾತ್ರವೇ ಅವರು ಮತ ಚಲಾಯಿಸಬಹುದಾಗಿದೆ ಎಂದು ಹೇಳಲಾಗಿದೆ. ಏರ್ ಇಂಡಿಯಾ ವಾಯುಯಾನ ಸಂಸ್ಥೆಯ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೆ ಆಯ್ದ ಕೆಲವು ಅಂತಾರಾಷ್ಟೀಯ ವಾಯುಮಾರ್ಗದಲ್ಲಿ ತನ್ನ ಹಾರಾಟ ಸೇವೆಯನ್ನು ಕಡಿಮೆಗೊಳಿಸುವುದಾಗಿ ಬುಧವಾರ ಘೋಷಿಸಿದೆ. ಜೆಟ್ಇಂಧನ ದರದಲ್ಲಿ ಭಾರೀ ಏರಿಕೆ ಮತ್ತು ಕೆಲವು ಪ್ರದೇಶದಲ್ಲಿ ವಾಯುಕ್ಷೇತ್ರಕ್ಕೆ ನಿರ್ಬಂಧ ವಿಧಿಸಲಾಗಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಂಡಿರುವುದಾಗಿ ಅದು ತಿಳಿಸಿದೆ. ಆದಾಗ್ಯೂ ತಾನು ಪ್ರತಿ ತಿಂಗಳು 12,000 ಅಂತಾರಾಷ್ಟೀಯ ವಿಮಾನಗಳ ಹಾರಾಟವನ್ನು ಮುಂದುವರಿಸಲಿದೆ ಎಂದು ಹೇಳಿದೆ. ದಿಲ್ಲಿ, ಚಿಕಾಗೋ, ಮುಂಬೈ, ನ್ಯೂಯಾರ್ಕ್, ದಿಲ್ಲಿ, ಶಾಂಘೈ, ಚೆನ್ನೈ, ಸಿಂಗಾಪುರ ಮತ್ತಿತರ ಕೆಲವು ವಾಯುಮಾರ್ಗದಲ್ಲಿ ವಿಮಾನಯಾನಗಳ ಸಂಖ್ಯೆಯನ್ನು ಕಡಿತಗೊಳಿಸಲಾಗುವುದೆಂದು ಅದು ಹೇಳಿದೆ.

ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಂಗಳವಾರ ರಾತ್ರಿ ಸುರಿದ ಗುಡುಗು ಮಿಂಚು ಸಹಿತ ಭಾರೀ ಗಾಳಿ ಮಳೆಗೆ ಅಲ್ಲಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ಮರ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ್ದು ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಮುಂಗಾರು ಪೂರ್ವ ಮಳೆಗೆ ಮಂಗಳೂರು ನಗರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿತ್ತು. ಫ್ಲೈಓವರ್ಗಳ ಕೆಳಭಾಗದಲ್ಲಿ ಕೃತಕ ನೆರೆ ಉಂಟಾಯಿತು. ಕೆಲವೆಡೆ ಒಳಚರಂಡಿಗಳು ಮ್ಯಾನ್ಹೋಲ್ಗಳಲ್ಲಿ ಮಳೆ ನೀರು ತುಂಬಿ ಹರಿದ ಪ್ರಸಂಗ ಬುಧವಾರ ಮುಂದುವರಿಯಿತು. ಮಳೆಯಿಂದಾಗಿ ನಗರದ ಪಡೀಲ್, ಪಂಪೆಲ್, ಅಂಬೇಡ್ಕರ್, ಕೊಡಿಯಾಲ್ ಬೈಲ್, ಮೊರ್ಗನ್ಸ್ ಗೇಟ್, ಕಾಸ್ಟ್ರೀಟ್ ಸೇರಿದಂತೆ ಸ್ಮಾರ್ಟ್ ರಸ್ತೆಗಳು ಜಲಾವೃತಗೊಂಡವು. ಕೆಲ ಗಂಟೆಗಳಲ್ಲೇ ಫ್ಲೈಓವರ್ಗಳಡಿ ತುಂಬಿದ್ದ ಮಳೆ ನೀರು ಇಳಿದು ಹೋಯಿತಾದರೂ ಅಲ್ಲಲ್ಲಿ ಮ್ಯಾನ್ಹೋಲ್ಗಳಲ್ಲಿ ನೀರು ತುಂಬಿದ ಕಾರಣ ಕಾಂಕ್ರೀಟ್ ರಸ್ತೆ ಅಗೆದು ದುರಸ್ತಿ ಕಾರ್ಯ ನಡೆಸುವ ಪ್ರಮೇಯ ಎದುರಾಯಿತು. ಕಂಕನಾಡಿಯಿಂದ ಪಂಪೆಲ್ ಮತ್ತು ಪಂಪೆಲ್ನಿಂದ ಯಕ್ಕೂರು ಕಂಕನಾಡಿ ಬೈಪಾಸ್ ರಸ್ತೆ ವೇಲ್ನಿಂದ ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಸಾಗುವ ಕಾಮಗಾರಿಯಲ್ಲಿ ನಡೆಯುತ್ತಿದ್ದು ಮಳೆಯಿಂದಾಗಿ ತೊಂದರೆ ಕೂಡ ಉಂಟಾಗಿದೆ. ಹಠಾತ್ ಸುರಿದ ಮಳೆಯಿಂದಾಗಿ ಲೋವರ್ ಬೆಂದೂರು ಮೊದಲನೇ ಕ್ರಾಸ್ನಲ್ಲಿ ಮನೆಯೊಂದರ ಕಂಪೌಂಡ್ ಕುಸಿದು ಬಿದ್ದು ಬೋಂದೇಲ್ ರಸ್ತೆ, ಬಿಜಯ್ ನ್ಯೂ ರೋಡ್ ಬಳಿ ಮರಗಳು ರಸ್ತೆಗೆ ಬಿದ್ದು ಸಂಚಾರಕ್ಕೆ ಅಡಚಣೆ ಕೂಡ ಉಂಟಾಗಿತ್ತು. ಇನ್ನು ಅಂತರ್ಜಲ ವೃದ್ಧಿಸಲು ಬೇಕಾದ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 447 ಏತ ನೀರಾವರಿ ಮೂಲಕ ಕೆರೆಯನ್ನು ತುಂಬುವ ಕಾರ್ಯ ಮಾಡುತ್ತಿದ್ದೇವೆ. ಕೆರೆ ತುಂಬುವುದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ವೃದ್ಧಿಯಾಗುತ್ತದೆ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಕೆರೆಯನ್ನು ತುಂಬುವ ಮೂಲಕ 1500 ಅಡಿ ಬದಲು 250 ಅಡಿಯಲ್ಲಿ ನೀರು ಸಿಗುವ ರೀತಿಯಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಹೇಳಿದ್ದಾರೆ. ಮಣಿಪಾಲ ಪ್ರಗತಿನಗರದಲ್ಲಿ ನಿರ್ಮಾಣವಾಗುತ್ತಿರುವ ಉಡುಪಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕಟ್ಟಡ ಕಾಮಗಾರಿಯನ್ನು ಬುಧವಾರ ಪರಿಶೀಲಿಸಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. ಸುಮಾರು 427 ಏತ ನೀರಾವರಿ ಮೂಲಕ 1184 ಕೆರೆಯನ್ನು ತುಂಬಲಾಗುತ್ತಿದೆ. ರಾಜ್ಯದ 3 ವ್ಯಾಲಿಗಳಲ್ಲಿನ ಎಲ್ಲಾ 700 ಕೆರೆಯನ್ನು ತುಂಬುವ ಕಾರ್ಯ ನಡೆದರೆ 6 ಜಿಲ್ಲೆಯ ರೈತರಿಗೆ ಅನುಕೂಲವಾಗುತ್ತದೆ. ಆ ನಿಟ್ಟನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ. ಒಟ್ಟಾರೆ ಅಂತರ್ಜಲ ವೃದ್ಧಿ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು. ಇನ್ನು ಉಡುಪಿ ನಗರ ಪ್ರದೇಶದಲ್ಲಿ 797 ಹಾಗೂ ಗ್ರಾಮೀಣ ಭಾಗದಲ್ಲಿ 13185 ಸೇರಿದಂತೆ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 20382 ಬೀದಿ ನಾಯಿಗಳನ್ನು ಗುರುತಿಸಲಾಗಿದೆ. ಅದೇ ರೀತಿ ಜಿಲ್ಲೆಯ ನಗರ ಭಾಗದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ವಿದ್ಯಾಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು, ಬಸ್, ರೈಲು ನಿಲ್ದಾಣ, ಆಸ್ಪತ್ರೆ, ಕ್ರೀಡಾಂಗಣ ಸೇರಿದಂತೆ ಒಟ್ಟು 253 ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಒಟ್ಟು 446 ಬೀದಿ ನಾಯಿಗಳನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಹೇಳಿದರು. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ಕುರಿತ ಜಿಲ್ಲಾ ಮಟ್ಟದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ನಿಟ್ಟನಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರುವ ಆದೇಶದಲ್ಲಿರುವ ಮಾರ್ಗಸೂಚಿಯನ್ನು ಜಿಲ್ಲಾದ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಅವರು ಸೂಚನೆ ನೀಡಿದರು. ಪ್ರತಿ ನಗರ ಸಂಸ್ಥೆಯಲ್ಲೂ ಬೀದಿ ನಾಯಿಗಳ ಉಪಟಳ ತಡೆಯಲು ನೇಮಕ ಮಾಡಲಾದ ನೋಡಲ್ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಬೇಕು ಎಂದವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರತಿ ವಾರ್ಡ್ಗೆ ಒಂದರಂತೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ ವಿತರಣೆಗೆ ಸ್ಥಳವನ್ನು ಗುರುತಿಸಿ ನಾಮಫಲಕ ಅಳವಡಿಸಿರುವ ಕುರಿತು ಮಾಹಿತಿ ನೀಡುವಂತೆ ಅವರು ಸೂಚಿಸಿದರು. ಸರ್ಕಾರಿ ಮತ್ತು ಪಿಎಂಶ್ರೀ ಶಾಲೆಯಲ್ಲಿ 2026-27 ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸುವ ಉದ್ದೇಶದಿಂದ ಮಂಗಳೂರು ದಕ್ಷಿಣ ಮತ್ತು ಉತ್ತರ ವಲಯದ ತಾಲೂಕು ಕಚೇರಿ, ತಾಲೂಕು ಪಂಚಾಯತ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಹಭಾಗಿತ್ವದಲ್ಲಿ ದಾಖಲಾತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಈಶ್ವರ್ ಅವರು ತಿಳಿಸಿದ್ದಾರೆ. ನವೆಂಬರ್ 14 ಆಂದೋಲನ ಆರಂಭಿಸಲಾಗಿತ್ತು. ಇದೀಗ ಆಂದೋಲನದ ಅಂಗವಾಗಿ ಶಾಲಾ ದಾಖಲಾತಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಮೇ 13 ಮನೆ ಮನೆಗೆ ಭೇಟಿ ನೀಡಿ ಶಾಲೆಯಿಂದ ಹೊರಗುಳಿದ ಮಕ್ಕಳು, 1ರಿಂದ 5ನೇ ತರಗತಿವರೆಗಿನ ಮಕ್ಕಳ ದಾಖಲಾತಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ಮೇ 15 ಬೆಳಿಗ್ಗೆ 8:30-11:30 ಸರ್ಕಾರಿ ಪ್ರೌಢಶಾಲೆ ಬೈಕಂಪಾಡಿ ಮೀನಕ್ಕಳಿಯ, ಸಂಜೆ 4:00-6:00 ಸದಾಶಿವನಗರದ ಪಿಎಂಶ್ರೀ ಶಾಲೆಯಲ್ಲಿ ದಾಖಲಾತಿ ಜಾಥಾ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ. ಮೇ 18 ಮಂಗಳೂರು ಸುರತ್ಕಲ್ ಮುಲ್ಕಿ ಕೇಂದ್ರದ ಆಯ್ದ ಶಾಲೆಯಲ್ಲಿ ಅಭಿಯಾನ ನಡೆಯಲಿದೆ ಎಂದು ಅವರು ತಿಳಿಸಿದರು.

0: ಇನ್ನು ಅಸ್ಸಾಂನಲ್ಲಿ ಸತತ ಮೂರನೇ ಬಾರಿ ಸರ್ಕಾರ ರಚನೆ ಮಾಡಿದ ಬಿಜೆಪಿ ನೇತೃತ್ವದ ಎನ್ಡಿಎ ತನ್ನ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕಾನೂನಿನ ಕರಡಿಗೆ ಅನುಮೋದನೆ ನೀಡಿದೆ. ಇದನ್ನು ಅಧಿವೇಶನದ ಕೊನೆಯ ದಿನವಾದ ಮೇ 26ರಂದು ವಿಧಾನಸಭೆಯಲ್ಲಿ ಮಂಡಿಸಲಾಗುತ್ತದೆ ಎಂದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಬುಧವಾರ ಘೋಷಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಹಿಮಂತ ಶರ್ಮಾ, ಪ್ರಸ್ತಾವಿತ ಯುಸಿಸಿ ಕರಡಿನಲ್ಲಿ ಮದುವೆ ವಿಚ್ಛೇದನ, ಲಿವಿನ್ ಸಂಬಂಧಗಳು, ಬಹುಪತ್ನಿತ್ವ ನಿಷೇಧ, ಹೆಣ್ಣು ಮಕ್ಕಳಿಗೆ ಸಮಾನ ಉತ್ತರಾಧಿಕಾರ ಹಕ್ಕುಗಳು ಮತ್ತು ವಿವಾಹಗಳ ಕಡ್ಡಾಯ ನೋಂದಣಿಯಂತಹ ವಿಷಯವನ್ನು ಸೇರಿಸಲಾಗಿದೆ. ಈ ಕಾನೂನಿಗೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ಹೇಳಿದರು. ಏಕರೂಪ ನಾಗರಿಕ ಸಂಹಿತೆ ನಮ್ಮ ಪ್ರಣಾಳಿಕೆಯ ಒಂದು ಭಾಗವಾಗಿದೆ. ಯುಸಿಸಿ ಸಹಿತ ನಮ್ಮ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸಿರುವ ಪ್ರತಿಯೊಂದು ಅಂಶವನ್ನು ಕಾರ್ಯಗತಗೊಳಿಸಲು ನಾವು ಪ್ರಯತ್ನಿಸುತ್ತೇವೆ ಎಂದು ಶರ್ಮಾ ಅವರು ಹೇಳಿದರು. ಇನ್ನು ಉಡುಪಿ ಜಿಲ್ಲೆಗೆ ಮನೆ ಮನೆಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಕಾಮಗಾರಿಯನ್ನು ಆದಷ್ಟು ಶೀಘ್ರ ಪೂರ್ಣಗೊಳಿಸಿ ಜೂನ್ 15ರ ಬಳಿಕ ಪೈಪ್ಲೈನ್ ಮೂಲಕ ಗ್ಯಾಸ್ ಪೂರೈಕೆ ಮಾಡಬೇಕು ಎಂದು ಸಂಬಂಧಪಟ್ಟ ಸಂಸ್ಥೆಗೆ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಸೂಚನೆ ನೀಡಿದರು. ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ಸಿಎನ್ಜಿ ಪೂರೈಕೆ ಸಂಬಂಧ ಬುಧವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ 10 ವರ್ಷದ ಹಿಂದೆಯೇ ಯೋಜನೆ ಆರಂಭವಾಗಿದ್ದರೂ ಇನ್ನೂ ಪೂರ್ಣಗೊಂಡಿಲ್ಲ. ಅತಿ ಶೀಘ್ರ ಪೂರ್ಣಗೊಳಿಸಬೇಕು. ಯಾವ ಪ್ರದೇಶದಲ್ಲಿ ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ನೀಡಲಾಗುತ್ತೆ, ಸಾರ್ವಜನಿಕರು ಅದನ್ನು ಪಡೆಯುವುದು ಹೇಗೆ ಎಂಬುದನ್ನು ಪ್ರಚುರಪಡಿಸಬೇಕು ಎಂದು ನಿರ್ದೇಶಿಸಿದರು. ಆರಂಭದಲ್ಲಿ ಉಡುಪಿ ನಗರ ವ್ಯಾಪ್ತಿಯ ಪೆರಂಪಳ್ಳಿ ಪ್ರದೇಶದ 1500 ಮನೆಗಳಿಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಪೂರೈಕೆ ಮಾಡಲಾಗುವುದು ಎಂದು ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದರು. ಇನ್ನು ಪೂರ್ವ ಮುಂಗಾರು ಬಿರುಸು ಪಡೆದುಕೊಂಡಿದ್ದು ಬುಧವಾರ ಜಿಲ್ಲೆಯ ವಿವಿಧ ಕಡೆಯಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ ತಾಲೂಕಿನ ವೇಣೂರು, ಕಾಶಿಪಟ್ಟಣ, ಮುಂಡಾಜೆ, ಕಲ್ಮುಂಜೆ, ಉಜಿರೆ ಭಾಗದಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಸುಳ್ಯ ಪುತ್ತೂರು ತಾಲೂಕಿನ ಕೆಲವು ಕಡೆಯಲ್ಲಿ ಸಂಜೆ ಬಳಿಕ ಮಳೆ ಸುರಿದಿದೆ. ಮಂಗಳೂರಿನಲ್ಲಿ 34.8 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 0.9 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಯಾಗಿತ್ತು ಮತ್ತು 22.5 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 2.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಳಿಕೆ ಕಂಡಿತು. ಮಂಗಳೂರಿನಲ್ಲಿ ಮೇ 12ರಂದು ರಾತ್ರಿ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆ ಸುರಿದಿದ್ದು ಕೃತಕ ನೆರೆ ಸೃಷ್ಟಿಯಾಗಿತ್ತು. ಬುಧವಾರ ಬೆಳಿಗ್ಗೆ ರಾಜಕಾಲುವೆ ಸಣ್ಣ ತೋಡುಗಳ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಕೆಲವು ಕಡೆಯಲ್ಲಿ ಮರ ತೆರವು ಕಾರ್ಯಾಚರಣೆ ಸಾಗಿತು. ನಗರದಲ್ಲಿ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ ಪರಿಣಾಮ ರಾತ್ರಿಯಿಡೀ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಇನ್ನು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಮುಂದಿನ 2 ದಿನಗಳ ಕಾಲ ಕರಾವಳಿಯಲ್ಲಿ ಗುಡುಗು ಮಿಂಚು ಸಹಿತ ಬಿರುಸಿನ ಮಳೆ ಸುರಿಯುವ ಸಾಧ್ಯತೆ ಇದ್ದು ಮೇ 14 ಮತ್ತು 15ರಂದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ವೇಳೆ ಗಾಳಿಯ ವೇಗವೂ ಹೆಚ್ಚಿರಲಿದೆ ಎಂದು ಹೇಳಲಾಗಿದೆ. ಕೇಳುಗ್ರೆ, ಹಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫಲ್ಲಕುತ್ತ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ ಪ್ರಸಾರ, 10:00 ತುಳು ಚಾವಡಿ ನೇರ ಪ್ರಸಾರ, 11:00 ಯಕ್ಷಗಾನ ಬ್ರಹ್ಮ ಬೈದರ್ ಭಾಗ 1 ಪ್ರಸಾರ, 11:30 ತುಳು ಕಾರ್ಯಕ್ರಮದಲ್ಲಿ ಹಿರಿಯರ್ನ ನೆಂಪು ರಾಮಯ್ಯ ಕಿಲ್ಲೆ ಕೃಷ್ಣಪ್ಪ ಪೂಜಾರಿ ಅವರ ಮಾತುಗಳು ಪ್ರಸಾರ, 11:00 ಜನಪದ ಹಾಡುಗಳು ಪ್ರಸಾರ, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಸಮಾಜಮುಖಿ ನೇರ ಪ್ರಸಾರ, 6:00 ರೇಡಿಯೋ ಸಂಜೆ, ರಾತ್ರಿ 8:00 ಯಕ್ಷಗಾನ ಪ್ರಸಾರ, ರಾತ್ರಿ 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಇದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

Cochina, el vi del riquet, amb el xurit en aïllà, m'aixecar.

치마.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿರು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲೂ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸುವ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲೂ ನೊರೆಯಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿತೆ ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದೆ ಎಲ್ಲಾ ಧರ್ಮತೋ ಸಂದೇಶ ಮಾಯಿಟಿಕಡ. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನರು ಪೋಲೆ ನೀಂದೋಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚಂದು ಫಲಕ ನೇರಾಯ ಫಲಕ. ದ್ವೇಷ, ಮಚ್ಚಾರ, ಹಸದ್ ಪಿನ್ನ ಒಡ ಪರಪುರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದೆ ಜೀವನದ ವಾಸ್ತವಿಕತೆ ಇಲ್ಲಾಂಟಾಕರೆ. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡೆ ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗೂ ಮೂಲ ಕಾರಣ ಆಯಿಟಿಕಡೆ. ಐತೆಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯ ಫಲಕ. ನೆರಡಂಗ್ಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತೆ ಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ವ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲ್ಲಿ ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥ ಅವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ, ನಲ್ಲೋ ಬಿಸಿಯ, ನಲ್ಲೋ ಯೋಚನೆ ಒಡಪರ ಪೊರಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಯಪ್ಪ ನಂಗಲ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗ ಎಲ್ಲಾರೂ ಮನಿಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತು ಆಲ್ಮಾರುಡು ಹೃದಯತ್ತು ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನದ ಉದ್ದೇಶ ಪಿನ ಸಾರ್ಥಕತರ ಮುನ್ನಲು ಬೀಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆ ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕುಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕ ಇಟ್ಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡು ನಲ್ಲ ತೆರು ಬುಕ್ಕು ನಿಂಡತ್ತು ಜೀವನತ್ತು ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ವ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟೋಳು ಕೆಪಿ ಅಬ್ದುಲ್ ಖಾದರ್ ಕುತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.85. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾ ಧನಂಜಯ ಕುಂಬ್ಳೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಿರಂಜನರ ಬಗ್ಗೆ ಈ ತುಳುನಾಡಿನಲ್ಲಿ ಅದು ಮನೆ ಮಾತು ತುಳುವಾಗಿರುವ ತುಳುವಾಗಿದ್ದ ನಿರಂಜನರ ಕುರಿತು ಇಲ್ಲಿ ಒಂದು ವಿಶೇಷವಾದ ಗೋಷ್ಠಿಯನ್ನ ಚಿಂತನೆಯನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ಅಕಾಡೆಮಿಯನ್ನ ಮೊದಲಿಗೆ ನಾನು ವಂದಿಸ್ತೇನೆ. ನಮಗೆ ಮಡಿಕೇರಿ ಮತ್ತು ಮಂಗಳೂರು ದಾರಿಯಲ್ಲಿ ಕಾವು ಅಂತ ಒಂದು ಜಾಗ ಇದೆ, ನೀವೆಲ್ಲ ನೋಡಿರ್ತೀರ. ಆ ದಾರಿಯಲ್ಲಿ ಹೋಗೋಗೆಲ್ಲ ಈಗಲೂ ಅಲ್ಲಿ ಅಂಗಡಿ ಎಲ್ಲ ಇದೆ, ಹೋಗೋರೆಲ್ಲ ಅಲ್ಲಿ ನಿಂತು ಒಂದ್ಸಲ ಕಾವು. ಆ ಕಾವಲ್ಲಿ ಒಂದು ಬೀಡದಂಗಡಿ, ಒಂದು ಚಾದಂಗಡಿ. ಬೀಡದಂಗಡಿಯಲ್ಲಿ ಬೆಳಗಿನ ಹೊತ್ತು ತಾಯಿಯೊಟ್ಟಿಗೆ ಬೀಡ ಕಟ್ಟುತ್ತ ಇದ್ದ ಪುಟ್ಟ ಹುಡುಗ ಅಂಗಡಿ ಎದುರಿನಲ್ಲಿ ಶಾಲೆಯ ಮಕ್ಕಳು ಬ್ಯಾಗ್ ಹಾಕೊಂಡು ಹೋಗುವಾಗ ತಾನೂ ಕೂಡ ಹೆಗಲಿಗೆ ಬ್ಯಾಗನ್ನು ಹಾಕೊಂಡು ತಾಯಿಯ ಕೆನ್ನೆಗೊಂದು ಮುತ್ತು ಕೊಟ್ಟು ಶಾಲೆಗೆ ಹೋಗ್ತಾ ಇದ್ದ. ಅಲ್ಲಿಂದ ಶಾಲೆಗೆ ಹೋದಾಗ ಅಲ್ಲಿ ಉಂಗುರು ಕುಳಿತಾಯ ಅಂತ ಒಬ್ಬರು ಮುಖ್ಯೋಪಾಧ್ಯಾಯರು ಅವನನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಒಂದು ಅಪ್ಪುಗೆಯನ್ನ ಕೊಡ್ತಾ ಇದ್ರಂತ, ಮತ್ತು ಓದಿನ ಹಸಿವನ್ನು ಅವರು ಹಚ್ಚಿದ್ರು ಅಂತ. ಒಂದು ಕಡೆಯಲ್ಲಿ ಕಡು ಬಡತನದ ಮತ್ತು ಬಹಳ ಸವಾಲಿನೊಂದಿಗೆ ಹೋರಾಟದೊಂದಿಗೆ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ತಾಯಿ, ಮತ್ತೊಂದು ಕಡೆಯಲ್ಲಿ ತನ್ನನ್ನು ಓದಿಗೆ ಹಚ್ಚಿದ ಗುರುಗಳು, ಇವೆಲ್ಲ ಕಾವನ್ನು ತನ್ನ ಮನಸ್ಸಿನ ಒಳಗೆ ಇಟ್ಟುಕೊಂಡೇ ಬೆಳೆದ ಹುಡುಗ ಶಿವರಾಯ. ಅವರ ಇಡೀ ವ್ಯಕ್ತಿತ್ವದಲ್ಲಿ, ಅವರ ಇಡೀ ಬದುಕಿನಲ್ಲಿ ಒಂದು ಕಾವು ಇದೆ. ಅಂದ್ರೆ ಅವರ ಒಟ್ಟು ಬರವಣಿಗೆಯ ಹಿಂದೆ ಒಂದು ಕಾವು ಇದೆ, ಒಂದು ಹೋರಾಟದ ಕಿಚ್ಚು ಇದೆ. ಅದನ್ನು, ಆ ಕಾವನ್ನು ರೂಪಿಸಿದ್ದು ಯಾರು, ಆ ರೂಪಿಸಿದ ಆವರಣ ಏನು? ಯಾಕಂದ್ರೆ ಕಾದಂಬರಿಗಳು ನಮ್ಮ ಮುಂದಿವೆ, ನಾವೆಲ್ಲ ಅದನ್ನು ಓದ್ತೇವೆ. ಎಳವೆಯಲ್ಲಿ ಅವರು ಸುಳ್ಯದಲ್ಲಿದ್ದಾಗ, ಪ್ರಾಥಮಿಕ ಶಾಲೆ ಓದ್ತಾ ಇರುವಾಗ, ಇನ್ನು 11ರ ಬಾಲಕ ಸರ್, ಅದನ್ನು ನೆನಪು ಮಾಡಿದರು. ಗಾಂಧಿ ಒಂದು ಸಲ ಸುಳ್ಯದ ದಾರಿಯಲ್ಲಿ ಹೋದಾಗ ದೂರದಿಂದ ಗಾಂಧಿಯನ್ನು ನೋಡಿಯೇ ತಾನು ಗಾಂಧಿಯ ಅಭಿಮಾನಿಯಾದ ಗಾಂಧಿಯನ್ನ ತನ್ನ ಒಳಗಡೆ ತುಂಬಿಕೊಂಡು ಅವರು ಈ ಹೋರಾಟದ ಧಾರೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡವರು. ಆಗ ಅವರು ದಲಿತ ಕೇರಿಗಳಿಗೆ ಹೋಗ್ತಾ ಇದ್ರಂತೆ. ದಲಿತ ಕೇರಿಗಳಿಗೆ ಹೋಗಿ ಅವರಿಗೆ ನೈರ್ಮಲ್ಯದ ಪಾಠ ಹೇಳ್ತಾ ಇದ್ರಂತೆ. ಅಲ್ಲಿ ಹೋಗಿ ಸಣ್ಣ ಮಕ್ಕಳ ಹೊಲಸು ಅವರು ಏನು ಶುಚಿ ಮಾಡ್ತಾ ಇದ್ರಂತೆ. ಮತ್ತು ಇಡೀ ದಲಿತ ಕೇರಿಗಳಿಗೆ ಹೋಗಿ ಅಲ್ಲಿರತಕ್ಕಂಥ ಎಲ್ಲರಿಗೂ ಜಾಗೃತಿಯ ಪಾಠವನ್ನು, ಸ್ವಚ್ಛತೆಯ ಪಾಠ ಮಾತ್ರ ಅಲ್ಲ, ಅವರು ಸಮಾನತೆಯ ಪಾಠವನ್ನ ಹೇಳಿಕೊಡ್ತಾ ಇದ್ರಂತೆ. ಅಂತ ಭಾಷಣಗಳನ್ನು ಮಾಡ್ತಾ ಇದ್ರು ಅಂತ ನಿರಂಜನ ಅಭಿನಂದನಾ ಗ್ರಂಥದಲ್ಲಿ ತೋಳ್ಪಾಡಿ ಸರ್ ಹಿರಿಯರಿದ್ದಾರೆ. ನಾನು ಧೈರ್ಯದಲ್ಲಿ ಮಾತಾಡ್ತೇನೆ, ಯಾಕಂದ್ರೆ ಇವತ್ತು ಸ್ವಲ್ಪ ಧೈರ್ಯ ಜಾಸ್ತಿ ಆಗಿದೆ. ನಾನು ತಪ್ಪು ಮಾಡಿದ್ರೆ ತಿದ್ದಲಿಕ್ಕೆ ಸಮಾರೋಪದಲ್ಲಿ ಹಿರಿಯರಾದ ತೋಳ್ಪಾಡಿ ಅವರಿದ್ದಾರೆ ಎನ್ನುವ ಒಂದು ಧೈರ್ಯದಿಂದ. ಹೀಗೆ ಗಾಂಧಿಯನ್ನ ಒಂದು ಕಡೆಯಲ್ಲಿ ಅಪ್ಪಿಕೊಂಡ ಎಳೆಯ ಶಿವರಾಯರು ಬಳಿಕ ರಾಜಾಸ್ ಹೈಸ್ಕೂಲಿಗೆ ಹೋಗ್ತಾರೆ, ನೀಲೇಶ್ವರಕ್ಕೆ. ಅಲ್ಲಿನ ಹೋರಾಟ, ಅಲ್ಲಿನ ಕಮ್ಯುನಿಸಂ, ಅಲ್ಲಿನ ಮಾರ್ಕ್ಸ್ವಾದ, ಅದರ ಚಿಂತನೆಗಳು. ಆ ಕಾಲದಲ್ಲಿ ರಾಜಾಸ್ ಹೈಸ್ಕೂಲ್ನಲ್ಲಿ ಅವರಿಗೆ ಇಡೀ ಲೈಬ್ರರಿ ಎಲ್ಲ ಕೃತಿಗಳನ್ನು ಓದಿದ್ದಕ್ಕಾಗಿ ಗುರುಗಳು ಅವರಿಗೆ ಬಹುಮಾನ ಕೊಟ್ಟು ಗೌರವಿಸಿದ ಕಥೆಗಳನ್ನು ಕೂಡ ನಾವು ಕೇಳ್ತೇವೆ. ಇಡೀ ರಷ್ಯಾದ ಮಾರ್ಕ್ಸಿಸಂನ ಸಂಬಂಧಪಟ್ಟ ಎಲ್ಲ ಗ್ರಂಥಗಳು ಕೂಡ ಅದರಲ್ಲಿದ್ದುವಂತೆ ಅದನ್ನೆಲ್ಲ ಓದಿದ್ದಾರೆ. ಅಂದ್ರೆ ಒಂದು ಕಡೆಯಲ್ಲಿ ಗಾಂಧಿ, ಇನ್ನೊಂದು ಕಡೆಯಲ್ಲಿ ಮಾರ್ಕ್ಸ್ ಅವರ ಕೈ ಹಿಡಿದಿದ್ದಾರೆ. ಆದ್ರಿಂದಲೇ ಅವರು ಇಂಥ ಕಥೆಗಳನ್ನು ಬರಲಿಕ್ಕೆ ಸಾಧ್ಯ ಆಯ್ತು. ಇಲ್ಲದಿದ್ರೆ ನಮ್ಮ ಚಿರಸ್ಮರಣೆ ಇರಬಹುದು, ಅನಂತರ ಬಂದಿರತಕ್ಕ ಮೃತ್ಯುಂಜಯ ಇರಬಹುದು, ಅನಂತರ ಬೇರೆ ಬೇರೆ ಕಾದಂಬರಿಗಳಿರಬಹುದು, ಅದರ ಸ್ವರೂಪ ಬದಲಾಗಿ ಬಿಡ್ತಿತ್ತು ಅಂತ. ಒಬ್ಬ ಹೋರಾಟಗಾರನಿಗೂ ಒಬ್ಬ ಸೃಜನಶೀಲ ವ್ಯಕ್ತಿಗೂ ಇದು ವ್ಯತ್ಯಾಸ ಅಂತ. ಅದನ್ನ ನಾವು ಏನು ನಿರಂಜನರ ಕಥನದಲ್ಲಿ ನಾವು ಗುರುತಿಸ್ತೇವೆ. ಒಬ್ಬ ಹೋರಾಟಗಾರ, ಅವನಿಗೆ ಗೆಲುವು ಬೇಕು. ಹೋರಾಟಗಾರನಾಗಿ ಒಬ್ಬ ಕಾದಂಬರಿಕಾರ ತನ್ನನ್ನು ತಾನು ಆ ಸಿದ್ಧಾಂತಬದ್ಧನಾಗಿ ಸಿದ್ಧಾಂತವನ್ನು ಗೆಲ್ಲಿಸಬೇಕು ಅಂತ ಅವನಿಗೆ ಬಯಕೆ ಇದ್ರೆ ಅವ ಕಾದಂಬರಿಯಲ್ಲಿ ಕೊನೆಯನ್ನು ಗೆಲ್ಲಿಸಿಬಿಡ್ತಾನೆ. ಆದರೆ ನಿರಂಜನರ ಅನೇಕ ಕಾದಂಬರಿಗಳಲ್ಲಿ ಕೊನೆ ಗೆಲುವಿಲ್ಲ, ಹೋರಾಟ ವಿಫಲಗೊಂಡ ಕಥನಗಳೇ ಹೆಚ್ಚು. ಆದರೆ ಆ ವಿಫಲಗೊಂಡ ಕಥನಗಳಲ್ಲಿಯೇ ಒಂದು ಹೊಸ ಕಿಚ್ಚನ್ನು ಹಚ್ಚಬಲ್ಲಂತ ಶಕ್ತಿ ಅದು ಇರುವುದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಕೊಟ್ಟಿರುವ ವಿಷಯ ಆಕೃತಿ ಮತ್ತು ಆಶಯ ನಿರಂಜನರ ಕಾದಂಬರಿಯಲ್ಲಿ. ಇದೆರಡು ರೂಪುಗೊಳ್ಳುವುದು ಅದು ಬದುಕು ಮತ್ತು ಅನುಭವ ಮತ್ತು ಅನಿವಾರ್ಯತೆಗಳಿಂದಲೇ. ಒಬ್ಬ ಕೃತಿಕಾರನ ಆಕೃತಿ ಮತ್ತು ಆಶಯ ಎರಡೂ ಕೂಡ ಅದು ರೂಪುಗೊಳ್ಳುವುದು ಯಾವುದರ ಹಿಂದೆ? ಬದುಕಿನಿಂದಲೇ ರೂಪುಗೊಳ್ಳುವುದು. ಆದ್ದರಿಂದಲೇ ಅದನ್ನು ಬೇರೆ ಬೇರೆ ಅಂತ ನಾವು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಈಗ ಒಂದು ಆಕೃತಿ ಇದು ಹೀಗೆ ಅಂತ ವಿವರಿಸಲಿಕ್ಕೆ, ಆಶಯ ಹೀಗೆ ಅಂತ ಭಿನ್ನ ಅಂತ ಹೇಳುವುದಕ್ಕೆ ಬಹಳ ಕಷ್ಟ ಅಂತ. ಯಾಕಂದ್ರೆ ಹೋರಾಟದ ಬದುಕಿನಿಂದಲೇ ಅದು ತನ್ನನ್ನು ಸಾಕಿದ ಅಮ್ಮ ಎದುರಿಸಿದ ಸವಾಲುಗಳನ್ನು ಮತ್ತು ಹೋರಾಟವನ್ನು ಕಣ್ಣೆದುರಿಟ್ಟುಕೊಂಡೇ ಬೆಳೆದ ಒಬ್ಬ ಹುಡುಗ, ಅವನ ಕಾದಂಬರಿ ಅವನ ಕಥನ ಅದರ ಆಕೃತಿ ಮತ್ತು ಆಶಯ ಹೇಗಿರಬಹುದು ಅಂತಂದ್ರೆ, ಅದು ಸಹಜವಾಗಿ ಹೋರಾಟ ಎನ್ನುವ ಹೋರಾಟದ ಒಂದು ಕಿಚ್ಚು ಉಂಟಲ್ಲ, ಆ ಹೋರಾಟದ ಒಂದು ಭಾವ ಇದೆಯಲ್ಲ ಅದನ್ನು ತುಂಬಿಕೊಂಡೇ ಹುಟ್ಟುತ್ತದೆ ಎನ್ನುವುದು ಅದೊಂದು ಸಹಜವಾದ ಒಂದು ಸಂಗತಿ. ಮತ್ತು ಅದು ಇವರ ಇಡೀ ಏನು ಕಾದಂಬರಿಗಳಲ್ಲಿ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಚಿರಸ್ಮರಣೆಯಲ್ಲೇ ಒಂದು ಮಾತು ಬರುತ್ತವೆ, ಹೇಗೆ ನೋಡ್ತಾರೆ ಅಂತ. ನಮ್ಮ ಅವರಿಗೆ ವರ್ತಮಾನ ತುಂಬಾ ಮುಖ್ಯ, ಚರಿತ್ರೆಯೂ ಕೂಡ ಅವರಿಗೆ ವರ್ತಮಾನವನ್ನು ಹೇಳುವುದಕ್ಕೆ ಒಂದು ಉಪಾಧಿ, ಒಂದು ದಾರಿ ಅಷ್ಟೆ. ಅವರೇ ಚಿರಸ್ಮರಣೆಯ ಬಗ್ಗೆ ಮತ್ತೆ ಮತ್ತೆ ಮಾತುಗಳು ಬಂತು. ಅವರು ಚಿರಸ್ಮರಣೆಯ ಬಗ್ಗೆನೆ ಒಂದು ಮಾತು ಬರೀತಾರೆ ಆರಂಭದಲ್ಲಿ. ನಾನು ಮಾಡಿದ್ದು ಕೈಯೂರಿನ ಹೋರಾಟದ ಅಂತಸ್ತತ್ವವನ್ನು ಚೇತನವನ್ನು ಕಲೆಯಲ್ಲಿ ಹಿಡಿದಿಡುವ ಯತ್ನ. ಚಿರಸ್ಮರಣೆಯ ಅನೇಕ ಪಾತ್ರಗಳು ನಿಜ ಜೀವನದಿಂದಲೇ ಕಾದಂಬರಿಯ ಪುಟಗಳಿಗೆ ನಡೆದು ಬಂದಿವೆ ಅಂತ. ಚರಿತ್ರೆಯ ಪಾತ್ರಗಳು ಹಾಗೆ ಕಾದಂಬರಿಯ ಪುಟಗಳಿಗೆ ನಡೆದು ಬಂದಿವೆ ಎನ್ನುವ ಅವರ ಈ ಮಾತುಗಳೇ ಅವರು ಚರಿತ್ರೆಯನ್ನ, ಅವರು ವರ್ತಮಾನವನ್ನ ಹೇಗೆ ಅದು ಭಿನ್ನ ಘಟಕಗಳಾಗಿ ಗ್ರಹಿಸದೆ ಅದನ್ನು ಹೇಗೆ ಒಂದು ಅಖಂಡ ಗ್ರಹಿಕೆಯಾಗಿ ನೋಡುವ ಪ್ರಯತ್ನ ಮಾಡ್ತಾರೆ ಎನ್ನುವ ಅಂಶವನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬಹುದು. ನಿರಂಜನರ ಇಡೀ ಕಾದಂಬರಿಯಲ್ಲಿ ಎರಡು ಮುಖ್ಯ ಆಶಯಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಒಂದು ಹೋರಾಟ, ಬದುಕಿನ ಉದ್ದಕ್ಕೂ ಅವರು ಹೋರಾಡ್ತಾನೆ ಬಂದವರು, ಅವರ ಬದುಕೇ ಒಂದು ಹೋರಾಟ. ಚಿರಸ್ಮರಣೆಯನ್ನು ನಾವು ಮಾತಾಡ್ತಾ ಬಂದ ನಾವು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಜೋಡಿಸ್ತಾ ಮಾತಾಡ್ತೇವೆ. ವಾಸ್ತವದಲ್ಲಿ ಆ ಕಾದಂಬರಿ ಮಾತನಾಡುವುದು ಅದು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಭಿನ್ನವಾಗಿ ಅದು ಒಂದು ಜಮೀನ್ದಾರಿ ವ್ಯವಸ್ಥೆಯ ವಿರುದ್ಧದ ಒಂದು ಒಂದು ಹೋರಾಟವಾಗಿ ಅದನ್ನು ಹೇಗೆ ಜಮೀನ್ದಾರಿ ವ್ಯವಸ್ಥೆ ಅಲ್ಲಿದ್ದಂತ ನಂಬೂದಿರಿಗಳು ನಂಬಿಯಾರರು ಅವರು ಮಾಡ್ತಾ ಇದ್ದಂತಹ ಶೋಷಣೆಗಳು, ಆ ಶೋಷಣೆಗಳನ್ನು ನಾವು ಹೇಗೆ ಎದುರಿಸಬೇಕು ಎನ್ನುವುದರ ಕುರಿತೇ ಒಂದು ಹೋರಾಟ ರೂಪುಗೊಳ್ತಾ ಬರುವುದನ್ನು ನಾವು ಗಮನಿಸ್ತೇವೆ. ಅಲ್ಲಿರತಕ್ಕಂಥ ಅಪ್ಪು ಚಿರಕುಂಡ ಮಾಸ್ತರರು ಅವರು ಅದನ್ನು ರೂಪಿಸುವ ಚಳವಳಿಯನ್ನು ರೂಪಿಸುವ ಚಿತ್ರ ಇರಬಹುದು. ಬಹಳ ಅದ್ಭುತವಾದ ಒಂದು ಒಂದು ಅಂಶ ಬರುತ್ತದೆ ಕೊನೆಯಲ್ಲಿ. ಅಪ್ಪುವಿನ ಸಾವಿನ ಬಳಿಕ ಒಂದು ಒಂದು ಅಂಶ ಬರುತ್ತೆ, ಮಗು ಅಪ್ಪುವಿನ ಪುಟ್ಟ ಮಗು ಅದು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡುತ್ತೆ, ಜೋರು ಅಳ್ತದೆ ಅಪ್ಪನ ಸಾವನ್ನು ನೋಡಿ. ಆಗ ಅಮ್ಮ ಹೇಳ್ತಾಳೆ, ಅಳ್ಬೇಡ, ಅಪ್ಪನಿಗೆ ಬೇಜಾರಾಗುತ್ತೆ, ನೋಡು ಆಕಾಶದಲ್ಲಿ ನೋಡು ನಕ್ಷತ್ರವಾಗಿದ್ದಾನೆ, ಅವನಿಗೆ ನೋವಾಗುತ್ತೆ ಅಂತ ಬಹಳ ಒಂದು ಒಂದು ಆ ತರಹದ ಮಾತುಗಳ ಮೂಲಕ ಅವರ ಕಾದಂಬರಿಯ ಅವರ ಕಥನದ ಬಹಳ ಸೂಕ್ಷ್ಮಗಳು ಅಂತ. ಅವರೊಳಗಪ್ಪ ಕವಿ ಇದ್ದಾನೆ, ಆ ಸೂಕ್ಷ್ಮಗಳು ಇದನ್ನೆಲ್ಲ ಹೇಳಿಸ್ತಾ ಇರ್ತವೆ. ಅಂದ್ರೆ ಈ ಮಾದರಿಯಲ್ಲಿ ಅವರ ಇಡೀ ಇದನ್ನ ನಾವು ಗಮನಿಸಬರ್ತೇವೆ. ವಿಫಲ ಹೋರಾಟ ಹೋರಾಟಗಳು ಯಾವುದು ಕೂಡ ಅಲ್ಲಿ ಯಶಸ್ಸು ಗಳಿಸುವುದು ಅಂತ ಇಲ್ಲ ಅವರ ಕಾದಂಬರಿಗಳಲ್ಲಿ. ಎಲ್ಲ ಕಡೆಗಳಲ್ಲಿ ಕೂಡ ಹೋರಾಟದ ಕೊನೆ ಒಂದು ವಿಫಲ ಆಗಿಬಿಡುವುದನ್ನ ನಾವು ಗಮನಿಸ್ತೇವೆ. ಏನು ವಿಮೋಚನೆಯಲ್ಲೂ ಕೂಡ ಅದನ್ನು ನಾವು ಗಮನಿಸ್ತೇವೆ. ಅಂದ್ರೆ ಕಾದಂಬರಿಯ ಕೇಂದ್ರ ಶಕ್ತಿಯಾದ ಕಾರ್ಮಿಕರ ಹೋರಾಟ ಅದು ವಿಫಲ ಆಗಿಬಿಡ್ತದೆ. ಆದರೆ ಅಲ್ಲಿ ನಡೆಯುವ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷವೇ ನಮ್ಮೊಳಗಡೆ ಒಂದು ಕಿಚ್ಚನ್ನ ಹಚ್ಚುವ ಒಂದು ಅಂಶವನ್ನ ಒಂದು ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಇಲ್ಲಿ ಅಪ್ಪುವಿನ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಸಂಗತಿಯಲ್ಲೂ ಕೂಡ ಹಾಗೆ ಅಪ್ಪುವಿನ ಸಾವು ಹೊಸ ಒಂದು ಹೊಸ ಬಗೆಯಲ್ಲಿ ನಾವು ಆಲೋಚನೆ ಮಾಡಬೇಕಾದಂತ ಒಂದು ನೆಲೆಯಲ್ಲಿ ನಮ್ಮನ್ನ ತುಂಬಾ ಚಾರಿತ್ರಿಕ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಮುಖ್ಯವಾಗಿ ಕಲ್ಯಾಣ ಸ್ವಾಮಿ, ಸ್ವಾಮಿ ಅಪರಂಪಾರ, ಮೃತ್ಯುಂಜಯ ಸ್ವಲ್ಪ ಭಿನ್ನವಾದ ಒಂದು ಕಾದಂಬರಿ. ಇದರಲ್ಲಿ ಬ್ರಿಟಿಷರ ವಿರುದ್ಧದ ಒಂದು ಹೋರಾಟ, ಜಮೀನ್ದಾರ ಅವರ ಇಡೀ ಹೋರಾಟದ ಸಾಮಾಜಿಕ ಮುಖ ಅದು. ಹೋರಾಟದ ಸಾಮಾಜಿಕ ಮುಖಕ್ಕೆ ಎರಡು ನೆಲೆಗಳು, ಒಂದು ಜಮೀನ್ದಾರಿ ವ್ಯವಸ್ಥೆ ವಿರುದ್ಧ ಅದು ಮಾರ್ಕ್ಸ್ವಾದದಿಂದ ಪ್ರೇರಿತವಾದ ಒಂದು ವರ್ಗ ಸಂಘರ್ಷದ ಒಂದು ಒಂದು ಹಿನ್ನೆಲೆ ಉಳ್ಳಂತ ಒಂದು ಇಡೀ ಜಮೀನ್ದಾರಿ ವ್ಯವಸ್ಥೆಯನ್ನ, ಒಂದು ಬಂಡವಾಳಶಾಹಿ ವ್ಯವಸ್ಥೆಯನ್ನ ಅವರು ಎದುರಿಗಿಟ್ಟುಕೊಂಡು ಅದರ ವಿರುದ್ಧ ಮಾತಾಡ್ತಾ ಬರ್ತಾರೆ ಎಲ್ಲ ಕಾದಂಬರಿಗಳಲ್ಲಿ, ಬಹುತೇಕ ಕಾದಂಬರಿ ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಕೂಡ ಅದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಬ್ರಿಟಿಷ್ ಆ ಕಾಲದಲ್ಲಿದ್ದಂತಹ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಅದು ಉಂಟು ಮಾಡುವ ತಲ್ಲಣಗಳೇನು, ಆ ತಲ್ಲಣಗಳ ವಿರುದ್ಧ ಅವರ ಮಾತುಗಳು ಬರುವುದನ್ನು ನಾವು ಗಮನಿಸ್ತಾ ಬರ್ತೇವೆ. ಮೃತ್ಯುಂಜಯದಲ್ಲಿ ಅದು ಅದೊಂಥರ ಭಿನ್ನವಾಗಿ, ಒಂದು ಸಾಮಾಜಿಕ ಚಿತ್ರಣಕ್ಕಿಂತ ಭಿನ್ನವಾಗಿ ಅದೊಂದು ಸಾಮಾಜಿಕ ಶೋಷಣೆಯ ಕಡೆಗೆ ಒಂದು ಮುಖ ಮಾಡಿರುವ, ನನ್ನ ಕತೆ ಹೇಳಲಿಕ್ಕೆ ನನ್ನಲ್ಲಿ ಸಮಯ ಇಲ್ಲ, ಕತೆಯ ಕೆಲವು ತುಣುಕುಗಳನ್ನು ಹೇಳಿದ್ರೆ ಬಹುಶಃ ಸ್ಪಷ್ಟ ಆಗ್ತಿತ್ತು. ಆದರೆ ಇನ್ನೊಂದು ಅವರ ಕಾದಂಬರಿಯ, ಈ ಕಾದಂಬರಿಗಳಲ್ಲಿ ಕಾಣುವ ಬಹಳ ಮುಖ್ಯವಾದ ಇನ್ನೊಂದು ನೆಲೆ, ನಾನು ಯಾಕೆ ಆರಂಭದಲ್ಲಿ ಅಮ್ಮನನ್ನು ನೆನಪು ಮಾಡಿದೆ ಅಂದ್ರೆ, ಒಂದು ಹೆಣ್ಣಿನ ಬಗೆಗಿನ, ಹೆಣ್ಣಿನ ಬದುಕು ಉಂಟಲ್ಲ, ಆ ಬದುಕು ನಿರಂಜನರನ್ನು ತುಂಬಾ ಕಾಡಿದೆ. ಎಲ್ಲ ಕಾದಂಬರಿಗಳಲ್ಲಿ ಅದು ಮತ್ತೆ ಮತ್ತೆ ಮತ್ತೆ ಈ ಹೆಣ್ಣಿನ ಚಿತ್ರಗಳು ಬರ್ತವೆ. ಬನಶಂಕರಿ ಅಂತ ಅವರು ಬರೆದ ಎರಡನೇ ಕಾದಂಬರಿ ಇರಬಹುದು, ಜೀವನಹಳ್ಳಿ ಅಲ್ಲಿ ಬರತಕ್ಕಂಥ ಒಬ್ಬಳು ಬಾಲವಿಧವೆ, ಆ ಬಾಲವಿಧವೆಯ ಕತೆ ಅದು ಹೇಗೆ ಬೆಳೀತದೆ ಅಲ್ಲಿ, ಅವಳು ಸಣ್ಣ ಪ್ರಾಯದಲ್ಲೇ ವಿಧವೆ ಆಗ್ತಾಳೆ, ಅದರ ನಂತರ ಅವಳು ಬೆಳೆಯುವುದು, ನಾರಾಯಣ ರಾಯರ ಆಸರೆ ಅವಳಿಗೆ ಸಿಕ್ಕುವುದು, ಇಬ್ಬರು ಮಕ್ಕಳಾಗೋದು, ಇಡೀ ಸಮಾಜ ಕುಹಕದ ಮಾತುಗಳನ್ನಾಡುವುದು ಅವಳ ಬಗೆಗೆ, ಇದೆಲ್ಲ ನೀವು ನಿರಂಜನರ ಅವರ ವೈಯಕ್ತಿಕ ಬದುಕಿನ ಒಂದು ಪ್ರತಿಫಲನ ಈ ಕಾದಂಬರಿಯಲ್ಲಿ ಇದೆ ಅಂತ ನಮ್ಮಲ್ಲಿ ಕೆಲವರು ಹೇಳ್ತಾ ಬಂದಿದ್ದಾರೆ. ಹೌದು ಅಂತ ಅನ್ನಿಸ್ತದೆ ಕೂಡ, ಅದು ಕಾದಂಬರಿಯನ್ನು ಓದ್ತಾ ಇದ್ರೆ ಅವರ ವೈಯಕ್ತಿಕ ಬದುಕಿನ ವಿವರಗಳನ್ನು ಓದಿದಾಗ ನಮಗೂ ಅನ್ನಿಸ್ತದೆ. ಒಬ್ಬಳು ಬಾಲವಿಧವೆ, ಇನ್ನು ಬಹಳ ಸಣ್ಣ ಪ್ರಾಯದಲ್ಲಿ ಗಂಡನನ್ನು ಕಳೆದುಕೊಂಡ ಅವರ ಅಮ್ಮ ಹೇಗೆ ತಂದೆಯನ್ನೇ ನೋಡದೇ ಇರತಕ್ಕಂತ ನಿರಂಜನರು, ಒಂದ್ಸಲ ದೂರದಲ್ಲಿ ತೋರಿಸಿದ್ರಂತೆ ಯಾರು ಅಂತ ಕೇಳುವಾಗ ತೋರಿಸಿದ್ರು ಅಂತ ಕೂಡ ಒಂದು ಉಲ್ಲೇಖ ಸಿಗ್ತದೆ. ಅವ್ರು ಬದುಕಿದ್ದಾರೆ. ಬಟ್ ಈ ತರಹದ ಬೇರೆ ಬೇರೆ ಸಂಗತಿಗಳನ್ನ ಈ ಕಾದಂಬರಿಯ ಒಳಗಡೆ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬಾಲವಿಧವೆಯಾಗಿ ಅವಳಿಗೆ ಅವಳ ಇಡೀ ಮನೆಯಲ್ಲಿ ಮಾತ್ರ ತುಂಬಾ ಪುರೋಗಾಮಿಯಾದ ಪ್ರಗತಿಪರವಾದಂತಹ ಒಂದು ಆವರಣ ಅವಳಿಗೆ ಸಿಗ್ತದೆ. ವಿಧವೆಯಾಗಿದ್ರೂ ಕೂಡ ಅವಳು ಕೇಶಮುಂಡನ ಮಾಡುವುದು ಬೇಡ ಅಂತ ಮನೆಯವರು ಹೇಳ್ತಾರೆ. ಆ ತರದ ವಾತಾವರಣ ಇತ್ತು. ಅವಳನ್ನು ಕೂಡ ಹುಡುಗ ಮದುವೆ ಆಗ್ಬೋದು, ಇನ್ನೊಂದು ಮದುವೆ ಆಗ್ಬೋದು ಹೆಂಡತಿ ಸತ್ರೆ, ನೀನು ಯಾಕೆ ಆಗ್ಬಾರ್ದಮ್ಮ ಅಂತ ಹೇಳಿದ ಮಾತುಗಳು ಮನೆಯೊಳಗೆ ಬರ್ತವೆ. ಆದರೆ ಕೊನೆಗೆ ಅವಳು ರಾಮರಾಯರ ಆಸರೆಯಲ್ಲಿ ಬೆಳೆದಾದ ಮೇಲೆ ಅವಳು ಎರಡು ಮಕ್ಕಳನ್ನು ಪಡೆದಾಗ ಇಡೀ ಸಮಾಜ ಅವಳನ್ನು ಹೇಗೆ ನೋಡ್ತದೆ, ಅದನ್ನೆಲ್ಲ ಈ ಕಾದಂಬರಿ ಚಿತ್ರಿಸ್ತಾ ಬರ್ತದೆ. ಕಾದಂಬರಿಯ ಕೊನೆಯಂತೂ ಅವಳು ಪುನಃ ವಿಫಲ ಒಂದು ಬಂದು ಅಲ್ಲಿ ಅವಳು ತಾನೇ ತಿರುಪತಿಗೆ ಹೋಗಿ ಮುಂಡೆಯೆಲ್ಲ ಬೋಳಿಸಿಕೊಂಡು ಅವಳು ಒಂದು ಸಾಂಪ್ರದಾಯಿಕ ಒಂದು ಆವರಣಕ್ಕೆ ಮತ್ತೆ ಹೋಗುವ ಒಂದು ಚಿತ್ರ ಬರ್ತದೆ. ಅಂದ್ರೆ ಒಂದು ಹೋರಾಟದ ಚಿತ್ರ ಇಡೀ ಕಾದಂಬರಿಯ ಒಳಗಡೆ ಬಂದು ಕೊನೆಯಲ್ಲಿ ಅದು ವಿಫಲ ಆಗ್ತದೆ. ವಿಫಲ ಆದರೂ ಕೂಡ ಆ ಇಡೀ ಕಾದಂಬರಿಯ ಒಂದು ಒಟ್ಟು ಕಥಾನಕ ನಮ್ಮೊಳಗೆ ಒಂದು ಸ್ತ್ರೀ ಶೋಷಣೆಯ ವಿರುದ್ಧ ಸ್ತ್ರೀ ಪರವಾದ ಒಂದು ಧ್ವನಿ ನಾವು ಹೇಗೆ ನೋಡಬೇಕು ಎನ್ನುವುದನ್ನು ಕುರಿತು ಅದು ಮಾತಾಡ್ತಾ ಬರ್ತದೆ. ರಂಗಮ್ಮನ ವಠಾರ ಅಂತ ಅವರದು ಇನ್ನೊಂದು ಬಹಳ ಸೊಗಸಾದ ನವರಾದ ಹಾಸ್ಯ ಮತ್ತು ವಾಸ್ತವ ಪ್ರಜ್ಞೆಯ ಒಂದು ಕಾದಂಬರಿ ಬಂದಿದೆ. ತುಂಬಾ ಪಾತ್ರಗಳು ಬರ್ತವೆ. ನೀವು ಅಭಯ ಅಂತ ಒಂದು ಕಾದಂಬರಿ ಬರ್ತಾರೆ, ತುಂಗಮ್ಮ ಅಂತ ಬರ್ತಾಳೆ ಪಾತ್ರವನ್ನು, ಒಂದು ಸ್ಮರಣೆಯೊಂದೇ ಸಾಲದೆ ಅಂತ ಇನ್ನೊಂದು ಕಾದಂಬರಿ, ಅದರಲ್ಲಿ ಮೀನಾಕ್ಷಿ 28 ಕಾದಂಬರಿಗಳನ್ನು ಬರೆದಿದ್ದಾರೆ. ನೀವು ನೋಡಿ ಅವರ ಬದುಕಿನ ವರ್ಷಕ್ಕೆ ಅವರ ಸರಾಸರಿ ಲೆಕ್ಕ ಆಗ್ತಾ ಬಂದ್ರೆ ಅವರು ಒಟ್ಟು ಮಾಡಿದ ಏನು ಬರವಣಿಗೆಯ ಒಂದು ವಾಗ್ಮಯದ ಒಂದು ವಿಸ್ತಾರವನ್ನು ನೋಡಿದ್ರೆ ವರ್ಷಕ್ಕೆ ಕನಿಷ್ಠ ಅಂದ್ರೆ 4-5 ಕೃತಿಗಳನ್ನು ಬರೆದಿದ್ದಾರೆ ಎವರೇಜ್ ನಾವು ನೋಡಿದ್ರು, ಅಷ್ಟು ಬರೆದವರವರು ಅಷ್ಟು. ಅದರಲ್ಲಿ ಕಾದಂಬರಿಗಳಿಗೆ ಬಹಳ ಹೆಚ್ಚು ಒತ್ತು ಸಿಕ್ಕಿದೆ. ವಿಶಾಲಾಕ್ಷಿ ಅಂತ ಒಂದು ಕಾದಂಬರಿಯಲ್ಲಿ ಒಬ್ಬಳು ವಿಶಾಲಾಕ್ಷಿ ಅಂತ ಬರ್ತಾಳೆ, ಹಾಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಎನ್ನುವ ಕಾದಂಬರಿಯ ದೇವಕಿ, ಕೊನೆ ನಮಸ್ಕಾರ ಎನ್ನುವ ಕಾದಂಬರಿಯಲ್ಲಿ ಬರುವ ವಿಶಾಲಿ, ಈ ಎಲ್ಲ ಕಾದಂಬರಿಗಳು ಸ್ಪಷ್ಟವಾಗಿ ರೂಪುಗೊಳ್ತಾ ಬರ್ತವೆ. ಹೆಣ್ಣೊಬ್ಬಳು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಳು ಬೇರೆ ಬೇರೆ ಮಾದರಿಯ ಶೋಷಣೆಗೆ ಹೇಗೆ ಒಳಗಾಗ್ತಾಳೆ ಮತ್ತು ಅವಳನ್ನು ಅದರಿಂದ ನಾವು ಹೇಗೆ ಪಾರು ಮಾಡಬೇಕು ಎನ್ನುವುದರ ಕುರಿತು ಅವ್ರಿಗೆ ತುಂಬಾ ಗಂಭೀರವಾಗಿ ಮಾತಾಡ್ತಾ ಬಂದದ್ದನ್ನು ನಾವು ಗಮನಿಸ್ತಾ ಬರ್ತೇವೆ. ಅವರ ಕಾದಂಬರಿಗಳ ಒಟ್ಟು ಆಶಯವನ್ನು ಕುರಿತು ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಿರಂಜನರ ಕಾದಂಬರಿಗಳಲ್ಲಿ ಮುಖ್ಯವಾಗಿ ಮೂರು ಆಶಯಗಳು ಮತ್ತೆ ಮತ್ತೆ ಒಳಗೊಳ್ಳುತ್ತಾ ಹೋಗುವುದನ್ನು ನಾವು ಕಾಣಬೇಕು. ಒಂದು ಎಡಪಂಥೀಯ ವಿಚಾರಧಾರೆ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಭಾಗವಾದ ಸಮಾನತೆಯ ಆಶಯ, ಇವೆರಡನ್ನೂ ಕೂಡ ಅವರು ಅವರ ಎಲ್ಲ ಕಾದಂಬರಿಗಳಲ್ಲಿ ಮಾಡ್ತಾ ಬಂದದನ್ನ ನಾವು ಗಮನಿಸ್ತೇವೆ. ಹಾಗೇನೆ ಅವರು ಮಹಿಳಾ ಸಮಸ್ಯೆಯನ್ನು ಒಂದು ಪ್ರತ್ಯೇಕವಾದ ಚರ್ಚಿಸಬೇಕಾದ ಆಶಯ ಅಂತ ಭಾವಿಸಿದ್ದಾರೆ ಅವರ ಕಾದಂಬರಿಗಳಲ್ಲಿ. ಎಲ್ಲ ಕಾದಂಬರಿಗಳಲ್ಲಿ ಇದನ್ನು ಅವರು ಮಾಡ್ತಾ ಬಂದದನ್ನ ನಾವು ಗಮನಿಸ್ತೇವೆ. ಮತ್ತು ಸಮಾಜದಲ್ಲಿರತಕ್ಕಂತಹ ಲಂಪಟತನ, ಶೋಷಣೆ ಇವುಗಳ ವಿರುದ್ಧ, ಜಾತೀಯತೆ ವಿರುದ್ಧ ಮಾತಾಡಬೇಕು ಎನ್ನುವ ಒಂದು ಅಪಾರವಾದ ಒಂದು ಕಾಳಜಿ ಅವರಲ್ಲಿ ನಮಗೆ ಮುಖ್ಯವಾಗಿ ನಾವು ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮಧ್ಯಮ ವರ್ಗದ ಆಸೆ ಆಕಾಂಕ್ಷೆಗಳನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟವರು ನಿರಂಜನರು. ನಮ್ಮ ಮಧ್ಯಮ ವರ್ಗ ಒಂದು ಈ ತುಂಬಾ ಆಸೆಗಳು, ಈ ಎಂತ ವಠಾರ ರಂಗಮನ ವಠಾರ ಕಾದಂಬರಿ ಓದ್ತಾ ಹೋದ್ರೆ ಗೊತ್ತಾಗತ್ತೆ, ಇಡೀ ಒಂದು ವಠಾರದ ಸುತ್ತಮುತ್ತ ನಡೆಯತಕ್ಕಂತ ಒಂದು ಬೇರೆ ಬೇರೆ ಚಟುವಟಿಕೆಗಳು ಅಲ್ಲಿ ಎಂಥದೆಲ್ಲ ಅಲ್ಲಿರತಕ್ಕಂತ ಏನು ಅವರ ನಡುವೆ ನಡೆಯತಕ್ಕಂತ ಜಗಳ, ನೀರಿಗಾಗಿ ನಡೆಯುವ ಜಗಳ, ಅಲ್ಲಿ ಆಚುಚ್ಚೆ ಊರಿನ ಕಸ ಕಡ್ಡಿ ಎಲ್ಲ ಕಲ್ಮಶಗಳೆಲ್ಲ ತುಂಬಿಕೊಂಡಿದ್ರು ಕೂಡ ಅದರ ಒಳಗಡೆನೆ ಒಂದು ಜೀವಂತಿಕೆ, ಮಧ್ಯಮ ವರ್ಗದ ಒಂದು ಜೀವಂತಿಕೆಯ ಬದುಕು ಹೇಗೆ ಅರಳುತ್ತದೆ ಅನ್ನೋದನ್ನು ಅವರು ಬಹಳ ಅದ್ಭುತವಾಗಿ ಚಿತ್ರಿಸಿದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಮನುಷ್ಯನ ಸಾಧ್ಯತೆಗಳ ಬಗ್ಗೆ ನಿರಂಜನರಿಗೆ ತುಂಬಾ ಭರವಸೆ ಇದೆ. ಮನುಷ್ಯ ಅವನು ಏನು ಮಾಡಬಹುದು, ಅವನು ಮನುಷ್ಯನಿಗೆ ಅವನ ವ್ಯಕ್ತಿತ್ವದ ಒಳಗಡೆ ಒಂದು ಅಗಾಧವಾದ ಶಕ್ತಿ ಇದೆ, ಅವನ ಸಾಧ್ಯತೆಗಳ ಬಗ್ಗೆ ಒಂದು ಭರವಸೆ ಇರುವುದನ್ನ ಅವರ ಕಾದಂಬರಿಗಳಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವರು ಹೇಳುವುದುಂಟು ಅವರ ಕಲಾತ್ಮಕತೆಯ ಕುರಿತು ಮಾತಾಡುವಾಗ, ಕಾದಂಬರಿಯ ಕಲಾತ್ಮಕತೆಯ ಕುರಿತು ಮಾತಾಡುವಾಗ ಕಪ್ಪು ಬಿಳುಪಿನ ಒಂದು ಚಿತ್ರಣವನ್ನು ಅವರು ಕೊಡ್ತಾ ಬಂದಿದ್ದಾರೆ ನೋಡುವ.

0: ಅದನ್ನು ಚಿತ್ರಿಸಬೇಕಾದ ಅಗತ್ಯ ಕಂಡಿರಬೇಕು ಅಂತ ನನಗೆ ಅನ್ನಿಸ್ತದೆ. ಚಲ್ಲಾಪಿಲ್ಲಿಯಾದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.
1: ನಿರಂಜನರ ಕಾದಂಬರಿಗಳ ಆಕೃತಿ ಮತ್ತು ಆಶಯ ವಿಷಯದ ಕುರಿತಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದಂತಹ ಡಾ. ಧನಂಜಯ ಕುಂಬಳೆಸರಿಯವರಿಗೆ ಧನ್ಯವಾದಗಳು.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

ಹಾಯ್ ಹಲೋ ನಮಸ್ಕಾರ ಶ್ರೋತೃಳೆ ನಿಕುಲ್ಕೆ ಏನೊಂದುಲ್ಲರು ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು ಇತ್ತೆ ಪೊರ್ತು 10:04 ಆ ಒಂದುಂಡು ಮಾತೆರೆಗ್ಲ ಮೋಖೆದ ಸೊಲ್ಮೆಲು ಒಂದು ತುಳುಚಾವಡಿ ತುಳುಚಾವಡಿ ನಿಕಲ್ನೊಟ್ಟುಗು ಪಾತೆರೊಂದುಪ್ಪುನು ಯಾನು ಗಾಯತ್ರಿ ನಾನಿಲ್ ಶ್ರೋತೃಳೆ ಮಾತೆರ್ಲ ಇಂಚೊಲ್ಲರು ಜೋಕ್ಲಿಗ್ ರಜೆತೆ ಮಾತ ಕಡೆಟ್ಲ ಮದ್ಮೆದ ಗೌಜಿ ಐತ ನಡುಟ್ಟು ತಡೆವರೆ ಆವಂದಿನ ಒಂಜಿ ಶೆಕೆ ದೊಂಬು ನಡು ನಡುಟ್ಟು ರಡ್ಡು ಬರ್ಸ ಬತ್ತುಂಡಲ ಆಂಡ ಅವು ಓಡೆಗ್ಲೆ ಯಾವಂದು ಮಲ್ಲೆಜ್ಜಿ ಬರು ಬರ್ಸ ಜೋರಾದೆ ನಿಧಾನ ಆಂಡಲ ಮಲ್ಲೆಜ್ಜಿ ಬರ್ಸ ಎಡ್ಡೆ ರೀತಿಡು ಬರಡು ಬಂದು ಪನೊಂದು ಇನಿತ್ತ ತುಳು ಚಾವಡಿಡು ನಮ್ಮ ಒಂಜಿ ವಿಷಯದ ಬಗ್ಗೆ ಪಾತಿರ್ಗ ಶ್ರೋತೃಳೆ ಅರೆಗಾಲದ ಪೊರ್ತು ಪನ್ನಗ ನಂಕ್ ನೆಂಪಾಪಿನಿ ಕುಕ್ಕು ಪೆಲಕಾಯಿ ಮಾರ್ಚಿರ್ದಿಂಚಿ ಸುರಾತನ್ ಕುಕ್ಕು ಪೆಲಕಾಯಿ ಮಾರ್ಕೆಟ್ ತೋಜರೆ ನಮ್ಮ ಬಿತ್ತಿಲ್ದ ಕುಕ್ಕು ಪೆಲಕಾಯಿ ಬೊಲಕ್ಕರ್ ಆವಡ್ದಕ್ಕು ದುಂಬೆ ಆವಡ್ದಿಕ್ ಆಪಿನಿಕ್ ದುಂಬೆ ಮಾರ್ಕೆಟ್ ಕುಕ್ಕು ಪೆಲಕಾಯಿ ಬೈದನು ಒಂದು ಎಂಚ ಅನ್ ಒಂದು ಎಂಕ್ಲ ತೆರೆಯು ಜಿರಿ ಏರ್ಲ ಗೊತ್ತಿತ್ತಿ ನಕುಲಿತ್ತನ್ನ ನಿಕುಲು ಎಂಕ್ಲೆಗ್ ಲೆಪ್ಪು ಕೊರ್ದು ಒಂದು ಎಂಚ ಈತ ಬೇಗ ಕುಕ್ಕು ಪೆಲಕಾಯಿ ಮಾರ್ಕೆಟ್ಗ್ ಪರಂದ ದಿನ ಕುಕ್ಕುಲ ಪೆಲಕಾಯಿಲ ಮಾರ್ಕೆಟ್ಗ್ ಈತ ಬೇಗ ಮಾರ್ಚಿದ ಪೊರ್ತರು ಎಂಚ ಬರಪಿನಿಂದ ಏರಾಂಡಲ ಎಂಕ್ಲೆಗ್ ಲೆಪ್ಪು ಕೊರ್ದು ಪಾತಿರುಳಿ ಎಂಕಲ್ನ ಫೋನ್ ನಂಬರ್ ಆಜಿ ಮೂಜಿ ಆಜಿ 4420 4420 ನಮ್ಮ ಇನಿತ್ತ ತುಳು ಚಾವಡಿಡ್ ನಮ್ಮ ಕುಕ್ಕು ಪೆಲಕಾಯಿದ ಬಗೆಟ್ ಪಾತಿರುವ ನಂಕ್ ಈ ಬಗೆಟ್ ನನಾತ್ ಪೊಲಬು ಮಲ್ತು ಕೊರ್ರೆ ರಡ್ ಬಿನ್ನಿರ್ಲ ಉಪ್ಪಿರು ಶ್ರೋತೃಳ್ಳೆ ನಿಕುಲ್ಲ ಕುಕ್ಕು ಪೆಲಕಾಯಿದ ಬಗೆಟ್ ನಿಕ್ಲೆಗೆ ಉಪ್ಪು ನಂಚಿನ ದಾದ ಪೊಲಬುಂಡು ಅವಿನೇ ಕಳ್ಳಪ್ಪ ಪಟ್ಟುನೊಲಿ ಶ್ರೋತೃಳ್ಳೆ ಈ ಪ್ರಕೃತಿ ನಂಕ್ ಪಂಡ ನಂಕ್ ಈ ಭೂಮಿದ ಮಿತ್ ಬದುಕರೆ ಗಾತ್ರ ಏತುಪುರ ವಿಷಯಲೇನು ನಂಕ್ ದೀತುಡು ಆಹಾರ ತಿನ್ನಸ್ಲೇನು ಅವು ಅವು ಕಾಲಮಾನಗೂ ತಕ್ಕಂತಿನ ಆಹಾರ ತಿನ್ನಸ್ಲೇನು ನಂಕ್ ಮಲ್ತು ದೀತನು ಪ್ರಕೃತಿ ಆಂಡ ನಮ್ಮ ವಿನೇತು ಗಳಿಸೊಂದುಲ್ಲ ನಮ್ಮ ಕುಕ್ಕು ಪೆಲಕಾಯಿ ಪುರ ಬುಡ್ದು ನಮ್ಮ ತೋಟದ ಕುಕ್ಕು ಪೆಲಕಾಯಿನ ಪುರ ಬುಡ್ದು ಅಲ್ಪನೆ ನಮ್ಮ ಆಪಲ್ ದೇತೊನ್ವ ಮುಂದೆತ ಬಗೆಟ್ ನಮ್ಮ ಒಂಚೂರು ಆಲೋಚನೆ ಮಲ್ಪಡು ಪನೊಂದು ಇನ್ನೀ ಕುಕ್ಕು ಪೆಲಕಾಯಿದ ಬಗೆಟ್ ನಮ್ಮ ಪಾತಿರ್ಗ ಶ್ರೋತೃಳೆ ನಮ್ಮ ಕನ್ನಡೋಡು ಒಂಜಿ ಗಾದೆ ಉಂಡು ಕುಕ್ಕು ತಿಂದಿ ಬೊಕ್ಕ ನೀರ್ ಪರ್ರೆ ಬಲ್ಲಿಗೆ ಪೆಲಕಾಯಿನ ತಿನ್ಪಿನೆಕ್ ದುಂಬು ನೀರ್ ಪರ್ರೆ ಬಲ್ಲಿಗೆ ದಾಯಗ ದಾಯಗನ್ ಪಂದು ನಿಕಲ್ ನೆಟ್ಟು ಏರಾಣ್ಲ ತೆರೆದಿನ ಕುಲಿತ್ತನ್ನು ಎಂಕ್ಲೆಗ್ ಉಂದೆತ ಬಗೆಟ್ ಪನೊಲಿ ಕುಕ್ಕು ತಿನ್ಪಿನೆದ್ ಆಯ್ ಬೊಕ್ಕ ಕುಕ್ಕು ತಿಂದ ಆಯ್ ಬೊಕ್ಕ ನೀರ್ ಪರ್ರೆ ಬಲ್ಲಿ ಅಂಚಿನ ಪೆಲಕಾಯಿನ ತಿನ್ಪಿನೆಕ್ ದುಂಬು ನೀರ್ ಪರ್ರೆ ಬಲ್ಲಿ ಅಂತ ಪನ್ಪೇರು ಒಂದು ದಾದಿಕ್ ಅಂತ ಬಂದು ನಿಕುಲ್ ಎಂಕ್ಲೆಗ್ ಲೆಪ್ಪು ಕೊರ್ದು ಎಂಕಳ್ಳಪ್ಪ ಪನೊಲಿ ಆಜಿ ಮೂಜಿ ಆಜಿ 4420 4420 ಈ ತತ್ತ ಅಂದ್ರೆ ಶ್ರೋತೃಳೆ ಒಂಜಾತ ವಿಷಯಲುಂಡು ದುಂಬುದ ಕಾಲಡು ಕುಕ್ಕು ಪೆಲಕಾಯಿನ ಎಂಚ ಗಳಸೊಂದಿತ್ತಿರು ಪನ್ಪಿನಿತ್ತ ಬಗೆಟ್ಲ ನಿಕುಲ್ ಪನೊಲಿ ಬೊಕ್ಕ ಪೆಲಕಾಯಿನ ಗಳಿಸುದು ಓಪುರ ತಿಂಡಿನ ಮಲ್ಪಿರು ಪನ್ಪಿನಿತ್ತ ಬಗೆಟ್ಲ ನಿಕುಲ್ ಪನೊಲಿ ಎಂಕ್ಲೆಗ್ ಐದು ಬೊಕ್ಕ ಪೆಲಕಾಯಿಡು ಒಂಜಿ ರಡ್ ಮುಖ್ಯವಾಯಿನ ಒಂಜಿ ರಡ್ ಜಾತಿ ಉಂಡು ಅವು ಓ ಒಂದು ನಿಕುಲ್ ಪನೊಲು ಪನೊಲಿ ಎಂಕ್ಲೆಗ್ ಗೊತ್ತುಂಡು ಕೆಲವರಿಗ ಆಂಡಲ ಒಂಜಾತ ಆಯ್ತ ವಿಶೇಷದಾದವು ಪನ್ಪಿನತ್ತ ಬಗೆಟ್ಲ ಪನೊಲಿ ಎಂಕ್ಲೆಗ್ ಲೆಪ್ಪ ಕೊರದು ಐದು ಬೊಕ್ಕ ಮಸ್ತ್ ಚೀಪೆದ ಕುಕ್ಕು ಓ ಪಂದು ಪನೊಲಿ ನಿಕುಲು ಬೊಕ್ಕ ಇತ್ತೆ ನಮ್ಮ ಮಾರ್ಕೆಟ್ ಕುಕ್ಕು ಕಂತಡ ಮಾರ್ಕೆಟ್ ಇರ್ದು ಕುಕ್ಕು ಕಂತಡ ಪಂಡ ನಂಗೆ ಉದಾಸೀನ ನಮ್ಮ ಪಾಡಿಡುಪ್ಪುನ ಕುಕ್ಕುನು ದೆಪ್ಪರೆ ಅವಿನ ಕೊಯ್ಯರೆ ನಂಗೊಂತೆ ಉದಾಸೀನ ಅಂಡ ನಮ್ಮ ಇತ್ತೆ ಸೀದ ಪೋಪಿನ ಮಾರ್ಕೆಟ್ ಪೋಪಿನ ಕುಕ್ಕು ದೇತನ್ನು ಅವಿನ ಪ್ಲಾಸ್ಟಿಕ್ದ ಚೀರ ಜಿಂಜಾವನು ಇಲ್ಲಾಡ್ ಪತೊಂಬರ್ಪಿನಿ ಅಂಚೆನ ಒಂಚೂರು ದೆಕ್ಕಿಲೆಕ ಮಲ್ಪುನು ತಿನ್ಪಿನಿ ಅಂಚೆ ಕೆಲವು ಜನ ಸುಮಾರು ಜನ ನಮ್ಮ ಮಲ್ತೊಂದುಲ್ಲ ಅಂಚ ಗಳಸುನ ಸರಿಯ ದಾಯಿಗ ಸರಿಯತ್ತು ಪನ್ಪಿನಿತ್ತ ಬಗೆಟ್ಲ ನಿಕ್ಲು ಲೆಪ್ಪು ಕೊರ್ದು ಪನೊಲಿ ಬೊಕ್ಕ ಕುಕ್ಕು ಪೆಲಕಾಯಡು ಉಪ್ಪು ನಂಚಿನ ಸತ್ವದಾದವು ಪನ್ಪಿನೆತ್ತ ವಿಚಾರಡು ಗೊತ್ತಿತ್ತಂಡ ಆಯ್ತ ಬಗೆಟ್ಲ ನಿಕುಲು ಎಂಕ್ಲೆಗೆ ಲೆಪ್ಪು ಕೊಡ್ದು ನಮ್ಮ ಪಾತೆರ್ಗೈನು ಬೊಕ್ಕ ಏರ್ಪುರ ಪೆಲಕಾಯಿ ತಿನ್ರೆ ಬಲ್ಲಿ ಕೆಲವರಿಗೆ ಪನ್ಪಿರ್ ಪೆಲಕಾಯಿ ತಿನ್ರೆ ಬಲ್ಲಿ ಬಂದು ನಿಕ್ಲೆ ಗೊತ್ತುಪ್ಪು ನಮ್ಮ ಮಂಜೋಲ್ ಸೀಕಿತ್ತಿನಕುಲು ಜಾಂಡೀಸ್ ಪನ್ಪ ನಮ್ಮ ಪಿತ್ತ ಕಾಮಾಲೆ ಪನ್ಪ ಈ ಕಾಯಿಲೆ ಎತ್ತಿನಕುಲು ಪೆಲಕಾಯಿ ತಿನ್ರೆ ಬಲ್ಲಿ ಬಂದು ನಮ್ಮ ಹಿರಿಯರು ಪನ್ಪಿನ ನಮ್ಮ ಕೇಂದ್ರ ಪೆಲಕಾಯಿ ತಿನ್ರೆ ಬಲ್ಲಿ ಜಾಂಡೀಸ್ ಇತ್ತಿನಕುಲು ಮಂಜೋಲ್ ಸೀಕಿತ್ತಿನಕುಲು ಪೆಲಕಾಯಿದ ಮರತ ಅಡಿಕ್ಲ ಪೋರೆ ಬಲ್ಲಿ ಎಂದು ಪನ್ಪೇರು ಹೌದು ಆಯ್ಗಾತ್ರ ಅಂಚೆ ಪನ್ಪೇರು ಅಂತ ಪನ್ಪಿನತ್ತ ವಿಷಯ ನಿಕ್ಲು ಎಂಕ್ಲೆ ಗೆಲೆಪ್ಪ ಕೊರ್ದು ಪಾತಿರುಲಿ ಬೊಕ್ಕ ನಿಕುಲು ಎಲ್ಲಿಯಪ್ಪನಗ ಇತ್ತಿನಲ್ಪ ನಿಕಲ ಇಲ್ಲದ ಸುತ್ತಮುತ್ತ ಇತ್ತಿನಂಚಿನ ನೆಕ್ಕರೆ ಕುಕ್ಕು ಸಕ್ಕರೆ ಕುಕ್ಕು ತೋತಾಪುರಿ ಬೊಕ್ಕ ಚೀಪೆ ಕುಕ್ಕು ಪುಲಿ ಕುಕ್ಕು
ಸುಮಾರು ನಮ್ಮದ ಕುಕ್ಕುಲಿತ್ತು ಎಂಗಲ್ ನಾ ಇಲ್ಲ ಬರಿಟ್ಟು ಸುಮಾರು ಜಾರ್ಗೆ ಕುಕ್ಕೊಂದು ಒಂಜಿತ್ತು, ನೆಕ್ಕರೆ ಕುಕ್ಕೊಂಜಿತ್ತು, ಸಕ್ಕರೆ ಕುಕ್ಕಿತ್ತು, ಕಡಕೆಂಪು ಕುಕ್ಕಿತ್ತು, ಪಕ್ಕ ಬಾರ ಕುಕ್ಕೊಂದೊಂಜಿತ್ತು, ಕಾಟು ಕುಕ್ಕು ಇತ್ತು. ಇಂಚ ನಿಕಲ್ನ ಇಲ್ಲ ಸುತ್ತಮುತ್ತ ಇತ್ತಿನ ಕುಕ್ಕುದ ಮರಕ್ಕುಲು ಓವು ಐತ ಬಗೆಟ್ಟ ನಿಕುಲು ಇನಿತ ನಮ್ಮ ಕಾರ್ಯಕ್ರಮಡು ನಮ್ಕ್ ಲೆಪ್ಪ ಕೊರ್ದು ನಮ್ಮಡಪ್ಪ ಪಾತಿರುಳಿ ಇಂಕ್ಲೆ ಫೋನ್ ಮಲ್ಪ್ಲೆ ಆಜಿ ಮೂಜಿ ಆಜಿ ನಾಲ್ ರೆಡ್ ಸೊನ್ನೆ ನಾಲ್ಕು ವರ್ಮ ನಾಲ್ಕು ವರ್ಮ ಇನಿತ ತುಳು ಚಾವಡಿಡ್ ನಮ್ಮ ಪಾತಿರೊಂದುಪ್ಪುನು ಕುಕ್ಕು ಪೆಲಕಾಯ್ದ ಬಗೆಟ್ ನಿಕುಲ್ಲ ನಿಕಲ್ನ ವಿಚಾರದಾದೊಂಡು ಐತ ಬಗೆಟ್ ನಂಕ್ ಲೆಪ್ಪ ಕೊರ್ದು ಪಾತಿರ್ಲೆ ನಿಕುಲ್ ಕೇನೊಂದುಪ್ಪುನು ರೇಡಿಯೋ ಸಾರಂಗ್ 107.8 FM ಒಂದು ರಂಗರಂಗದ ಬದುಕು ಕಾರ್ಯಕ್ರಮ ತುಳು ಚಾವಡಿ ಪಾತಿರೊಂದುಪ್ಪುನು ಯಾನು ಗಾಯತ್ರಿ ನಾನಿಲ್ ನಮ್ಮ ಇನಿತ್ತ ತುಳು ಚಾವಡಿದ ಪಾತಿರದ ವಿಷಯ ಕುಕ್ಕು ಪೆಲಕಾಯಿ ಬಲೆ ಲೆಪ್ಪ ಕೊರ್ಲೆ ನಮ್ಮ ಪಾತಿರ್ಗಾ.

0: ಶ್ರೋತೃಳೆ ನಿಕುಲ್ಕೆ ಏನೊಂದುಲ್ಲರೆ ರೇಡಿಯೋ ಸಾರಂಗ್ ಇನಿತ್ತ ತುಳುಚಾವಡಿಡ ನಮ್ಮ ಕುಕ್ಕು ಪೆಲಕಾಯ್ದ ಬಗೆಟ್ಟು ಪಾತಿರೊಂದುಲ್ಲ ಇತ್ತೆ ನಮ್ಮೊಟ್ಟುಗು ಒರಿ ಬಿನ್ನಿರುಳ್ಳಿರು ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಮೇರು ಉಡುಪಿ ಜಿಲ್ಲೆದಾರು ಮೇರು ಪ್ರಗತಿಪರ ಕೃಷಿಕೆ ಮೇರ್ನ ತೋಟೋಡು ಸುಮಾರು ಕುಕ್ಕುದ ಮರಕುಲುಲ್ಲ ಬಲೆ ಮೇರಿನ ಪಾತಿರ್ಪಾಗ ಸರ್ ನಮಸ್ತೆ ಸರ್
1: ನಮಸ್ತೆ ಮೇಡಮ್
0: ನಮಸ್ತೆ ಸರ್ ಇನಿತ್ತ ನಮ್ಮ ಇತ್ತೆ ಪಾತಿರೊಂದುಪ್ಪುನು ರೇಡಿಯೋ ಸಾರಂಗದ ತುಳು ಚಾವಡಿಡ್ದ ಪಾತಿರೊಂದುಪ್ಪುನು ಯಾನ್ ಗಾಯತ್ರಿ ನಾನಿಲ್ ಇನಿತ್ತ ನಮ್ಮ ಕಾರ್ಯಕ್ರಮಡು ನಮ್ಮ ಕುಕ್ಕುದ ಬಗೆಟ್ಟು ಪಾತಿರೊಂದುಲ್ಲ ಪೆಲಕಾಯ್ದ ಬಗೆಟ್ಟು ಪಾತಿರೊಂದುಲ್ಲ ಇರಿಗೆ ಕಾರ್ಯಕ್ರಮಗೂ ಸ್ವಾಗತ ಸರ್ ಸೊಲ್ಮೆಲು ಸರ್ ಇತ್ತೆ ಪನ್ಲೆ ಹಿರ್ನ ತೋಟೋಡು ಇಜಿಂಡ ಪಾಡಿಡು ಏತು ಕುಕ್ಕುದ ಮರ ಉಂಡು ಮುಪ್ಪ ಕುಕ್ಕುದ ಮರ ಉಂಡು ಪಂಡರು ಓಪುರ ಜಾತಿದ ಕುಕ್ಕುಂಡು ಸರ್
1: ನಾಲೈನ ಜಾತಿದ ಉಂಡಿ
0: ಪನ್ಲೆಗೆ
1: ಮೇನ್ ಆದ ರತ್ನ ಉಂಡು ಮುಂಡಪ್ಪ ಉಂಡು ನೀಲಾಮ್ ಉಂಡು ತೋತಾಪುರಿ ಉಂಡು ಒಕ್ಕ ರತ್ನ ಪಂಪಿನ ವೆರೈಟಿ ಉಂಡು ಒಕ್ಕ ಇತೆ ಬೇತೆ ಬೇತೆ ಹೊಸ ಹೊಸ ವೆರೈಟಿ ಪೂರ ಕಿಂಜ ಕಿಂಜ ಗಿಡ ಉಂಡು ಅವೇನು ಪಾಡ್ತೆ ತೋಟು
0: ಇತ್ತೆ ಇರು ಪ್ರತಿ ವರ್ಷ ಇಟ್ಟು ಕುಕ್ ಆಪುಣತೆ
1: ಗೊತ್ತುಂಡೆ ನಮ್ಮ ಪ್ರದೇಶಡು ಕುಕ್ಕುದ ಬೆಳೆ ಪ್ರತಿ ವರ್ಷ ಆಪುಜಿ ದೇಗು ಪಂಡ ಅದು ಒಣ ವಾತಾವರಣ ಬೋಡು ಇತ್ತೆ ಕೋಲಾರ ಡಿತ್ತಿನ ವಾತಾವರಣ ಚಿತ್ರದುರ್ಗ ಡಿತ್ತಿನ ವಾತಾವರಣ ಆ ವಾತಾವರಣ ಕುಕ್ಕುದ ಗಿಡಕ್ಕೆ ಬೋಡು ನಮ್ಮ ಅವಳು ದಾದ ಪಂಡ ನಂಗೊಂಜಿ ಕಮರ್ಷಿಯಲ್ ಆದ ಮಲ್ಪರೆಗೂ ಆ ಬಂದ ಅಂಡ ನಂಗ ಇಲ್ಲ ಖರ್ಚಿಗೂ ಬೋಡಿತ್ತಿನಕ್ಕ ನಮ್ಮ ಮಲ್ಪೋಲಿ ಆತೆಗಿನ ಅಲ್ಪದ ಅಲ್ಪ ಗಿಡ ಕುಕ್ಕೆ ತೋಜುನು ಇರೆ ತೋಜು ಜಾತು ಕುಕ್ಕ ಆಪುಂಡು ನಮ್ಮ ಊರುಡು ಅಂಚ ಆಪುಜಿ ದೇಗು ಬಂಡ ಬರ್ಸ ಬರ್ಕೊಂಡತ್ತೆ ಬರ್ಸದ ಈ ವಾತಾವರಣ ಉಂಡತ್ತೆ ಐ ನಾಜಿ ತಿಂಗಳು ಬರ್ಸ ಉಂಡತ್ತೆ ಅವು ಗಿಡನು ವೀಕ್ ಮಲ್ಪು ಅಂಚ ಅದು ಮೀಡಿಯಂ ಒಂದೇಟ ಆಪುಂಡು ನನ್ ಕಾತೆ
0: ಮಸ್ತ್ ಮಸ್ತ್ ಆಪುಜಿ ಕೋಲಾರ ಅಲ್ಪಪುರ ಒಣ ಹವೆ ಮುಲ್ಪ
1: ಒಣ ಹವೆ ಬೋಡ ಐಕು ಅಂಚದ ಮಸ್ತ್ ಮೂಲ ಆಪುಜಿ
0: ಸರ್ ಮಾರ್ಕೆಟಿಂಗ್ ಮಲ್ಪರೆ ಆಯ್ಜಿಡಲ ಇತ್ತೆ ಸುಮಾರು ನಮೂನೆದ ಕುಕ್ಕ ಆಪುಂಡಿರ್ನ ಪಾಡಿಡ್ ಒಂಜಿ ಮುಪ್ಪ ನಮೂನೆದ ಕುಕ್ಕುದ ಮರ ಉಂಡು ಬಂಡರಿ ಇತ್ತೆ ಈರ್ ಸಾಧಾರಣ ಮಾತೇತಲ ರುಚಿ ಗೊತ್ತುಂಡಿ ಇರ್ ದನಿಯತೆ ಇತ್ತೆ ಪನ್ಲೆ ಓ ಕುಕ್ಕು ಬಾರಿ ರುಚಿ
1: ಹೌದು ಅದ ಗೊತ್ತುಂಡೆ ಇದೆ ಮನುಷ್ಯರ ಜನ ಪಣ್ತೀರಿ ಬೊಕ್ಕೋರಿ ಬೊಕ್ಕೋರಿ ಅನ್ನು ಪಣ್ತೀರಿ ಎಡ್ಡೆ ಜನ ಅಗಲ್ನ ಅಗಲ್ನ ಟೇಸ್ಟ್ ಎಂಚ ಉಂಡು ಐತಮ್ ಇತ್ತು ಪೋಪುಂಡು ಕೆಲವರಿಗೆ ಪುಳಿ ಸ್ವೀಟ್ ಆಗೋದು ಕೆಲವರಿಗೆ ಫುಲ್ ಸ್ವೀಟ್ ಇಪ್ಪೋಡು ಚೂರ್ಲ ಪುಳಿತಾಂಶ ಇಪ್ಪರೆ ಬಲ್ಲಿ ಕೆಲವು ನಮ್ಮನ್ನ ಪರಿಮಳ ಉಂಡತ್ತೆ ಐತೊಂಜಿ ಪರಿಮಳ ಉಂಡು ಪ್ರತಿ ಒಂಜಿ ಜಾತಿ ಇಲ್ಲ ಆ ಪರಿಮಳ ಕೆಲವರಿಗೆ ಲೈಕ್ ಹಾಕೊಂಡು ಕೆಲವರಿಗೆ ಲೈಕ್ ಹಾಕುಜಿ ಅಂಡ ಕಸಿ ಗಿಡ ಉಂಡತ್ತೆ ಕಸಿ ಗಿಡ ಪಂಡದಾದ ಗೊತ್ತುಂಡೆ ಶ್ರೇಷ್ಠವಾಯಿನ ಗಿಡತ ಗೆಲ್ಲು ಕಲೆದ ಅವೇನು ಫಾರ್ವರ್ಡ್ ಮಲ್ತೊಂದು ಪೋಪಿನಿ ತುಂಬುದ ತಲೆ ಮರಗ ಮಲ್ತೊಂದು ಪೋಪಿನತ್ತೆ ಅಂಚ ಅದು ಪೂರ ತಳಿಲ ಎಡ್ಡೇನೆ ಒಂಜೊಂಜಿ ತಳಿ ಒಂಜೊಂಜಿ ರೀತಿಯ ಸ್ವಾದ ಉಂಡೈ
0: ಲೋಕೋ ಭಿನ್ನ ರುಚಿ ಬನ್ಲೇಕ ಒರಿಯೋರಿಗೆ ಒಂಜೊಂಜಿ ಇಷ್ಟ
1: ರತ್ನ ಪಂಪಿನ ಒಂಜಿ ತಳಿ ಉಂಡು ಐಟು ಚೂರ್ಲಾ ಉಳಿತಾಂಶ ಇಜ್ಜಿ ಹೊಸ ಒಂಜಿ ವೆರೈಟಿ ಬಾರಿ ಎಡ್ಡೆ ಉಂಡವು
0: ತೀಪೇನೆ ಮಸ್ತ್ ತೀಪೇನೆ
1: ಪುರಿಲಾ ಬರ್ತಿಜಿ ಬಾರಿ ಕಮ್ಮಿ ಬರ್ಪಿ ಇದೆ ಮುಂಡಪ್ಪ ತೋತಾ ಪುರಿ ಒಂದೇ ಮತ ಮಸ್ತ್ ಪುರಿ ಬರ್ಕೊಂಡತ್ತೆ ಅಂಚಾದ ಹಾಲಾಪುಂಡು ಬೊಕ್ಕ ಬರ್ಸಗಾಲಗೂ ಬರ್ತಂಡ ಪೂರಾ ಕುಕ್ಕು ಹಾಲೆ ಒಂಜಿಲ ನಂಕು ಕುಕ್ಕು ತಿಕ್ಕುಜಿ ದೇಗ ಬಂಡ ಡ್ರೈ ವಾತಾವರಣ
0: ಪುರಿ ಬೇಗ ಪುರಿ ಅತೇ
1: ಪುರಿಲಾ ಪುಂಡು ಬೊಕ್ಕ ಅವು ತಿನ್ಪಿನ ಕಲ ಇಕ್ಕುಜಿ ಪೂರ ಬಾತದ ಪೋಪುಂಡು ನೀರು
0: ಸರ್ ಇತ್ತೆ ಪನ್ಲೈತೆ ಒಂದು ಕಾಟು ಕುಕ್ಕು ಲುಪ್ಪುಂಡತೆ ನಮ್ಮ ಎಲ್ಲಿ ಅಪ್ಪನಾಗ ಪುರ ತಿಂತಿನ ಕಾಟು ಕುಕ್ಕು ಈ ಕಾಟು ಕುಕ್ಕು ತಿನ್ರೆ ಎಡ್ಡೆಗ ಅತ್ತ ನಮ್ಮ ಇತ್ತೆ ಮೆಣಸ್ಕಾಯಿ ಪುರ ಮನ್ಪೋತೆ ಅವು ಎಂಚ
1: ಕಾಟು ಕುಕ್ಕುಡುದಾದ ಗೊತ್ತುಂಡೆ ಐಟೆ ನಮ್ಮ ದಾಲ ಕಸಿ ಮಲ್ತಜೆ ಒಂಜೊಂಜಿ ಕುಕ್ಕುದ ಗಿಡ ಒಂಜೊಂಜಿ ರೀತಿದ ಐಟು ಸ್ವಾದ ಬರ್ಕೊಂಡು ಕೆಲವು ಸ್ವೀಟ್ ಇಪ್ಪುಂಡು ಕೆಲವು ಪುಳಿ ಇಪ್ಪುಂಡು ಕೆಲವು ಒಂದೇ ಮಲ್ಲ ಇಪ್ಪುಂಡು ಕೆಲವು ಒಂದೇ ಕಿಂಜ ಇಪ್ಪುಂಡು ಅಂಚನೆ ಅವು ಗಿಡದು ಗಿಡಕ್ಕೂ ವ್ಯತ್ಯಾಸ ಒಂದು ಕೋಪುಂಡು
0: ಅಂಚ
1: ಅಂಚ ಆಪುಂಡ ಇಟ್ಟು ಅಂಚಾದ ಕೆಲವರು ಮಾತ್ರ ಲೈಕ್ ಇಪ್ಪುಂಡು ಕೆಲವರು ತಿಂದ್ರೆಗೆ ಆ ಒಂದಿನ ಕೈ ಇಪ್ಪುಂಡ ಇಟ್ಟು ಬ್ಯಾಡ್ ಸ್ಮೆಲ್ ಎಲ್ಲ ಬರ್ಪುಂಡು ಕೆಲವರು
0: ಇತ್ತೆ
1: ತಿಂದ್ರೆಗೆ ಆ ಒಂದಿನ
0: ಇತ್ತೆ ಕುಕ್ಕುಡು ಉಂಡತೆ ಯಾನೆ ಕುಕ್ಕುದ ಬಗ್ಗೆ ದಾಯಕೇನು ಅವಂಡ ಇತ್ತೆ ಕುಕ್ಕುಡು ನಮ್ಮ ಕೆಲವು ಕುಕ್ಕುಡು ಉಪ್ಪಡ್ ಪಾಂಡ ನಮ್ಮ ಜಾಸ್ತಿ ಅದ ಕುಕ್ಕುದನ್ನ ಉಪ್ಪಡ್ ಪಾಡ್ನು ಜಾಸ್ತಿ ನಮ್ಮ ಈ ಸೈಡ್ ಕೆಲವು ಕುಕ್ಕುಡು ಉಪ್ಪಡ್ ಪಾಂಡ ಅವು ನಸೆ ಅಪ್ಪುಂಡು ಅವು ಎಂಚ ದಾಯಿ ಗಾತ್ರ ವಂಚ
1: ಅವು ಆ ಜಾತಿದ ಮಿತ್ ಗೋಪಿನಿ ಬಂಡ ಬಣ್ಣತೆ ಅಂಟು ಒಂಜೊಂಜಿ ಮರಟು ಒಂಜೊಂಜಿ ರೀತಿದ ಗುಣಕ್ಕಲು ಇಪ್ಪುಂಡು ಒಂಜೊಂಜಿ ರೀತಿದ ಒಂಜೊಂಜಿ ಮರತ ಒಂದು ಕುಕ್ಕುಂಡತ್ತೆ ಅವು ಪಾಂಡ ಆಪಿನನೇ ಇದ್ದಿ ಮುಡಿ ಕಾಪಿನೇ ಇದ್ದಿ ಅಂಚ ಪುರ ಆಪಿನಿ ಅಂಚ ಅದ್ ಕೆಲವು ಹಾಲಾಕೊಂಡು ನಮ್ಮ ಮುಡಿ ಪಾಂಡ ಕೆಲವು ಗಿಡ
0: ಇತ್ತೆ ಶರ್ಮರೆ ಇರಿಗಿತ್ತೆ ಕುಕ್ಕುದ ವೆರೈಟಿದ ಬಗ್ಗೆ ಎಡ್ಡೆ ಪೊಲಬುಂಡು ಅಂಡ್ ಎಂಕಲಂಚಿನ ಜನಸಾಮಾನ್ಯರಿಗೆ ಕುಕ್ಕುದೇ ತೊನ್ನಗೈತೆ ಮಾರ್ಕೆಟ್ ಇಡ್ತುಲೆ ಸ್ಪ್ರೇ ಮಲ್ಪೇರ್ ಜಾಂದಿನ ನಮ್ಮನ್ನ ಎಡವಿನ ಪರಂದಾವೇರ್ ನಮ್ಮ ಎಂಚವೇನು ನಾಡ್ಪತ್ತು ಒಂದು ಎಡ್ಡೆ
1: ನಮ್ಮದಾದ ಗೊತ್ತಿಲ್ಲ ಇತ್ತೆ ಸಾವಯವ ರೈತರ ನಮ್ಮ ಚಳುವಳಿ ಶುರುವಾತು ಸಾವಯವ ರೈತರು ಇರುತ್ತೆ ನೇರವಾದ ಗ್ರಾಹಕರಿಗೆ ಮುಟ್ಟಾವನ ಬೇಲೆ ಮಲ್ ತೊಂದುಲ್ಲೇರು ಅಂಜಾದ ಅವಲು ಪೋದಿಗೆ ತೊಂದ ಇಟ್ಟೆ ದೇಗುಪಂಡ ವಿದಾಯ ಊರ್ದವು ಕೆಮಿಕಲ್ ಪಾಡಂದೆ ಬರ್ರೆಗೆ ಸಾಧ್ಯನೇ ಇಜ್ಜಿ ದೇಗುಪಂಡ ಅವು ದೂರೊಡ್ದು ಬರ್ಪುಂಡು ಒಕ್ಕ ಹೋಲ್ಸೇಲ್ ವ್ಯಾಪಾರಿ ಲಗಲಿಗೆ ಮಾತು ದಾದ ಗೊತ್ತುಂಡೆ ವರಾನೆ ಪರಂದೋಡು ವರಾನೆ ಮಾರಾಟ ಆವುಡು ನಿಜವಾದ ಕುಕ್ಕು ಅಂಚ ವರಾನೆ ಪರಂದೂಜಿ ವರಾನೆ ಆಪು ಜತೆ ಅಂಚಾದ ಲೇಟ್ ಅಂಡ ಅಂಗಡಿ ದೀವರೆಗಾಗಲಿಗೆ ಜಾಗಿ ಜಿಂದ ಆಪುಂಡು ಅಂಚಾದಾಗಲು ಕೆಮಿಕಲ್ ಪಾಡೋಡೆ ಆಪುಂಡು ಅಂಡ ರೈತರನಾಗಲು ಉಂಡತೆ ನೇರವಾದ ಕಲೆಕ್ಟ್ ಮಾಡ್ತಂಡಾಗಲು
0: ಪಂಡ ನಮ ನಂಕೊಂಜಿ ಬಲ್ಕ್ ಕುಕ್ಕು ಬೋಡ್ತುಂಡ ಮಸ್ತ್ ಬೋಡ್ತುಂಡ ನಮ್ಮ ಸಾವಯವ ರೈತರಿಯರುಳ್ಳಿರ ಅಕಲ್ನಲ್ಪ ಪೋದ್ಯತ ತೋಟ ಪೋದ್ಯತೋನೆ ಎಡ್ಡೆ ಎಂದು ಪನ್ ಪರೀರ
1: ತೋಟಗ ಪೋಡುಂದು ಇಜ್ಜಿ ಆಗಲು ನೇರವಾದ ಗ್ರಾಹಕರನ್ನ ಇಲ್ಲಗ ಮುಟ್ಟಾವನ
0: ಅಂದೆ
1: ಉದಾಹರಣೆಗೆ ಯಾನ್ಲಾವೇನ್ ಇಲ್ಲಗ ಮುಟ್ಟಾವನ ಕೆಲಸ ಮಲ್ತೊಂದುಲ್ಲ
0: ಓ ಅಂದೆ ಅಂದೆ
1: ನೇರಂಡಲ ಒಂದ್ ಕಿಲೋ ಮೂರ್ ಕಿಲೋ ಐದು ಕಿಲೋ ಇಂಚ ಆರ್ಡರ್ ಕೊರಿಯರ್ ನೇರವಾದ ಇಲ್ಲಗ ಮುಟ್ಟಾವನ ಬೆಲೆ ಎಲ್ಲ ಮಲ್ತೊಂದುಲ್ಲ
0: ಒಂದೇ ಜಾಸ್ತಿ ಕ್ರಯಾಂಡಲ್ಲ ನಂಗೆ ಎಡ್ಡಂತಿನ ಮಾಲ್
1: ಅಂಗಡಿದ ರೇಟ್ ಡೇ ಕೊರ್ಪೇರು
0: ಅಂದೆ
1: ಅಂಗಡಿ ರೇಟ್ ಉಂಡುತ್ತಲ್ಲ ಅವೇ ರೇಟ್ ಡೇ ಕೃಷಿಕೇರ್ ಕೊರ್ಪೇರು
0: ಈರೊಂಜ್ ಎಡ್ಡೆ ವಿಚಾರ ಬಂಡರು ಈರ್ಲ ಇಂಚ ಸಾವಯವ ವಿಧಾನೋಡು ಬೆಳೆಸಿದ ನಂಚಿನ ಕುಕ್ಕುನು ಮುಟ್ಟಾವರು ಇಲ್ಲಗಂದ್ ಬಂದು ಇತ್ತೆ ಈ ತಾಣತೆ ಮೇರೆ ಇತ್ತೆ ನಮ್ಮ ಇತ್ತೆ ಈ ಕಾರ್ಯಕ್ರಮ ಒಂದು ಕೇರ್ನಕ್ಲಿಗೆ ಏರೆಗಂಡ್ಲ ಒಂಜಿ ಒಂದೇ ಜಾಗ ಇತ್ತಂಡ ಕುಕ್ಕುದ ಮರನ್ ಬೆಳೆ ಪಾವುಡು ಪನ್ಪಿನಂಜಿ ಆಸೆ ಬರು ಈರ್ ಪನ್ಲೆಗಿತ್ತೆ ಓ ವೆರೈಟಿದ ಓ ಜಾತಿದ ಕುಕ್ಕು ಬೇಗ ಫಲ ಕೊರ್ಪುಂಡು
1: ಕುಕ್ಕುಡ್ದಾದ ಗೊತ್ತುಂಡೆ ಕಸಿ ಗಿಡ ಉಂಡತೆ ಪೂರಾ ಕಸಿ ಗಿಡ ಅಲ್ಲ ಬೇಗನೆ ಫಲ ಕೊರ್ಪಿನಿ
0: ಏತ್ ವರ್ಷಡು
1: ಎಂಕುಲು ನಡ್ನೇ ವರ್ಷೋಡೆ ಪೂ ಬರ್ಕೊಂಡಾಯ್ತು
0: ಅಂದೆ
1: ಅಣ್ಣ ಮೂಲ ಬರ್ಪೂಜಿ ಮೂಲ ಪಂಡತಿ ಹವಾಮಾನ ವೈಪರೀತ್ಯ ಇತ್ತಲ್ಲ ಬರ್ಪೂಜಿ ಇಜ್ಜಿನ ಐಟು ಸುರುತ ವರ್ಷನೇ ಪೂ ಬರ್ಕೊಂಡು
0: ಅಂದೆ
1: ಬೊಕ್ಕ ಸುರುತ ವರ್ಷ ಪೂ ಬತ್ತಂಡ ಆ ಪೂ ಕಲೆಯೋಡು ನಮ್ಮ ದೇಗು ಪಂಡ ಬೇಗ ಕುಕ್ಕಾಂಡ ಗಿಡ ವೀಕಾದ ಕೊಕ್ಕುಂಡು ಬೊಕ್ಕ ಗಿಡ ಮಲ್ಲ ಪೂಜಿ ಅಂದ ಅದು ಒಂದೆರಡು ವರ್ಷ ಕುಕ್ಕು ಕಲೆಂಡ ಗಿಡ ಬೇಗ ಮಲ್ಲ ಹಾಕೊಂಡು
0: ಪಂಡ ಓ ಜಾತಿದಲ್ಲ ಮುಂಡಪ್ಪೆ ಅವು ಒಂದು
1: ಮುಂಡಪ್ಪೆ ಪೂರ ಐತೆ ಆತ ಒಂದಿಜ್ಜಿ ದೇಗು ಗೊತ್ತುಂಡೆ ಮುಂಡಪ್ಪ ಬರ್ಸ ಬತ್ತಂಡ ಹಾಲು ಹಾಕೊಂಡು ಬೊಕ್ಕ ಪುರಿ ಹಾಕೊಂಡು ಅಂಚಾದ ಇತ್ತೆ ರತ್ನ ವೆರೈಟಿ ಎಡ್ಡೆ ಉಂಡು ನೀಲಂ ವೆರೈಟಿ ಎಡ್ಡೆ ಉಂಡು ಬೊಕ್ಕ ಒಂದು ಬೇತೆ ವೆರೈಟಿ ಮಾತ ಉಂಡತ್ತೆ ಹೊಸ ಹೊಸ ವೆರೈಟಿ ಎಲ್ಲ ಬೈದಂಡ ಆ ವೆರೈಟಿ ಮಾತ ಲಾಯ್ಕೊಂಡ ಅವೇನ ನಡ್ಪಿನ ಎಡ್ಡೆ ಮುಂಡಪ್ಪ ತೋತಾಪುರಿ ಅವು ಸುರುತ ವೆರೈಟಿ ಅತ್ತೆ ಅದಾಗ ಜಾಸ್ತಿ ಸಂಶೋಧನೆ ಎಲ್ಲ ಇತ್ತೀಜಿ ಮಸ್ತ್ ಸಂಶೋಧನೆ ಎಲ್ಲ ಆತಂಡ
0: ಹೊಸ ಹೊಸ ಇದನ್ನತ್ತೆ
1: ಹೊಸ ಹೊಸ ವೆರೈಟಿ ಎಲ್ಲ ಬೈದಂಡ
0: ಬೊಕ್ಕ ಕೊಡೊಂಜ್ ಪನ್ಲೆಗ ಒಂಜಿ ಕಾಯಿ ಚೀಪೆ ಅಂತ ಪನ್ಪಿನಂಜನ ಒಂಜಿ ಕುಕ್ಕುಂಡತೆ ಹೌದಾದೆ
1: ಕಾಯಿ
0: ಕಾಯಿ ಚೀಪೆ ಅಂತ ಪನ್ಪಿರತ್ತೆ ಅವು ಕಾಯಿ ತಿಂದ್ರೆ ತೀಪೆ ಪುಣ್
1: ಅವೊಂಜಿ ವೆರೈಟಿ ಅತಿ ಅವೊಂಜಿ ವೆರೈಟಿ ಐತೆ ಕಸಿ ಗಿಡೋಟು ದಾತ ಪಂಡ ಒಂಜೊಂಜಿ ವೆರೈಟಿ ಒಂಜೊಂಜಿ ಟೇಸ್ಟ್ ಇಪ್ಪುಂಡು ಒಂಜೊಂಜಿ ಸ್ಮೆಲ್ ಇಪ್ಪುಂಡು ಒಂಜೊಂಜಿ ತೀಪೆ ಇಪ್ಪುಂಡು ಬಂದತೆ
0: ಬೇತೆ ಬೇತೆ ನಮ್ಮನೆ
1: ಒಂಜಿ ಜಾತಿ ಬೇತೆ ಅವು ಪಂಡ ಹುಳಿ ಅಂಶ ಕಮ್ಮಿ ಇಪ್ಪುಂಡ ಐತೆ
0: ಬೊಕ್ಕ ಶರ್ಮೆರೆ
1: ಕಾಯಿ ತಿಂದ್ರೆ ಕಾಪುಂಡು
0: ಶರ್ಮೆರೆ ಇತ್ತೆ ನಮ್ಮ ಕುಕ್ಕುದ ಬಗ್ಗೆ ಒಂಜಿ ಆತ್ ಪಾತೆರಿಯ ಇತ್ತೆ ಕುಡೊಂಜಿ ಪಾತೆರ ಉಂಡುತ್ತಲೆ ಕುಕ್ಕು ತಿಂದ ನೀರ್ ಪರ್ರೆ ಬಲ್ಲಿ ಬಂದ್ಪಿರದ
1: ಅವು ಆಯುರ್ವೇದದ ಪ್ರಕಾರ ಕರ್ನ ತಿಂದಿ ಕೂಡಲೇ ನೀರ್ ತಿಂದ ಅವು ಅಜೀರ್ಣದ ಕಾಪುಂಡ ಅವು ಪಂಡ ಬಂಜಿದ ವಿಷ
0: ಕುಕ್ಕು ತಿಂದ ನಮ್ಮ ನೀರ್
1: ಪತ್ಯ ಅಪತ್ಯ ಬಂದುಂಡತೆ ಆಯುರ್ವೇದ
0: ಅಂಚೇನ್
1: ಮಲ್ಪೋಡು ಅವೇನ್ ಮಾತ್ರ ಮಲ್ಪೋಡು ಅವು ಮಲ್ಪ ಒಂದಿನ ಮಲ್ತಂಡ ಆರೋಗ್ಯಕ್ಕೂ ತೊಂದರೆ ಆಗ್ತದೆ ಅಂಚ ಪಣ್ಪಿನಿ ನೀರ್ ಪರ್ರೆ ಬಂದ
0: ಇತ್ತೆ ಶರ್ಮೆರೆ ಇತ್ತೆ ನಮ್ಮ ಕುಕ್ಕುದ ಬಗ್ಗೆ ಟೀತ್ ಪಾತೀರ್ಯ ಇತ್ತೆ ಪೆಲತ ಓಪುರ ಜಾತಿ ಉಂಡು ಪೆಲತ ಇರ್ನಲ್ಪ ಇರ್ನ ತೋಟೋಡು
1: ಪೆಲತ ಅವು ಜಾತಿದ ಪುತಾರ ಇತ್ತೆ ನೆನಪ ಪೂಜೆ ಮೈನ್ ಆದ ಇಪ್ಪುನು ಬೀಜೋಡ್ ಜಾತಿ ನೆನೆ ಇಪ್ಪುನು ಹೊಸ ವೆರೈಟಿದ ಪುತಾರ ಇತ್ತೆ ನೆನಪ ಪೂಜೆ
0: ಕಸಿತಲ್ ಉಂಡು ಇರ್ನಲ್ಪತೆ
1: ಕಸಿತ ಕಿಂಜೆ ಕಿಂಜೆ ಗಿಡ ಉಂಡು ಮಲ್ಲ ಮಲ್ಲ ಗಿಡ ಇಜ್ಜಿ ಮೂಜಿ ವರ್ಷ ಹೊಡೆದಿಂಚಿ ಕಸಿ ಗಿಡ ನಡೊಂದುಲ್ಲ
0: ಫಲ ಪೋತು ನೆನಪೋಡು
1: ಊರದ ತುಂಬ ಬಿತ್ತಡ ಆತಿನ ಉಂಡತೆ ಆ ಮರ ಒಂಜಿ ಪತ್ತು ಪದ್ನೈನುಂಟು ಇಲ್ಲ
0: ಇತ್ತೆ ನಮ್ಮ ಊರದ ಜಾತಿ ಪನ್ಪಿನಿಂದ ಅಂಡ ಇತ್ತೆ ಬರ್ಕೆಲ್ಲ ನಮ್ಮ ತುಳುವೆಲ್ಲ ಪನ್ಪರತೆ ನಮ್ಮ
1: ಕೆಲವು ತುಳುವೆದ ತಿಂದ್ರೆ ಬಾರಿ ಲಾಯ್ಕಿ ಇಪ್ಪುಂಡು ಕೆಲವು ಬರ್ಕೆಲ್ಲ ಹಾಕಿ ಇಪ್ಪುಂಡು ಅಂಚೆ ಅಗಲ್ ಅಗಲ್ಲ ಟೇಸ್ಟ್ ಸರಿಯಾದ ಐಟು ಬೇತೆ ಬೇತೆ ವೆರೈಟಿ ಬರ್ಪಿನತ್ತೆ
0: ಇತ್ತೆ ತುಳುವೆನ ಆ ಪೆಲಕಾಯಿ ನಮಕ್ ಒಂದು ಗಾರಿಗೆ ಪುರ ಮಲ್ಪರೆ ಬಾರಿ ಎಡ್ಡತೆ ಒಂದು ಬರ್ಕೆ ಪೆಲಕಾಯಿನ ತಿಂದ್ರೆ ಎಡ್ಡತೆ
1: ಗಟ್ಟಿಲ್ಲ ಮತ್ತೆ ಲಾಯ್ಕ ಹಾಕೊಂಡು ಬರ್ಕೆ ಇಡ್ಲ
0: ಗಟ್ಟಿಲ್ಲ
1: ತುಳುವೇಡು ಅಂತ ಸುಲಭ ಹಾಕೊಂಡು ಬಂಡ ಸ್ಮೂತ್ ಇಪ್ಪುಂಡತ್ತೆ
0: ಸ್ಮೂತ್ ಇಪ್ಪುಂಡ ಮೆದು ಪುಡ ಕಡೇರಿ
1: ನೀರದ ಅಂಶ ಜಾಸ್ತಿ ಇಪ್ಪುಂಡು
0: ಅಂದ ಕಡೇರಿಗೆ ಪುರ ಮಸ್ತ್
1: ಕಡೇರಿ ಮತ್ತೆ ಸುಲಭ ಹಾಕೊಂಡು
0: ಬೇತೆ ಓಪುರ ದೈಕುಲು ಇಲ್ಲ ಇರ್ನ ಪಾಡಿಡು ತೋಟೋಡು
1: ಈ ಪದ್ನೈದು ಇರುವ ಜಾತಿದ ದೈಕುಲು ಉಂಡು ಕಮರ್ಷಿಯಲ್ ಅದು ಇಪ್ಪುನೆ ತೋಟ ತೆಂಗು ಅಡಿಕೆ ಬಾಳೆ ಬೊಕ್ಕ ಕಾಳು ಮೆಣಸು, ಮಲ್ಲಿಗೆ, ಜಾಜಿ, ಬೊಕ್ಕ ಪೇರಳೆ, ಚುಕ್ಕು,
0: ಮಿಶ್ರ ಕೃಷಿ
1: ಮಲ್ಪದೀನ್ ವೆರೈಟಿ ಗಿಡಕುಲು
0: ಏತ್ ಎಕರೆ ಜಾಗಡ್ ಒಂದು ಪುರ ಮಲ್ತಿ ನೀರ್ ಶರ್ಮೆ
1: ಐನ್ ಎಕರೆ ಜಾಗಡ್ ಉಂಟು ಇತ್ತೆ ಕೃಷಿ
0: ಅಂದೆ ಖುಷಿ ಅಪ್ಪ ನೀರ್ನ ಪಾತ್ರಕ್ಕೆ ಅನ್ನಾಗ ಎಂಚ ನೀರ್ದ ಪುರ ಎಂಚ ವ್ಯವಸ್ಥೆ
1: ನೀರ್ ಬಂಡ ದುಂಬು ಓಪನ್ ವೆಲ್ಡ್ ಮಲ್ತೊಂದಿತ್ತ ಇತ್ತೆ ಪುರ ಉಗ್ಗೆಲ್ಲ ಜಾಸ್ತಿ ಅಂಡತ್ತೆ ಪುರ ಡೆವಲಪ್ಮೆಂಟ್ ಆಯ್ನಕ್ಕನೆ ಇತ್ತೆ ಬೋರ್ ವೆಲ್ ಗೆ ಎಂಕುಲ ಡಿಪೆಂಡ್ ಅದು ಇಲ್ಲ ಓಪನ್ ವೆಲ್ಡ್ ಬಾರಿ ಕಡಿಮೆ ನೀರ್ ಇಪ್ಪುಂಡು ಅಂಚ ಅದು ಬೋರ್ ವೆಲ್ ದ ಮಿತ್ತೆ ಡಿಪೆಂಡ್ ಆದ
0: ಇತ್ತೆ ಪೊಸತ್ತಾದ ಒಂಜಿ ಕೃಷಿ ತಂಜಿ ಬರುಡು ಪಂಪಿನಕ್ಲಿಗೆ ಇರದಾದ ಕೆಬಿ ಪಾತ್ರ ಪನ್ಪರ್
1: ಕೃಷಿ ತಾತ ಯಾನ ಏಪಲ ಪಂಪಿನಿ ದಾದ ಗೊತ್ತುಂಡೆ ಕೃಷಿ ತಾತ ಲಾಭ ಇಪ್ಪುನ ಉದ್ಯೋಗ ಇಚ್ಚಿಂದ ಅಂಡ ಏರ್ಲ ಪಣ್ ಪೂಜೆ ಏರು ಯೋ ಕೃಷಿ ಕೇರ್ಲ ಕೃಷಿ ಲಾಭ ಉಂಡು ಪಣ್ ಪೂಜೆ ದೇಗು ಪಣ್ ಪೂಜೆ ಪಂಡ ಅದು ಕೃಷಿ ತಪ್ಪು ಮಲ್ಪಿರು ಇವೇ ಒಂಜಿ ಗಿಡ ಉಂಡು ತಲೆ ದಾದ ಐಕು ಬೋಡು ಅವೇನು ನಮ ಕೊರಡು ದಾದ ಐಕು ಬುಡ್ಚಿ ಅವೇನು ನಮ ಕೊರ್ರೆ ಬಲ್ಲಿ ಜನಕುಲು ದಾದ ಮಲ್ಪೇರ್ ಗೊತ್ತುಂಡೆ ದಾದ ಕೊರಡು ಅವೇನು ಕೊರಪೂಜೆರು ದಾದ ಕೊರ್ರೆ ಬಲ್ಲಿ ಅವೇನು ಕೊರಪೇರು ಬೊಕ್ಕದಾದ ಗೊತ್ತುಂಡೆ ಈ ಬೇಸಾಯದ ಕ್ರಮ ಒಟ್ಲ ಅಂಚನೆ ಏನಂಡಲ್ಲ ನಮ್ಮ ಇದು ಗಿಡಕ್ಕೂ ಬೊಡ್ಚಾವನ್ ಮಲ್ತಂಡ ನಂತರ ಇಳುವರಿ ನಷ್ಟ ಆಪುಂಡು ಗಿಡಕ್ಕೂ ರೋಗ ಬರ್ಕೊಂಡು ಒಂದು ಮಾತ್ರ ಸಮಸ್ಯೆ ಆಪುಂಡು ಅಂಚ ಅದು ತೆರೆಯೋಡು ನಮ್ಮ ಐಕು ಪಂಪಿನಿ ವೈಜ್ಞಾನಿಕ ಕೃಷಿ ಪಂಡು ವೈಜ್ಞಾನಿಕ ಕೃಷಿ ಪಂಡ ದಾದ ಗಿಡಕ್ಕೂ ಬೋಡು ಅವೇನು ನಮ್ಮ ಮಲ್ಪೋಡು ದಾದ ಬುಡ್ಚಿ ಅವೇನು ನಮ್ಮ ಮಲ್ಪರೆ ಬಲ್ಲಿ ಒಂದು ನೂದೆಟ್ಟು ಸ್ವರ್ಬ ಜನ ಒಂದೇನು ತಿರಿಯರೆಗೂ ಪೂ ಪೂಜೆರು ಹಾಗೂ ಅಗಲ ಮನಸ್ಸಿಗೂ ದಾದ ಬರ್ಕೊಂಡು ಅವೇನು ಮಲ್ಪಿರು ಅಂಚ ಅದು ಕೃಷಿ ಇಲ್ಲಿ ನಷ್ಟ ಆಗುದು ಸೊಕ್ಕದಾದ ಗೊತ್ತುಂಡೆ ಈ ಕಸಿ ಗಿಡಕ್ಕೂ ಬೈದಂಡತ್ತೆ ಒಂದು ಮಾತ ಅದ್ಭುತ ನಮ್ಮ ಲೋಕಲ್ ಬೀಜೋಡು ನಮ್ಮ ಗಿಡ ಮಲ್ಪುತ್ತೆ ಐದು ನಾಲ್ಕು ಪಾಲು ಐದು ಪಾಲು ಇಳುವರಿ ಬರ್ಪುಡಿ
0: ಜಾಸ್ತಿ ಬರ್ಪುಡ
1: ಬೋಡಿ ತಿನ್ನಕ ನಂತ ಇಟ್ಟು ಕೃಷಿ ಲಾಭ ಆಗ್ಬೋದ ಬೊಕ್ಕ ಹಿಂಗಲ್ಲ ಊರುಡು ದಾದ ಗೊತ್ತುಂಡೆ ಇತ್ತೆ ಆಹಾರದ ವಸ್ತು ಹಿಂಗಲ್ ಈಗ ಜಾಸ್ತಿ ಬೋಡು ಮಲ್ಪ ದೇಗು ಬಂಡ ಕೃಷಿ ಕೇರ್ ಕಮ್ಮಿ ನಮ್ಮ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಮತ್ತ ಮೂಲು ಏತು ನಮ್ಮ ಬಿಳೆ ಪಾಂಡಲ ಐಕ ಡಿಮಾಂಡ್ ಉಂಟು
0: ಡಿಮಾಂಡ್ ಉಂಟು
1: ಅಂದ್ರೆ ರೇಟ್ ಎಲ್ಲ ಉಂಟು ಇತ್ತೆ ರೇಟ್ ಉಂಡತ್ತೆ ಇತರ ಹೋರಾಟಗಾರರು ಕಣ್ಪೇರ ರೇಟ್ ಕಡಿಮೆ ಇಂದ ಅಂಡ ವೈಜ್ಞಾನಿಕವಾದ ಮಲ್ತಂಡಾಗಲ್ಲಿ ಈಗ ದಾಲ ಲಾಸ್ ಆಪೂಜೆ ಇಟ್ಟು ಇತ್ತೆ ಹೆಚ್ಚಿನ ರೇಟ್ ಲಾಭದಾಯಕ ಆಗ್ಬೋದು
0: ಇತ್ತೆ ಈ ಪಾತೆರ್ನ ಗುಂಜಿ ಪಾತೆರ ಬಂಡರ್ ದಾದನ್ ಬಂದಾಗ ಅಕಲು ಬೋಡ್ತಿ ಲೆಕ್ಕ ಕೃಷಿ ಮಲ್ಪಿಜರು ಅಕಲೇ ಬೋಡ್ತಿ ಲೆಕ್ಕ ಮಲ್ಪಿರ್ ಬಂದು ಇತ್ತೆ ನಮ್ಮ ಉದಾಹರಣೆಗಿತ್ತೆ ಕುಕ್ಕುದ ಕೃಷಿ ನಿದೆ ತುಂಗ ಈರ್ ಎಂಚ ಅವೇನು ಒಂಜಿ ದೈನ್ ಕಂತದ ಎಂಚ ಅವೇನು ಎಡ್ಡೆ ರೀತಿ ಬುಳೆಪಾವರ್
1: ಮೇನ್ ಆದ ಗೊತ್ತುಂಡೆ ಜನಕುಲು ಗೊಬ್ಬರ ಪಾಡುಜರ್ ನೂದೆಟ್ಟು ಸ್ವಲ್ಪ ತೋರ್ಮ ಜನ ಕುಕ್ಕು ಕಾವಡು ಪೆಲಕಾವಡು ಗೊಬ್ಬರ ಪಾಡುಜರ್ ಊರ ಗಿಡಕ್ಕೆ ಇಳುವರಿ ಜಾಸ್ತಿ ಬರೋದು ಅಂಡ ಗೊಬ್ಬರನೇ ಮೇನ್ ನಂಗೆ ಆಹಾರ ಇತ್ತಿನ ಕೈ ಅವೇನು ಮಲ್ ಪೂಜೆ ನನ್ನೊಂಜಿದಾದ ಗೊತ್ತುಂಡೆ ಜನಕುಲು ಗೊಬ್ಬರ ಪಾಡುವೆ ಆ ಗೊಬ್ಬರಡು ಸಾರನೇ ಇಜ್ಜಿ ಆಯ್ತು ಗೊಬ್ಬರಡುದಾದ ಗೊತ್ತುಂಡೆ ಇವೇ ಒಂಜಿ ಸಾವಯವ ಗೊಬ್ಬರಗು ಸೂರ್ಯನ ಬಿಸಿಲು ಬುರ್ರೆ ಬಲ್ಲಿ ಸೂರ್ಯನ ದೊಂಬು ಬುರ್ರೆ ಬಲ್ಲಿ ಸೂರ್ಯನ ದೊಂಬು ಬುಂಡವು ಗೊಬ್ಬರನೇ ಅಥವಾ ಒಂಜಿ ವಿಷ ವಸ್ತು ಅಪ್ಪು
0: ಅಂದೆ
1: ಅಂದ ಅಂಚನೆ ಗೊಬ್ಬರದ ರಾಶಿದ ಮಿತ್ ಬರ್ಸದ ನೀರ್ ಬುರ್ರೆ ಬಲ್ಲಿ ಬರ್ಸದ ನೀರ್ ಬುರುಂಡಲ್ಲ ಅಂಚನೆ ಇಟ್ಟು ದಾಲಲ್ಲ ಸಾರ ಇಪ್ಪುಜಿ ಕಸ ಮಾತ್ರ ಉರಿ
0: ಸತ್ವಪುರ ಪೋಪುಣ್ ನೀರ್
1: ಅಂದ ನಮ್ಮ ಭಾರತದಿಂದ ಕಾಪುಣ್ ಭಾರತದಿಂದ ನಂಗೆ ಬದುಕರೆಗೆ ಸಾಧ್ಯ ಉಂಟೆ ಸಾಧ್ಯ ಇದ್ದೆ ಅಂಚನೆ ಈ ಗೊಬ್ಬರ ಬೊಕ್ಕದಾದ ಗೊತ್ತುಂಡೆ ಅವು ಕಾಂಪೋಸ್ಟ್ ಆಗುಡು ಕಾಂಪೋಸ್ಟ್ ಆಫೀನಿ ಬಂಡ ನುಪ್ಪು ನುಪ್ಪು ಉಂಡತ್ತೆ ಅರಿತಿನ ನುಪ್ಪು ಆವುಡು ನುಪ್ಪು ಅಂಡ ನಂಗೆ ತಿಂದ್ರೆ ಕಾಪುಂಡು ಅರಿ ತಿಂದ್ರೆ ಕಾಪುಜಿ ತುಲೆ ಈ ಕಾಂಪೋಸ್ಟ್ ಬಂಡದಾದ ಬಂಡ ಅರಿ ನುಪ್ಪಾಪಿನಿ ಗಿಡಕ್ಕು ಅಂಚ ಅಂಚ ಅವೇನು ಪಾಡುವುದು ನಮ್ಮ ಅವು ಐಕಲ ರೈತರ ಗಮನ ಕೊರ್ಪುಜಿರು ಆ ವಿಷಯ ರೈತರ ಗಮನ ಕೊರ್ಪುಜಿರು ಅಗಲಿಗೆ ಮನಸ್ಸಿ ಬತ್ತಿನಕ್ಕ ಮಲ್ಪುಜಿರು ಅಂಚ ಅದು ಕೃಷಿ ಇಳುವರಿ ಬರಪೂಜಿ
0: ಬೊಕ್ಕ ಶರ್ಮೆರೆ ಬೊಕ್ಕ ನಮ್ಮ ದೈಕ್ಲಿಗೆ ದಾದ ಗೊಬ್ಬರ ಕೊರ್ಪ ಐತ ಮಿತ್ತಲ ಐತ ರುಚಿ ಡಿಪೆಂಡ್ ಆದಪ್ಪುಣ ಯಾನಿನ್ವೆ ಅಂದೇವು
1: ಒಂಜಿ 10%
0: ಅಂದೆ ಮಣ್ಣದ
1: ವ್ಯತ್ಯಾಸ ಪೂಜೆ ಇಟ್ಟು ಒಂದು 10% ವ್ಯತ್ಯಾಸ ಹಾಕೊಂಡು ಇತ್ತೆ ನಮ್ಮ ದಾದ ಗೊತ್ತುಂಡೆ ಉದಾಹರಣೆಗೆ ಪೊಟ್ಯಾಶ್ ಪಾಂಡ ಉಂಡತ್ತೆ ಪೂರ ಗಿಡಕ್ಕೆ ನಮ್ಮ ಪೊಟ್ಯಾಶ್ ಪಾಂಡ ಭಾರಿ ಟೇಸ್ಟ್ ಬರ್ಕೊಂಡ ಇಟ್ಟು ನಂಗೆ ವ್ಯತ್ಯಾಸ ಗೊತ್ತಾಪುಂಡು ಅದು ವ್ಯತ್ಯಾಸ ಬರ್ಕೊಂಡ ಶಾರ್ಟೇಜ್ ಇತ್ತಂಡ ಉಂಡತ್ತೆ ಇವೇ ಒಂಜಿ ಇತ್ತೆ ಬೋರಾನ್ ಜಿಂಕ್ ಒಂದು ಮತ ಶಾರ್ಟೇಜ್ ಇಪ್ಪುಂಡು ಬರವರ ನಮ್ಮ ಮಣ್ಣು ಅದಾಗೆಲ್ಲ ನಮ್ಮ ರುಚಿ ಬರ್ಪೂಜಿ ಸರಿಯಾದ ಪರಂದ ಪೂಜಿ ಒಂದು ಮಾತ ಸಮಸ್ಯೆಲು ಬರ್ಪುಂಡು ನಾವೇನು ಮಣ್ಣು ಪರೀಕ್ಷೆ ಮಲ್ತಂಡ ನಂಗೆ ಗೊತ್ತಾಪುಂಡು ಯಾವ ಶಾರ್ಟೇಜ್ ಉಂಡು ಯಾವ ಎಕ್ಸೆಸ್ ಉಂಡು ಒಂದು ಗೊತ್ತಾಪುಂಡು ಆ ಮಣ್ಣು ಪರೀಕ್ಷೆದ ಆಧಾರಡು ನಮ್ಮ ಗೊಬ್ಬರ ಪಾಡಿನಿಂದ ಅಂಡ ನಂಗೆ ಟೇಸ್ಟ್ ಮತ್ತೆ ಬಾರಿ ಲಾಯ್ಕ ಬರ್ಪುಂಡ
0: ಪಂಡ ನಮ್ಮ ರಾಸಾಯನಿಕ ಪಾಡ್ದು ಬುಳೆಪಾದಿನ ತರಕಾರಿ ಉಪ್ಪು ಒಂದು ಪರಂದ ಉಪ್ಪು ಐಕಲ ಬೊಕ್ಕ ಸಾವಯವ ವಿಧಾನೋಡು ಬೆಳಪಾದಿನಿಕ್ಲ ಮಸ್ತ್ ರುಚಿಟ್ ವ್ಯತ್ಯಾಸ ಬರ್ಪುಣು ಅನ್ಪನ್ಪಿನ ಅಂತೆ ಒಂಜಾತ್ ಗೊತ್ತಾಪುಣ್ ನಂಗೆ ತಿನ್ನಾಗ ಅನ್ಪಂದ್ ಅಂದೇವು
1: ಐಟು ದಾದ ಗೊತ್ತುಂಡೆ ರಾಸಾಯನಿಕ ಒಂದೇಟು ಖಾಲಿ ನಮ್ಮ ನೈಟ್ರೋಜನ್ ಉಂಡತ್ತೆ ಯೂರಿಯಾದ ಅಂಶ ಇತ್ತಿನ ಗೊಬ್ಬರ ಉಂಡತ್ತೆ ಯೂರಿಯಾದ ಅಂಶ ಇತ್ತಿನ ಗೊಬ್ಬರ ಮಾತ್ರ ನಮ್ಮ ಕೃಷಿ ಉಪಯೋಗ ಮಲ್ಪರೆ ಬಲ್ಲಿ ಈ ರಂಜಕ ಬಂಡ ಒಂದು ತುಲೆ ರಂಜಕ ನಮ್ಮ ಏರಿಯೋಗು ರಾಕ್ ಆಫ್ ಹಾಸ್ಪಿಟ್ ಒಂದು ಬರ್ಪುಂಡು
0: ರಾಕ್ ಆಫ್ ಹಾಸ್ಪಿಟ್
1: ಅವು ದಾದ ಬಂಡ ಪಾದೆದ ಹುಡಿಯೋ ಪಾದೆ ಉಂಡತ್ತೆ ಪಾದೆ
0: ಐದ
1: ಹುಡಿ ಅವೇನು ನಮ್ಮ ಉಪಯೋಗ ಮಲ್ತಂಡ ದಾದಾಪುಂಡು ಬಂಡ ನಮ್ಮ ಮಣ್ಣು ಡಿತ್ತಿನ ರಂಜಕದ ಶಾರ್ಟೇಜ್ ಉಂಟು ರಂಜಕದ ಶಾರ್ಟೇಜ್ ನಮ್ಮ ಮಣ್ಣುಡು ಉಂಟು ಆ ಶಾರ್ಟೇಜ್ ನಮ್ಮ ಪರಿಹಾರ ಮಲ್ಪರೆ ಕಾಪುಂಡು
0: ರಂಜಕ ಕೂಡುದು ಬರ್ಪುಂಡು
1: ರಂಜಕ ಶಾರ್ಟೇಜ್ ದಾದಾಪುಂಡು ಗೊತ್ತಿಲ್ಲ ರುಚಿಟ್ಟು ವ್ಯತ್ಯಾಸ ಬರ್ತದೆ
0: ರುಚಿಟ್ಟು ವ್ಯತ್ಯಾಸ
1: ಒಂಜಿ ದಾದ ಬಂಡ ಪೊಟ್ಯಾಶ್ ಒಂದು ರಾಸಾಯನಿಕ ಉಂಟು ಆ ಪೊಟ್ಯಾಶ್ ಮಣ್ಣಿನ ದಾದ ಬಂಡ ನಮ್ಮ ಸೋಡಿಯಂ ಕ್ಲೋರೈಡ್ ಉಪ್ಪು ಉಂಡು ತಲೆ ಸಮುದ್ರ ತಿಕ್ಕುನ ಉಪ್ಪು ಅಂಚನೆ ಒಂಜಿ ವಸ್ತು ಭೂಮಿಡೆ ತಿಕ್ಕುನ ವಸ್ತು ಅವೆಲ್ಲ ಅಂಚನೆ ದಾದ ಮಲ್ಪ
0: ಹಲೋ ಹಲೋ ಹಲೋ ಹಲೋ ಶ್ರೋತೃಳೆ ನಮ್ಮೊಟ್ಟಿಗೂ ಹಿತೋರ್ತು ಪಾತಿರೊಂದಿತ್ತಿನಾರ್ ನಮ್ಮ ರಾಮಕೃಷ್ಣ ಶರ್ಮಾ ಮೇರ್ ಮೇರ್ ಬಂಟಕಲ್ಲದಾರ್ ಉಡುಪಿ ಜಿಲ್ಲೆದಾರ್ ನಂಗೆ ಕೃಷಿ ಎಂಚ ಮಲ್ಪಡು ಬೊಕ್ಕ ಕೃಷಿಕೇರ್ ತಮ್ಮ ತೋಟೋಡು ಇಜಿಂಡ ಪಾಡಿರ್ ಕೃಷಿನ ವಾನ ಮುನ್ನೆಡು ಮಲ್ತದ ಎಡ್ಡ ಲಾಭ ಪಡೆಯುವಲ್ಲಿ ಪನ್ಪಿನೆತ್ತ ವಿಚಾರಡು ಸುಮಾರು ಆತ ಮಾಹಿತಿನ ಕೊರಿಯರ್ ಅರೆಗ್ ಎಂಕುಲು ಸೊಲ್ಮೇಲನ್ ಪನೊಂದು ನಮ್ಮ ದುಂಬರಿಪುಗ ಇನಿತ ನಮ್ಮ ಕಾರ್ಯಕ್ರಮಡು ಬಿನ್ನಿರಾದ್ ಬತ್ತಿನಾರ್ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಮೇರ್ ದಾದನಾರ್ ಪಾತೆರ್ನಗ ನಡುಟೆ ಕಟ್ಟಾಡು ತೂಕ ನಮ್ಮ ದುಂಬರಿಪುಗ ಅರೆಗ ಸೊಲ್ಮೇಲಿನ್ ಪನಂದು ನಮ್ಮ ಕಾರ್ಯಕ್ರಮನು ದುಂಬರಿಪುಗ

0: ಶ್ರೋತೃಲ್ಲಿ ನಿಕುಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ್ ರಂಗದ ಬದುಕು ಇತ್ತೆ ನಮ್ಮ ತುಳು ಚಾವಡಿಡ್ ಕುಕ್ಕು ಪೆಲಕಾಯ್ದ ಬಗೆಟ್ ಪಾತಿರೊಂದುಲ್ಲ. ಇನ್ನಿತ್ತ ನಮ್ಮ ಸುರುತ್ತ ಈ ಎಪಿಸೋಡ್ ಸುರುತ್ತ ನಮ್ಮ ಕಾರ್ಯಕ್ರಮದ ಸುರುಕು ನಮ್ಮೊಟ್ಟುಗು ಪಾತಿರ್ನಾರ್ ಬಿನ್ನೆರಾದ್ ಪಾತಿರ್ನಾರ್ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಮೇರು ಉಡುಪಿ ಜಿಲ್ಲೆರ್ದ ಮೇರು ಕೃಷಿ ಪಂಡ ಎಂಚೊಪ್ಪುಡು ಬಕ್ಕ ಓಪುರ ಜಾತಿದ ಕುಕ್ಕು ಪೆಲಕಾಯಿ ಉಲ್ಲ ಬಕ್ಕ ಕೃಷಿ ಎಂಚ ಮಲ್ಪುಡು ಬಕ್ಕ ಕೃಷಿ ಎಂಚ ಲಾಭ ಮಲ್ಪುಲಿ ಪನ್ಪಿನಿತ ವಿಚಾರಡು ನಂಕು ಮಸ್ತ್ ವಿಷಯದ ತೆರಿಪಾಯಿರ್ ಮಸ್ತ್ ವಿಷಯ ತೆರಿಪಾಯಿರ್ ನಿಕುಲ್ಲ ಎಂಕ್ಲಿಗೆ ಲೆಪ್ಪುಕೊರ್ದು ಇತ್ತ ಗೇನದ ನಡೆ ಆಯ್ಬೊಕ್ಕ ನಿಕುಲ್ಲ ಲೆಪ್ಪುಕೊರ್ದು ಎಂಕಳ್ಳಪ್ಪ ಪಾತಿರುಳಿ ಫೋನ್ ಮಲ್ಪಲೆ ಆಜಿ ಮೂಜಿ ಆಜಿ ನಾಲ್ ರೆಡ್ ಸೊನ್ನೆ ನಾಲ್ವರ್ಂಬ ನಾಲ್ವರ್ಂಬ ಒಂದು ನಮ್ಮ ಫೋನ್ ನಂಬರ್ ಇತ್ತ ಗೇನದ ನಡೆಟ್ ತಾ ಪೊರ್ತು ಇನಿತ್ತ ನಮ್ಮ ಗೇನದ ನಡೆಟ್ ತುಳು ವಿದ್ವಾಂಸರಾದಪ್ಪುನ ಶ್ರೀ ಗಣೇಶ್ ಅಮೀನ್ ಸಂಕಮಾರ್ ಮೇರ್ ದಾದ ಪಾತಿರ್ದಿರು ಬಲೆ ಕೇನನ್ ಬರ್ಕ ನಮ್ಮ ಇತ್ತ ಗೇನದ ನಡೆ
1: ಕಲ್ಪು ಜೋಕುಲೆಗೆ ಕೊಲ್ಪು ಪಾತೆರ ಜೋಕುಲ್ನ ರಿಸಲ್ಟ್ ಬತ್ತದು ಕಾಲೇಜಿಗೆ ಸೇರುನ ಗೌಜಿ ಮರನಿ ಪ್ಯಾಂಟೆದ ಒಂಜಿ ಮಲ್ಲ ಕಾಲೇಜಿಗೆ ಪೋದುತ್ತೆ ಟೆಂತ್ದ ರಿಸಲ್ಟ್ ಬತ್ತದು ಮೂಜಿ ದಿನ ಮಾತ್ರ ಆತೀನಿ ಅಡ್ಮಿಷನ್ ಕ್ಲೋಸ್ಡ್ ಪಣದು ಬೋರ್ಡ್ ಪಾಡ್ದಿತ್ತೇರು ರಿಸಲ್ಟ್ ಬರೊಡ್ಡ ದುಂಬೆ ಸೀಟ್ ಬುಕ್ ಮಲ್ತದೀಪೇರು ಯಾನಿತ್ತೆ ಪನರೆ ಪಿದಡ್ದಿನಿ ಕಲ್ಪುನ ಜೋಕುಲು ವೈಕ್ ಸೇರಿಂಡ ಎಡ್ಡೆ ಇನಿ ದಾದ ಆ ಒಂದುಂಡು ಪಂಡ ಅಪ್ಪೆ ಅಮ್ಮೆ ಯೋಚನೆ ಮಲ್ಪುನು ವಾ ಕೋರ್ಸುಗು ಸೇರಿಂಡ ಎಚ್ಚ ಕಾಸಾಪುಂಡು ಪಕ್ಕ ಬೇಲೆ ತಿಕ್ಕೊಂಡು ಎಂಕಲ್ನ ಕಾಲುಡು ಊರುಡು ಪ್ರೈಮರಿ ಮುಗೀಸಾತಗ ಕೈತಲ್ದ ಸರಕಾರಿ ಕಾಲೇಜಿಗೆ ಪಿಯುಸಿಗೆ ಸೇರುಂಡು ಅವು ಮುಗೀನೆ ಕೈತಳ್ಡು ವಾ ಕಾಲೇಜಿಡು ಸೀಟು ತಿಕ್ಕೊಂಡು ಅಡೆ ಪೋಪಿನಿ ಅವಳು ಮೂಜಿ ಆಪ್ಷನ್ ಮಂಡೆ ಕಮ್ಮಿದ ಕುಲು ಆರ್ಟ್ಸ್ ಒಂತೆ ಎಚ್ಚದಾಯೇ ಕಾಮರ್ಸ್ ಉಸಾರ್ದಾಯೇ ಸೈನ್ಸ್ ಇಂಚ ಆನಿದ ಲೆಕ್ಕಾಚಾರ ಅಂಡ ಇನಿ ಅಂಚತ್ ಕಾಲೇಜಿಲು ಶಾಲೆಲು ಬೀದಿಗೊಂಜಂಜಿ ಆತಂಡ ಕೋರ್ಸುಲೆಗೆ ಲೆಕ್ಕನೇ ಇಜ್ಜಿ ಕೋರ್ಸುದ ಲಿಸ್ಟ್ ತೂದು ಜೋಕುಲು ಇತ್ತದ ಹೋಟೆಲ್ಲೆನ ಮೆನು ತುಯಿನಂಚ ಒವೆನು ತಿನ್ಪಿನಿಂದ ಕಂಗಾಲಾಪಿರು ಅಪ್ಪೆ ಅಮ್ಮೆ ವರ ಸೀಟ್ ತಿಕಂಡ ಯಾವು ಒಂದು ಲೆಕ್ಕ ಪಾಡುವಿರು ಅಡ್ಮಿಷನ್ ದಲ್ಪ ಕುಲ್ದಿನ ಕುಲು ತರೆ ತಿಂದು ತಿಂದು ಅಕಲೆಗೆ ಲಾಭ ಆಪಿನ ಒಂಜಿ ಕೋರ್ಸುಗು ಸೇರಾವೇರು ಒಂದು ಇತ್ಯದ ಪರಿಸ್ಥಿತಿ ಯಾನು ಪನ್ಪುಂಡ ಒಂಜಿ ಬಾಲೆ ಆರೋಗ್ಯವಾದ ಬದುಕೋಡಾಂಡ ಸಂಸ್ಕೃತಿ ಸಂಸ್ಕಾರ ಶಿಕ್ಷಣ ಎಡ್ಡೆಬೋಡು ಬಾಲೆ ಮಲ್ಲ ಆ ಒಂದು ಬನ್ನಗನೆ ಆಯಗೆ ಆಯನ ಕಾರಡು ಉಂತು ನಂಚ ಮಲ್ಪುನ ಶಿಕ್ಷಣ ಕೊರೋಡು ಪುಟುನಗನೆ ಬಾಲೆ ಇಂಜಿನಿಯರ್ ಡಾಕ್ಟರ್ ಲಾಯರ್ ಪ್ರೊಫೆಸರ್ ಆಪುಜೆ ನಮ್ಮ ಜೋಕುಲ್ನ ಬದುಕು ಎಂಚ ಆವಡು ಒಂದು ಕನ ಕಟ್ಟು ನೇನು ಬುಡ್ದು ಆ ಬಾಲೆಗೆ ಎಂಚಿನ ಆವರೆ ಮನಸ್ಸು ಉಂಡು ಒಂದು ತೆರೆಯೋ ನೋಡು ಆನಿ ನಮ ದತ್ತದು ಕೈ ತುಂಬುದು ಶಾಲೆಗೆ ಪೋಂದಿತ್ತ ಅಪ್ಪೆ ಬಾಸೆಡ್ ಕಲ್ತೊಂದಿತ್ತ ಕೈತಲ್ದ ಶಾಲೆಗೆ ಪೋಂದಿತ್ತ ಅಪ್ಪೆ ಅಮ್ಮೆ ಕುಟುಂಬ ಸಂಸಾರದೊಟ್ಟುಗೂ ನಮ್ಮ ಕುಲ ಕಸುಬುನು ಬದುಕುನೇನು ಕಲ್ಪಾದನು ನಂಕ್ ಇನಿ ದಾಯೆ ಜೋಕುಲ್ನ ಬುದ್ಧಿ ಹಾಳ ಒಂದುಂಡು ಪಂಡ ಆಯ ಒಲ್ತು ಬತ್ತೆ ಓಡಿ ಪೂಪೆ ಪಂಪಿ ಗೇನ ಪುಟ್ಟಾವುನ ವ್ಯವಸ್ಥೆ ಇಜ್ಜಿ ಅಂಚನಗ ಬಾಲೆ ಕಂಜಿದ ಕಿವಿಕೆ ಗಾಳಿ ಪೊಗ್ಗುನಗ ಊರೊಮ್ಮೆ ಬಲಿಪುನಂಚ ಇನಿತ್ತ ರಂಗದ ಲೋಕತೂನಗ ಆಯಗೆ ವರಾನೆ ಮಿತ್ತು ಪೋವುಡು ರಾತ್ರಿ ಪುಲ್ಯ ಆವುಡ್ಡ ಉದರ್ ಮಲ್ಪೋಡು ದೊಡ್ಡು ಮಲ್ಪೋಡು ಅಪ್ಪೆ ಅಮ್ಮೆ ಪರಕುಂಟು ತುತೊಂದೇ ಎಸ ಕಟ್ಟದೇರು ಯಾನಂಚ ಅವರೆ ಬಲ್ಲಿ ಪೇಂಟೆಡ್ ಕಲ್ಪೋಡು ಪ್ಯಾಂಟೆದ ಪೊಣ್ಣನ ಲವ್ ಮಲ್ಪೋಡು ಫ್ಲಾಟೆಡ್ ಕುಲ್ಲೋಡು ಪಂಪಿ ಆಸೆಡ್ ಪುಟ್ಟುನು ಮದಪುವೆ ಅಪ್ಪೆ ಅಮ್ಮನ ಮದಪುವೆ ಆಯನ ಲೆಕ್ಕೊಡು ಪೊರ್ಲುಡು ಬದುಕುವೆ ಆಂಡ ಪೊರ್ಲು ಹೋವು ಪಂಡದು ತೆರಿನಗ ಪುಲ್ಯಾದುಪ್ಪುಡು ಹಳ್ಳಿದ ಶಾಲೆಡ್ ಹೈಸ್ಕೂಲ್ ಮುಗಿತಿನ ಜೋಕುಲು ಅವಳೇ ಇತ್ತಿನ ಪಿಯುಸಿಗೆ ಪೋವರೆ ತಯಾರಿದ್ದೀರು ದಾಯೆ ಸಿಟಿಟ್ಟು ತಿರುಗುನ ಮರಳು ದುಂಬುದ ಕಾಲದ ಮಾಸ್ಟ್ನಕಲು ಇನಿ ಇಜ್ಜೇರು ಇನಿತ್ತ ಮಾಸ್ಟ್ನಕಲೆಗೆ ಜೋಕುಲೆಗೆ ಪಂಪಿನಾತ್ ಮೋರಲ್ ರೈಟ್ ದಾಂತೆ ಪೋಪಿನಲ ಉಂಡು ಇನಿತ್ತ ಮಾಧ್ಯಮದ ಆಡಂಬರ ಇಗೊಟ್ಟು ವಿಜ್ಞಾನದ ಅಜ್ಞಾನದ ಇಗೊಟ್ಟು ನಮ್ಮ ಮೂಲ ಬದುಕನ ಮದತ್ ಪೋವೊಂದುಲ್ಲ ಕೃಷಿ ಕುಲಕಸುಬುಲು ಮದ ಒಂದುಂಡು ಬೆಗರು ಪೂಪಿನ ಬೇಲೆಲು ನಂಕಿನಿ ಬೊಚ್ಚಿ ಆಣ ಜೋಕುಲು ಮೀಸೆ ಪುಡವೊಂದು ಬನ್ನಗ ಎಲ್ಲೆದ ದಿನ ಎಂಚ ಉಪ್ಪುಡು ಕೋಡೆ ಎಂಚ ಇತ್ತಂಡು ಇನಿಯಾನ ದಾದಮಲ್ಪುಡು ಒಂದು ತೆರಿಯಂದೆ ಅಧಿಕಾರನು ದಂದೆ ಆದಿಗೆ ತೊಂದಿನ ಪೆತ್ತದ ಏಸದ ಪೀತ ಬಾಯಿಗೆ ಬೂರೊಂದುಲ್ಲ ಶಾಲೆ ಕಾಲೇಜಿಲು ರಾಜಕೀಯ ದಂದೆದ ಕೇಂದ್ರ ಒಂದುಂಡು ಅಪಗ ಜವನೇರಿ ಎನ್ನೋಡು ನಂಕು ಉಪ್ಪುನು ಒಂತೆ ದಿನ ಒಂಜೊಂಜಿ ನಿಮಿಷಲ ದೇವೆದು ಕೊರ್ತಿನ ಔಸ ಬೊಕ್ಕ ಬರ್ಪುಜಿ. ಒರಿಯಗೆ ಇತೇ ಉಸುಲೊಂದು ಲೆಕ್ಕ ಉಂಡುಗೆ, ಒಂಜಿ ಉಸುಲ್ಲ ಎಚ್ಚ ತಿಕ್ಕುಜಿಗೆ. ಅಂಚಾದು ಬದುಕು ಹಾಳು ಮಲ್ಪಡೆ, ನಿಕಲೆಗೆ ಇಷ್ಟ ಇತ್ತಿನ ಕೋರ್ಸುಗು ಸೇರ್ಲಿ. ಬೇಲೆನೇ ಬೋಡುಂದು ಊರು ಬುಡ್ದು ಪಾವಡೆ, ಚರಿತ್ರೆ ಓದುಲೆ ಎಂಚೆಂಚಿನಕುಲು ಈ ನಮ್ಮ ದೇಶಡು ಮಣ್ಣಿಡು ಬೆಂದದು ಚರಿತ್ರೆ ಕಟ್ಟದೇಳು. ಕಾಸದ ಬೆರಿಯನೇ ಪಾವಡೆ, ಕಾಸು ನಮ್ಮ ಬೆರಿಯ ಬರ್ಪಿನಂಚ ಧರ್ಮದ ತಾದಿಡು ನಡಪುಲೆ. ಒಂಜಿ ದಿನ ಜ್ವರ ಬತ್ತಂಡ ಈ ಜೂವದ ಪೊರ್ಲು ತಿರ್ಲಿ ಕುರುದು ಪೋಪುಂಡು. ಅಪ್ಪೆ ಅಮ್ಮೆ ಮಲ್ದಿನ ಭೂಮಿನ ಮಾರಡೆ ಮಾರ್ದ ತಿನ್ನಡೆ, ಬೆಂದದ ನುಪ್ಪು ನಾಡಲೆ ಸುರು. ಅಪ್ಪೆ ಅಮ್ಮೆ ನಮ್ಮ ನಮ್ಮ ಇಲ್ಲದ ತುಲೆ, ನಿಕಲ್ನ ಮನಸ್ಸಿಗೆ ಬ್ರಹ್ಮಕಲಶ ಸುರು ಮಲ್ಪುಲೆ, ಬೊಕ್ಕ ದೇವಸ್ಥಾನ ಕಟ್ಟರೆ ಪೋಲೆ. ಏರೆಗಾತ್ರಲ ಜೂವ ಬುಡಡೆ, ಊರ್ಯಾಯ ಬೆರಿಯೆ ಪೋದು ಜೈಲದ ಸರಳಿಗೆ ನಿಪಡೆ. ಸ್ವಾಭಿಮಾನ ದಿವೊಂದು ಮಾನೋಡು ಬದುಕಲೆ, ಬದುಕರೆ ಕಲ್ಪುಲೆ. ಆಣ ಜೋಕುಲೆ ಗೊಂಜಿ ಪಾತೆರ, ಇನಿ ಕಲ್ಪಂದಿನಾಯಗೆ ಬುದ್ಧಿ ಸರಿದಾಂತಿನಾಯಗೆ ಪೊಣ್ಣು ತಿಕ್ಕುನಲ ಕಷ್ಟ ಆತಿನ ಕಾಲ. ಕಲ್ತಿ ಪೊಣ್ಣುಲು ಕಲ್ಪಂದಿ ಆಣನ ಮದ್ಮೆ ಅವರ ಕೇನಂದಿನ ಕಾಲ. ಇನಿ ದೊಡ್ಡನು ತೂದು ಕಾರು ಬಂಗ್ಲೆ ತೂದು ಅತ್ತಡ ಆಯನ ಅಪ್ಪೆಮ್ಮನ ಸಂಪತ್ತನ್ನು ತೂದು ಪೊಣ್ಣು ಕೊರ್ಪಿನ ಕಾಲ ಪೋತುಂಡು, ಮದ್ಮೆ ಆಪಿನ ಕಾಲ.

0: పోతుడు. ఐకాత్ర అండల కల్పులేనికులు నికలన కారణనికులు ఉంటులే. కోర్టులేడు ఆపిన డైవర్స్ కేసులు, ఫైనాన్స్ ముర్కుదు, ఫేస్బుక్, వాట్సాప్, ఇన్స్టాగ్రామ్ లేడు హనీ ట్రాప్ ఆదు యువదితున్న కేసులు ఎచ్చావుండు చరిత్రద మాత్మెరేను నెనపు మల్పులే ఓదులే. కారంతేరు బేంద్రే కువెంపు మాస్తి ఇంచిత్తిన కర్ణాటకద రత్నులేను మదతొందు బైదనమ అకలన పుస్తకులు దూలుపతొందుండు. నమ నమ్మ జోకులు బరిపిన ఓదున బుడుదు రాత్ర పగిలి పద్దేశిలు కల్పాయిన మొబైల్డు ఐత మరలుడు నమ్మ నిజ బదకును మదతొందుల్లా అంచాదు పిర నికల్న బయలు దంచి బలే అలే అవులు అజ్జర్న వరలకేనొందుండు. ఐక కెబికొల్లే నికులాదే బతుకుతాదిని నాడున్లే ఏర్లా బెరియే ఉప్పు జేరెల్లే తెటి బొక్క బుద్ధి తైతి బొక్క దుక్క నెనెపుదిలే పరబెరెని దొంకడే నుప్పును దక్కడే మరితు చిండ మర్దుండు అరితు చిండ మర్దిజ్జి పనుండు రుక్క ఎజ్జేరు పంతేరు ఎరుట్ట మోకే కిదెట్టు బుడెదిడ మోకే పజెట్టు గాళిగప్ప పూపూండో గోళి దగిల్లే దోలుగప్ప నలిపూవే లట్టద జవనే
1: ಶ್ರೋತೃ ಒಂದು ಗೇನದ ನಡೆ ಇನಿತ್ತ ಗೇನದ ನಡೆಟ್ಟು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಜೋಕ್ಲೆಗೆ ಕಿವಿಪಾತರ ಪಂಡಿರು ನಮ್ಮ ಇನಿತ್ತ ತುಳು ಚಾವಡಿನ ದುಂಬರಿಪುಗ ನಿಕುಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 ಎಫ್ಎಂ ಒಂದು ರಂಗ ರಂಗದ ಬದುಕು ತುಳು ಚಾವಡಿರು ನಮ್ಮ ಇನಿ ಕುಕ್ಕು ಪೆಲಕಾಯದ ಬಗ್ಗೆ ಪಾತಿರೊಂದುಲ್ಲ ಶ್ರೋತೃಳೆ ನಮ್ಮಟ್ಟು ಇತ್ತೆ ಕುಡುಂಜಿ ಬಿನ್ನೆರುಲ್ಲರು ಡಾಕ್ಟರ್ ಬಿ ಧನಂಜಯ ಮೇರು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಗುರ್ಕಾರಿ ಬೊಕ್ಕ ಅಲ್ಪದ ಹಿರಿಯ ವಿಜ್ಞಾನಿ ಆದುಲ್ಲರು ಇನಿತ್ತ ನಮ್ಮ ಕಾರ್ಯಕ್ರಮಗೂ ಮೇರಿನ ಮೂಕಿಡೆಗೆ ಎದ್ಕೊಂಡ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಒಂದು ನಮ್ಮ ಪಾತೇರ್ನು ರೇಡಿಯೋ ಸಾರಂಗದ ನಮ್ಮ ಇನಿತ ತುಳುಚಾವಡಿದ ವಿಷಯ ಕುಕ್ಕು ಬೊಕ್ಕ ಪೆಲಕಾಯಿ ಈರು ನಮ್ಮ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಗುರ್ಕಾರೆ ಬೊಕ್ಕ ಹಿರಿಯ ವಿಜ್ಞಾನಿ ಆದುಲ್ಲರು ಇರೆಗ ಎಂಕಲ್ನ ಕಾರ್ಯಕ್ರಮಗೂ ಪ್ರೀತಿದ ಸೊಲ್ಮೇಲು ಸರ್ ಸರ್ ಸರ್ ನಮ್ಮ ಜನಕ್ಲು ಇತ್ತೆ ನಮ್ಮಲ್ಪನೆ ಬುಲೆಪು ನಂಚಿನ ಮಸ್ತು ಬುಲೆಪು ನಂಚಿನ ಕುಕ್ಕು ಪೆಲಕಾಯಿನ ಬುಡ್ದು ಮಸ್ತ್ ಕಾಸ್ಟ್ಲಿ ಆದಪ್ಪುನ ಆಪಲ್ ದ್ರಾಕ್ಷಿ ಆರೆಂಜ್ ಉಂದೇಕ್ ಪುರ ಮಸ್ತ್ ಮಸ್ತ್ ಕಾಸ್ಕೋರ್ದು ದೇತೊಂದುಲ್ಲೇರ್ ಉಂದೇತ ಬಗ್ಗೆ ಒಂಜಿ ವಿಜ್ಞಾನಿ ಆದಿರದಾದ ಪನ್ಪರು
2: ಅಪ್ಪ ಒಂದು ಭಯಂಕರ ಎಡ್ಡ ವಿಷಯ ಮೇಡಮ್. ಆಕ್ಚುಲಿ ನಮ್ಮ ಜನಕ್ಕೆ ಒಂದು ಫ್ಯಾಷನ್ ಆಗಿಪೋತು ಆಪಲ್ ತಿಂದ ಆಪಲ್ ಮಾತ್ರನೇ ಪರ್ದು ಬಾಕಿ ಫ್ರೂಟ್ಸ್ ಸೇರ್ತ ಅನ್ಕೊಂಡು ನಿಜವಾದ ಆಯಾ ಸೀಸನ್ ಸಿಕ್ಕು ನಂಚಿತ್ನ ಹೂವೇ ಪರಂದಾವಡು ಲೋಕಲ್ ಸಿಕ್ಕು ನಂಚಿತ್ನ ಪರಂದು ತಿನ್ನೋಡು ಅಂತ ಡಾಕ್ಟರ್ ನಕಲು ಪಂಪೇರು ಅಂಡ ನಮ್ಮ ನಕಲು ಓಲ್ ಮಲ್ಪೇರು ನಿಜವಾದ ತೆಲಕಾಯಿ ಕೊಂಡ ಅವು ದುಂಬುಡು ದಿಂತಿಲ್ಲ ಒಂದು ರೈತರನ್ನ ಒಂದು ಒಡನಾಡಿ ಬೊಕ್ಕ ಬಡವರ್ನ ಒಂದು ಬಂಜಿ ಬಿಂಜಾವನ ಒಂದು ವಸ್ತು ತರ ಮಾತಾಡಲು ಗುರ್ತು ಉಂಡು ಈರ್ನ ಆಷಾಢ ಆಷಾಢ ಟೈಮ್ ಮತ್ತು ಗಾಳಿ ಬರ್ಬೋದು ಆ ಟೈಮ್ಗು ಖಂಡಿತ ಭಾರಿ ನಮಗೆ ಹಸಿವು ಹಾಕೊಂಡು ಅಂಚಿತ್ನ ಟೈಮ್ಗು ಪೆಲಕಾಯಿ ಪರಂದು ಹಾಕೊಂಡು ಆ ಟೈಮ್ ತಿನ್ನುಂಡ ಇದು ದಿನ ಪೂರ್ತಿ ಬೆಲೆ ಅಲ್ಪಲೆ ಒಂದು ಚೂರ್ಲ ಐದು ಸುತ್ತಾಪಿಗೆ ಆತು ಕೊರ್ಕೊಂಡು ಪೋಷಕಾಂಶ ಇಟ್ಕೊಂಡು ಬಯಕೊಂಡ ನೆಕ್ಸ್ಟ್ ಎಷ್ಟು ಸಕ್ಕರೆ ಅಂಶ ಉಂಡು ಪ್ರೋಟೀನ್ ಅಂಶ ಉಂಡು ಬೊಕ್ಕ ವಿಟಮಿನ್ಸ್ ಉಂಡು ವಿಟಮಿನ್ ಎ ಎಸ್ಪೆಷಲಿ ವಿಟಮಿನ್ ಎ ವಿಟಮಿನ್ ಸಿ ರಿಚ್ಚು ದಯಕೊಂಡ ಒಂದು ತೆರೆಯೋ ನೋಡು ಈ ಐದು ಮುಳ್ಳು ಮುಳ್ಳು ಉಂಡ ಹೂವೇ ಪರಂದು ಮುಳ್ಳು ಮುಳ್ಳು ಇತ್ತೆ ಪೆಲಕಾಯಿ ಉಂಡು ರಡ್ನೇದಾದು ನೋಣಿರುಂಡು ನೋಣಿಡು ಮುಳ್ಳು ಮುಳ್ಳು ಉಂಡು ಅಂಚಿತ್ ಪರಂದುಲು ಉಂಡದೆ 100% ಅಂತೆ ಅವು ಇಂದು ಕ್ಯಾನ್ಸರ್ ಕ್ಯಾನ್ಸರ್ ವಿರುದ್ಧವಾದ ಹೋರಾಡ ಅಂಚಿತ್ನ ಶಕ್ತಿ ಉಂಡು ಆ ಪರಂದಿಡು ಅಂತಂದು ಎಂಟಲ್ನ ಸೈಂಟಿಸ್ಟ್ ನಕಲು ಪಂಪರು ಅಂಚ ನಿಜವಾದ್ಲ ಭಾರಿ ಒಂದು ವಿಶೇಷವಾದ ಪರಂದು ಈ ಪರ್ತದ ಸಿಕ್ಕು ನಂಚಿತ್ನ ಸೀಸನ್ ಆಪನ ಚಿತ್ನ ಒಂದು ಪರಂದು ಖಂಡಿತ ಮಾತೆಲ್ಲ ತಿನ್ನೋಡು ಅಂತಂದು ಎನ್ನ ಒಂದು ಇಂದು ಐತ ರಡ್ನೇದಾದ್ರು ಏನಾಗ್ತದ ಅನ್ಕೊಂಡ ಊರುಡು ಬಕ್ಕೆ ತುಳಿವೆ ಪಡೆದು ಉಂಡು ಅಂಡ್ ಅದನ್ನ ಕರೆಕ್ಟ್ ಉಪಯೋಗ ಮಾಡ್ಕೊಂಡು ರಡ್ಲ ಉಪಯೋಗ ಮಾಡ್ಕೊಂಡು ಹಾಕೊಂಡು ನಿಜವಾದ ಆಯ್ತ ವ್ಯಾಲ್ಯೂ ಅಡಿಷನ್ ಅನ್ಕೊಂಡ ಮೌಲ್ಯವರ್ಧನೆ ಕರೆಕ್ಟ್ ಮಲ್ಕೊಂಡ ಅಂಡ ನಮ್ಮ ನಿಜವಾದ ಒಂಜಿ ಪೆಲತ ಮರಟು ಕಮ್ಮಿ ಪಂಡಲ್ಲ ಒಂಜಿ 40,000 50,000 ಆದಾಯ ಮಲ್ಕೊಲಿ ದಯಕೊಂಡ ಎಂಟ್ಲ ಗುರುತಿನ ಮಾಹಿತಿ ಪ್ರಕಾರ ಶುಗರ್ ಪೇಷಂಟ್ ಕಂಡಾಪಟ್ಟೆ ಜಾಸ್ತಿ ಆಗೋದು ದಯಕೊಂಡ ನಮ್ಮ ತಿಂಪುನ ಒಂದು ಆಹಾರಡು ಫೈಬರ್ ಅಂಶ ನಾರದ ಅಂಶ ಬಾರಿ ಕಮ್ಮಿ ಉಂಟು ನಮ್ಮ ಸೊಕ್ಕು ತಿಂತಿದ್ದ ಪೆಲಕಾಯಿ ತಿಂತಿದ್ದ ಕುಕ್ಕು ತಿಂತಿದ್ದ ಟೋಟಲ್ ಏನಾದ್ರು ಅಂತಂದಾಗ ಫೈಬರ್ ಅಂಶ ಕಡಿಮೆ ಆಯ್ಕೊಂಡು ಈಗ

0: ಫೈಬರ್ ಇದೆ. ಫೈಬರ್ ದಾಂತೆ ಏನ್ ಹಾಕೊಂಡು ಕಾನ್ಸ್ಟಿಪೇಷನ್ ಹಾಕೊಂಡು ಇದಕ್ಕೆ ಇದಕ್ಕೆ ಪೈಖಾನೆ ಕೂಡ ಹಾಕಿದ್ವಿ. ಅಂಟಿಕೊಂಡ ಪ್ರಾಬ್ಲಮ್ ಹಾಕೊಂಡು ಸೊ ಅದಕ್ಕೋಸ್ಕರ ಇತ್ತೆ ಶುಗರ್ ಪೇಷಂಟ್ಸ್ ನಂಬರ್ ಒನ್ ಫುಡ್ ಕೊಂಡ ನಮ್ಮನ್ನ ತಲಕ ಬರ್ದು. ಸೊ ಅದೇನು ಪರಂದಾಯಕ ಕೇಂದ್ರದಲ್ಲಿ ಆಯ್ತಾ ತುಂಬಾ ತಿನ್ನೋದು ನಿಜವಾದ ಆಯ್ತಾ ಒಂದು ಎಂಟು ಪ್ರತಿ ವರ್ಷ ತಲಕ ಮೇಳ ಮಲ್ಪ ಎಂಟು ಬ್ರಹ್ಮಾವರು ರೋಟರಿ ಕ್ಲಬ್ ಸೇರೊಂದು ಮೇಳ ಮಲ್ಪ ಆ ಮೇಳರು ಒಂದು ವರ್ಷ ಎಂಟು ಆಯ್ತಾ ಗುಣಧರ್ಮ ಪಂಡ ಆಯ್ತಾ ವಿಶೇಷತೆ ಆಯ್ತಾ ನ್ಯೂಟ್ರಿಯಂಟ್ ವ್ಯಾಲ್ಯೂ ಪಂಡ
1: ಪೋಷಕಾಂಶಕ್ಕೆ
0: ಒಂದು ಜನ ಆಯ್ತಾ ತಲಕಾಯಿ ಮತ್ತೆ ತಲಕಾಯಿ ಪರಂದಾಪನೆ ಇದ್ದು ಅದನ್ನು ಮುಂದೆ ಅದು ಪೌಡರ್ ಮಂತದ್ದು ಕನಸದು ಮಾರಿ ಶುರು ಮಂದರು ಅರ್ಧ ದಿನಕ್ಕೂ ಆರು ಮಂದಿನ ವರ್ಷ ಪೂರ್ತಿ ಮಂದಿನ ತಲಕಾಯಿದಲ್ಲಿ ಏನೋ ಪೌಡರ್ ಉಂಟು ಪೂರ ಕಾಲಿ ಬ್ಯಾರೆ ಬಂದಾಗ ಅವು ಆತರಾಗಿ ಇರ್ತದೊಂದು ಸಕ್ಕರೆ ಕಾಯಿಲೆ ಕಟ್ಟಲೆದು ಒಂದು ಸ್ಪೂನ್ ದಾಸು ಆಯ್ತಾ ಪೌಡರ್ ತಲಕಾಯಿದ ಮುಂದೆ ಅದು ಪೌಡರ್ ಮಂತನ ಅದೇನು ಗೋಧಿ ಇಟ್ಟು ಅದನ್ನ ಬೇಸಾಯ ಮಿಕ್ಸ್ ಮಾಡಿ ತಿನ್ನ ಒಂದು ಮೂರು ತಿಂಗಳು ತಿನ್ನ 100% ಅವು ಫೈಬರ್ ಅಂಶ ಜಾಸ್ತಿ ಆದ್ರು ಶುಗರ್ ಮಿಲ್ ಹಾಕೊಂಡು ಅಂತ ಅದು ಭಾರಿ ಎಡೆ ತಂದು ತಂದು ತನ್ನಲ್ಲಿ ಅಂಡ ವ್ಯಾಲ್ಯೂ ಅಡಿಷನ್ ನಮ್ಮ ಮೌಲ್ಯವರ್ಧನೆ ಭಾರಿ ಸುರಬಹುದು. ನಮಕ್ಕೆ ಕೆಲವೇ ಎಸ್ಪೆಷಲಿ ಕೊಂಕಣ ಇತ್ತು ಭಾರಿ ಆಯ್ತಾ ಸುರಬೂದರು ಮತ್ತು ಚಿಕ್ಸ್ ಮಲ್ತರು ಚಿಕ್ಸ್ ಮಾತ್ರ ತಂದೆ ಆಯ್ತು ಆಯ್ತು ಮುಳ್ಕ ಮಕ್ಕ ಪೋಡಿ ನಿಜವಾಗ್ಲು ಕೆಲವರಿಗೆ ಆಚಾರ ಹಾಕೊಂಡು ಸಿದ್ಧ ಬರ್ತಾರೆ ಮಲ್ಕೋಳಿಯ ಬೆಲಕ ಬರ್ದಿಡು ಅಂತ ಪಡೆದು ಮಲ್ಕಂಡ ಮಂಚೂರಿ ಮಲ್ಕ ನಿಜವಾದ ಧರ್ಮಸ್ಥಳರು ನಮ್ಮ ಒಂದು ನಲ್ಲ ಫಸ್ಟ್ ಮೇಳ ಮಾಡ್ತಾನೆ ನಮ್ಮ ಧರ್ಮಸ್ಥಳ ನಮ್ಮ ಮಂಜುನಾಥ ಟೆಂಪಲ್ ಟೆಂಪಲ್ ಒಂದು ಸ್ಟೇಟ್ ಲೆವೆಲ್ ಜಾಸ್ ಮೇಳ ಮಲ್ಕ ಆ ಟೈಮ್ ಜನಕ್ಕೆದು ಒಂದು ಹೆಂಚಿನ ಮಠ ಮಲ್ಪರ್ ಹಾಕೊಂಡು ಅಂತಂದ್ರೆ ಪೂರಾ ಪ್ರಾತಿಷ್ಠೆ ಮಲ್ಕ ಒಂದು ಮಂಚೂರಿ ಮೇಡಮ್ ನಿಜವಾದ ಪಂತೆ ಅಷ್ಟು ಟೇಸ್ಟ್ ಹಾಕೊಂಡು ಒಬ್ಬ ಫೈಬರ್ ಪುಲೆ ಆಯ್ತು ನಮ್ಮನ್ನ ಆಚೆ ಗೋಬಿ ಮಂಚೂರಿ ತಿಂತ ಗೋಬಿ ಮಂಚೂರಿ ಪ್ರಾಬ್ಲಮ್ ಬಂದ ಟೇಸ್ಟ್ ಭಯಂಕರ ಉಂಟು ಅಂಡ ಆಯ್ತು ಕೀಟನಾಶಕ ಎಷ್ಟು ಉಪಯೋಗ ಹಾಕೊಂಡು ಆ ಕೀಟನಾಶಕ ಎಷ್ಟು ಉಪಯೋಗ ಆಯ್ನದ ಹತ್ರ ನಮ್ಮನ್ನ ಹೆಲ್ತ್ ಭಾರಿ ತೊಂದರೆ ಹಾಕೊಂಡು ಐದ್ರ ಹತ್ರ ಅದೇ ಗುಣಮಟ್ಟದ ಅದೇ ಟೇಸ್ಟ್ ಒಂದೇ ನ್ಯೂಟ್ರಿಟಿ ವ್ಯಾಲ್ಯೂ ಪಡೆದುಕೊಂಡ ನಮ್ಮ ತಲಕಾಯಿ ನಿಜವಾದ ಅದೇನು ಮಂಚೂರಿ ಮಲ್ಪ ಬರ್ಗರ್ ಮಲ್ಪದ ನಿಜವಾದ ಬರ್ಗರ್ ಪಂಡ ಎಷ್ಟು ಟೇಸ್ಟ್ ಹಾಕೊಂಡು ಅಂತಂದ್ರೆ ನಮ್ಮ ಬ್ರಹ್ಮರಡ ಒಂದು ಮೇಲೆ ಆಯ್ತಾ ಪಿಜ್ಜಾ ಬಕ್ಕ ಬರ್ಗರ್ ಮಲ್ಕ ಆಸ್ಟ್ರೆಲ ಟೇಸ್ಟ್ ಹಾಕೊಂಡು ಅಂಡ ಒಂಚೂರು ಮಾರ್ಪಾಡು ಮಲ್ಕೊಂಡು ಆಯ್ತು ಗೋಡಾಯಿನ ವ್ಯವಸ್ಥೆ ಮಾಡ್ಕೊಂಡು ನಮ್ಮನ್ನ ಅಕ್ಕಿಲಿ ಅಡ್ವಾನ್ಸ್ಡ್ ಮತ್ತೆ ಇತರ ಒಂದು ಕಾಲಘಟ್ಟರು ಮಸ್ತ್ ಸ್ಥಿತಿ ಎಲ್ಲೇ ಜೊತೆಗೂ ಶುಗರ್ ಬಂದು ಇಂತಿನ ಒಂದು ಒಂದು ಸಂದರ್ಭ ಖಂಡಿತವಾದ ಇಂತಿನ ಮತ್ತ ತಲಕಾಯಿ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಂಡ ಖಂಡಿತವಾದ ಮಸ್ತ್ ಉಪಯೋಗ ಹಾಕೊಂಡು ಆಯ್ತಾ ಇದಕ್ಕೆ ಕುಕ್ಕುಲ ಭಾರಿ ಒಂದು ಕಿಂಗ್ ಆಫ್ ಫ್ರೂಟ್ಸ್ ಬಂತಾರೆ ಆಕ್ಕುಲ ಒಂದು ರುಚಿಕರ ಎಡ್ಡ ಫ್ಲೇವರ್ ಇತ್ತು ರೆಡ್ ಫ್ರೂಟ್ ಆತೆ ತಲಕಾಯಿಲ ಕುಕ್ಕುಲ ಭಾರಿ ಒಂದು ಫ್ಲೇವರ್ ಇತ್ತು ಇದೆ ಆಕ್ಚುಲಿ ನ್ಯಾಚುರಲ್ ಐಸ್ ಕ್ರೀಮ್ ಬಟ್ಲು ಆಯ್ತಾ ಫ್ಲೇವರ್ ಐಸ್ ಕ್ರೀಮ್ ಅಂತಂದಿದ್ರು ಅದಕ್ಕೆ ಜನ ಸಾಗರ ಮೇಡಮ್ ಅವು ಐಸ್ ಕ್ರೀಮ್ ಬತ್ತು ನೋಡುತ್ತೆ ಆ ಸೀಸನ್ ಅದನ್ನ ವರ್ಷ ಪೂರ್ತಿ ಚಿಕನ್ ಚಿಕ್ಕ ಫ್ಲೇವರ್ ಮಾಡ್ತಾ ಬಿದ್ದರು ನ್ಯಾಚುರಲ್ ಐಸ್ ಕ್ರೀಮ್ ಬಟ್ಲು ಮಡಿಕೆ ಬಟ್ಲು ಸೊ ಭಾರಿ ಟೇಸ್ಟ್ ಹಾಕೊಂಡು ಅಂಚ ವ್ಯಾಲಿಡೇಷನ್ ಮಲ್ಕೊಡ್ ಹಾಕೊಂಡು ಮತ್ತದು ನಮ್ಮ ಉಪಯೋಗ ಮಲ್ತಿಲ್ಲ ಒಂದು ಕೃಷಿಕೆ ಅದು ಒಬ್ಬ ಕೃಷಿ ಒಂದು ಕೃಷಿಕೆ ದಾದ ಮಲ್ಕೊಡು ಅಂತ ಪಂಡದು ಪನ್ನಡಾಂಡ ಒಂದು ತೋಟ ಮಲ್ಕೊಡು ಆಯ್ತಾನೆ ತೋಟ ಮಲ್ಕೊಡು ಕುಕ್ಕದಾಂಡ ಒಂದು ಎಕರೆ ತೋಟ ಆಯ್ತು ಆಯ್ತು ನಮ್ಮನ ಬೀಜ ಆಯ್ತಾನಂಚಿತ್ನ ದೈಕ್ಲು ನೆಡ್ರಬಲ್ಲಿ ಆಯ್ತು ಕಸಿ ಗಿಡ ನಡೋದು ಅವಳ ಓ ಪರಂದು ಎಡ್ಡೆ ಓ ಬಿದೆ ಎಡ್ಡೆ ಅನ್ಕೊಂಡ ರತ್ನಗಿರಿ ಆಲ್ಫಾನ್ಸ್ ಅನ್ಕೊಂಡು ಎಂಕ್ಲು ಬ್ರಹ್ಮವರ ಹೊಡೆದು ರಿಲೀಸ್ ಮಾಡ್ತದ ಐತಾ ಟೇಸ್ಟ್ ಪಂಡ ನಿಜವಾದ ಒರಿ ಏನಾಂಡಲ್ಲ ಒಂದು ಕುಕ್ ತಿನ್ನಂಡ 100% ಅಂತ ಬರ್ತಿ ವರ್ಷ ಓಲ್ ಉಂಡು ಏತ ಆಂಡಲ ಪರವಾಗಿ ಐಕ ಒಂದು ಎಂಕ ಬೋರ್ಡ್ ಪಂಪನ ಆಸೆ ಬರ್ಕೊಂಡು ದಯಪಂಡ ಆತುಲ ಟೇಸ್ಟ್ ಹಾಕೊಂಡು ಬಕ್ಕ ಆಯ್ತಾ ಬೀಜ ಉಂಡತ್ತೆ ಬೀಜ ಬಿತ್ತು ಭಾರಿ ಎಲ್ಲೆ ಸ್ವಲ್ಪ ಕಂಡಾಬಟ್ಟೆ ಇಟ್ಕೊಂಡು ಭಾರಿ ಟೇಸ್ಟ್ ಹಾಕೊಂಡು ಬಕ್ಕ ನಮ್ಮನ ಪರಿಸರದು ಒಂದುಂಡು ಭಾರಿ ಲಾಯಕ ಪತ್ತುಂಡು ಮಾತ್ರ ಸೊ ಅವೇನ್ ಕಸಿ ಗಿಡನು ನಾಟಿ ಮಾಡ್ತದ್ದು ಮೂಜಿ ವರ್ಷ ಆಯ್ತು ಪೂ ದೆಪ್ಪರ ದೆಪ್ಪೋಡು ಫಸಲ ಅವರ ಬುಡ್ರ ಬಲ್ಲಿ ಮೂಜಿ ವರ್ಷ ಬಳೆ ಬೊಡಿ ಮಾತ ಅವಕಾಶ ಮಾಡ್ಕೊಡೋದು ಒಂದೆ ಸುಪಾಲನ ಯೂರಿಯಾ ಪೊಟ್ಯಾಶ ಮುಂಚಿನ ಮಾತ್ರ ಒಂದಂಟೆ ಗೊಬ್ಬರ ಕೊಡೋಣ ಆಯ್ತು ಒಟ್ಟಿಗೆ ಒಂದು ಬಟ್ಟಿ ಆಯ್ತು ಗೊಬ್ಬರ ಕಿರಿಯ ಗೊಬ್ಬರ ಕೊಡ್ದು ಅದನ್ನ ಪೂರಾ ಆರೈಕೆ ಮಾಡ್ಕೊಂಡ ಕಜಾಬರ ಮೂಲಕ ತೋಟದ ಒಂದು ನಿರ್ವಹಣೆ ಮಾಡ್ತಂಡ ಖಂಡಿತವಾದ ಎರಡೆ ಫಸಲು ಬರ್ಕೊಂಡು ನೆಲಕ್ಕೆ ಕೊಟ್ಟಿನ ಜಲ್ಲಲ್ಲಿ ಒಂದು ಚೂರು ಬೆಟ್ಟದು ಒಂದು ಅಟ್ಲೀಸ್ಟ್ ಒಂದೆರಡು ರೆಡ್ಡಡಿ ಒಂದು ರೆಡ್ಡಡಿ ಮುಟ್ಟ ಊರ ಗೆಲ್ಲು ಬರಂಬಿಲ್ಲ ಒಂಚೂರು ಮ್ಯಾನೇಜ್ ಮಾಡ್ಕೊಡು ಸೊ ಇದು ಮುಟ್ಟದು ಆಯ್ತು ನೀರು ಗೊಬ್ಬರ ಒಂದು ವ್ಯವಸ್ಥೆ ಮಾಡ್ಕೊಂಡ ಖಂಡಿತವಾದ ಮೂರನೇ ವರ್ಷದ ಬಕ್ಕ ನಾಲ್ನೇ ವರ್ಷದ ಕುಕ್ಕ ಪತ್ತರೆ ಶುರು ಹಾಕೊಂಡು ಅದನ್ನ ತೆಲಕಾಯಿಲ 4 ವರ್ಷದ ಬಕ್ಕನೆ ಶುರು ಹಾಕೊಂಡು ಇಷ್ಟೇ ಬರ್ಕೊಂಡು ಅಂತ ಭಾರಿ ಭಾರಿ ಎಡ್ಡೆಡ್ಡೆ ತಳಿಕಲ್ಲ ಎಲ್ಲಕ್ಕ ತೆಲಕಾಯಿದು ಪ್ರಕಾಶ್ ಚಂದ್ರ ಉಂಡು ಭಾರಿ ಪೊರ್ಲದ ಒಂದು ಟೇಸ್ಟ್ ಲಾ ಫ್ಲೇವರ್ ಲಾ ಹಾಕೊಂಡು

0: స్ట్రాంగ్ ఉండవు. నమకు స్కిన్ కూడా కాకుండా అల్ప స్కిన్ రెచ్చదేపకుండా అంచిన స్ట్రాంగ్ ఉండవు. అయితే అవి నువ్వు కూడలే అవి దెక్కడు, అది అయితే సొన్న కూడ దెక్కదు వచ్చదు. ఒక పరుందు దిగడు, పరుందు దీనగా ఉంది క్రమం ఉండవు. కుక్కున పరుందు దీనగా ఒంజి పరందాతన ఎదుటే పరిమళ పరుపున చెప్పిన నమన నూది కుక్కు ఉండే అట్లీస్ట్ ఒంజి రెడ్ కుక్కు అండాల మస్తు పరందాతన ఒంజి కుక్కు దేవుడు ఇచ్చిన బాళెహణ్ణు, బాళెహణ్ణు అండాల పరందాతన బాళెహణ్ణు అండాలి దేవుళ్ళు దేవుళ్ళి ఇచ్చిండా ఒంజి రూముడు ఒంజి కోనేడు పూర్తి అయి ఒంజి కుక్కును దాస్తాను మొత్తం పరందావర దీనిదా ఒంజి ఊదు బత్తిను పొత్తాదు అవే ఆయన పరిమళ బుండ ఇటలిన్ పండుగ ఉంది కెమికల్ బోర్డు పండు న్యాచురల్ న్యాచురల్ తిక్కుండు పరందుడు తిక్కుండు ఒక ఊదుబత్తి తిక్కుండు ఆయన ఘాటు తిక్కుండా యా ఉండు ఆయన ఓవు తచ్చి తచ్చేయింది ఖాళీ ఆయన పరిమళగే అవు పరందాపు
1: కుక్కును ఎడ్డరి తిడు పరందావున విధానం అతే
0: ఖండిత ఖండిత హిందూ న్యాచురల్ పరమల్పన విజయాన్న పండ ఓవులే ఓవే పౌడర్ పడంతే ఊదుబత్తిగా అక్కడ పరందాతిన ఓవే పరందాతన ఎగ్జాంపుల్ బనానా భార్య ఉండతాయి భార్య పరందాతన ఉంది తిండతాయి పూరా కవర్ మల్పలే అక్కడ బయట తిండా భారీ బేగ పరందాకుండా ఒక ఒంజి పరిమళల భారీ పరిమళ బరపుడు అయిత ఉలాయి ఒంజి పరందు అతన భార్య దేవుడు
1: ఒంజి పరందుంది తొట్టు ఒంజి పరందుంది దేవుడు ಸರ್ ಇತ್ತೆ ನಮ್ಮ ಎಲ್ಲಂಜಿ 22 ಎಡ್ದಿಂಚಿ ಬ್ರಹ್ಮಾವರಡು ಸ್ಟಾರ್ಟ್ ಆಪ್ನತೆ ಒಂದು ಕೃಷಿ ಮೇಳ ಹಲಸು ಪರಂದದಪುರ ಐತ ಬಗ್ಗೆ ಐತ ಬಗ್ಗೆ ಒಂಜಿ 2 ನಿಮಿಷ ಪನ್ಲೆಗೆ ನಂಗೆ 3 ನಿಮಿಷ ಉಂಟು ಟೈಮ್
0: ಓಕೆ ಮೇಡಮ್ ನಮನ ಮೇಳ ಮೇಳ ಆಕ್ಚುಲಿ ಎಂಚಿನ ಮಲ್ಕೋ ಅನ್ಕೊಂಡ ಇಲ್ಲಾಡು ಮಸ್ತ್ ಜನಕಲು ಉದ್ಯೋಗ ಮತ್ತೊಂದಿಲ್ಲರು ಉಪ್ಪಡದ ಕಿರು ಮಲ್ಪನಕ್ಕಲು ಅಪ್ಪಳ ಮಲ್ಪನಕ್ಕಲು ಚಿಪ್ಸ್ ಮಲ್ಪನಕ್ಕಲು ಒಂಜಿ ಪೆಳ ಪಂಡ ಏತು ನಮೋನಿ ಮಲ್ಪೋಲಿ ಪಂಡದು ಆ ಒಂಜಿ ಮೇಳ ಗೊತ್ತಂದೇ ಗೊತ್ತಾಪುಂಡು ಅಕಲು ವರ್ಷ ಪೂರ್ತಿ ಅಂಗಡಿ ಪೂಜರು ಅಂಗಡಿ ಕನ ಪೂಜರು ದೇಪಂಡ ಅಂಗಡಿ ಮಾರದಕ್ಕಲೇ ಗಾಸಾಲ ಪೂಜೆ ಒಂದೇ ಪ್ರಾಡಕ್ಟ್ ಅಕಲು ಮಲ್ಪನಂಚಿತ ಒಂದೇ ಒಂದು ಪ್ರಾಡಕ್ಟ್ ಪತಂ ಪೋದಿ ಖಾಲಿ ಒಂದು ಅಂಗಡಿದಿಂದ ಅಂಗಡಿ ಬಾಡಿ ಕೊರೆದು ಅಸಲ ಒಂದು ಅದಕ್ಕೋಸ್ಕರ ಅಕಲು ವರ್ಷಗೊರ ಅಲ್ಪ ಅಲ್ಪ ಆಪ ನಂಚಿನ ಒಂದು ಮೇಳಕ್ಕೆ ಹೋದು ಅಕಲು ಉತ್ಪತ್ತಿ ಮಂತ್ರ ನಂಚಿನ ಪ್ರಾಡಕ್ಟ್ ಪೂರ ಎಗ್ಜಿಬಿಟ್ ಭಾರಿ ಪರ್ಲೂಡು ಲೇಬಲ್ ಮಂತದು ಅದೇನು ಎಗ್ಜಿಬಿಟ್ ಮಲ್ತಾರು ಒಕ್ಕ ಸೇಲ್ ಮಲ್ತಾರು ಆ ಒಂದು ಮೇಳಡು ಮಾತಾ ಪರಂದು ಆಲ್ಮೋಸ್ಟ್ ಏನ ಕುಕ್ಕು ದಾವಡು ಕುಕ್ಕು ಪಂಡ ನಮನ ಉಪ್ಪಡ ಉಪ್ಪಡ ಮಲ್ತ ನಂಚಿತ್ನ ಬೇರೆ ಬೇರೆ ವಿಧಾನ ಉಪ್ಪಡ ಮಲ್ಕ ನಂಚಿತ್ನ ಬರ್ಕೊಂಡು ಸೇಲ್ ಬರ್ಕೊಂಡು ಬಕ್ಕ ಕೆಲಸ ಎನ್ನ ಏನ್ ಪಂಪನ ಖಾಲಿ 4-5 ಐಟಮ್ ಪಂತೆ ಅಲ್ಪ ಬಂದ ಇರುವುದು ಹೆಚ್ಚು ಐಟಮ್ಸ್ ರಾ ಮಲ್ತದ ಅಲ್ಪನೇ ಸೇಲ್ ಮಲ್ಕೊಂಡು ಅಂಚಿತ್ನ ಬಕ್ಕ ಬಿರಿಯಾನಿ ಸಮೇತ ಐಟ್ ಮಲ್ತಾರು ನಿಜವಾದ ಒಂದು ಬಿರಿಯಾನಿ ತಿನ್ನೋಡು ಮೇಡಮ್ ಆಕ್ಚುಲಿ ಇರ್ನ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಏತ ಟೇಸ್ಟ್ ಹಾಕೊಂಡು ಆ ಐದು ಆತೇ ಟೇಸ್ಟ್ ನಮನ ಕಲತ ಬಿರಿಯಾನಿ ಹಾಕೊಂಡು ಸೊ ಅವು ದಮ್ ಬಿರಿಯಾನಿ ಪಂಡದು ಮಲ್ಪೇರು ಇದು ನಿಜವಾದ ಬರ್ತದ ಅನಿ ಟೇಸ್ಟ್ ಮಲ್ಪೋಡ ಆತುಲ ಎಡ್ಡೆ ಟೇಸ್ಟ್ ಹಾಕೊಂಡು ಹೆಲ್ತ್ ಪ್ರಾಬ್ಲಮ್ ಇದೆ ಕೊಲೆಸ್ಟ್ರಾಲ್ ಇದ್ದಿ ಮಾತ ಎಸ್ಪೆಷಲಿ ಇತ್ತಿದ ಮುಸ್ಲಿಮ್ಸ್ ಎಷ್ಟು ಉಪಯೋಗ ಮಲ್ಪನ ಚಿತ್ನ ಒಂದು ಒಂದು ಪರಂದು ಪಂಡ ಅದೆಲ್ಲ ರಾಪೆಲ್ಲ ಜೊತೊಂದು ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲರು ಭಾರಿ ಒಂದು ಉತ್ತಮ ಬೆಳವಣಿಗೆ ನೆಕ್ಸ್ಟ್ ಏರಿಯಾಗ ಮತ್ತ ಕೊಲೆಸ್ಟ್ರಾಲ್ ಮತ್ತ ಉಂಡು ನಾನ್ ವೆಜ್ ತಿನ್ನೋಡು ಆಸೆ ಉಂಡು ಅಂಡ ನಿಜವಾದ ನಾನ್ ವೆಜ್ ತಿನ್ನ ಪಂಡ ಚಿಕನ್ ಅವಡು ಮಟನ್ ಅವಡು ತಿಂದ ಕೊಲೆಸ್ಟ್ರಾಲ್ ಬರ್ಕೊಂಡು ಅಂಚಿತ್ ನಕ್ಲು ಆಕ್ಲು ಟರ್ನ್ ಆದು ಇಂಚಿತ್ನ ಕುಕ್ಕನು ಸಾರಿ ಪೆಲತ್ತ ಒಂಜಿ ಬಿರಿಯಾನಿ ಮಲ್ಕೊಂಡು ಅಂಚಿತ್ನ ಆಯ್ತು ಬೇಕೆ ಬೇಕೆ ಪ್ರಾಡಕ್ಟ್ ಮಲ್ಕೊಂಡು ಅಂಚಿತ್ನ ಒಂಜಿ ವಿಧಾನ ತೆರೆಯೊಂದು ಮಲ್ತುಂಡ ಆಕ್ಲು ಎಲ್ತಲ ಎಡ್ ಹಾಕೊಂಡು ಒಕ್ಕ ಕೊಲೆಸ್ಟ್ರಾಲ್ ಬಂದಾಲ ಪ್ರಾಬ್ಲಮ್ ಬರ್ಬೋದು ಸೊ ಶುಗರ್ ಸಮೇತ ಕಂಟ್ರೋಲ್ ಹಾಕೊಂಡು ಅಂಚ ಬೇಕೆ ಬೇಕೆ ಇಂಚಿತ್ನ ವ್ಯಾಲಿಡೇಷನ್ ಇಂಚಿನ ಮಲ್ಕೊಳ್ಳಿ ಆಯ್ತು ಉಪಯೋಗಿಸಿನ ಪ್ರತಿಯೊಂದಿಲ್ಲ ಈ ಮೇಳಕೊಂಡು ಮೇಡಮ್
1: ಸರಿ ಸರ್ ಏನಿತ್ತ ನಮ್ಮ ತುಳು ಚಾವಡಿಡ್ ಇರು ಭಾಗವಹಿಸದ ಬಿನ್ನಿರಾದ ಬತ್ತದ ನಂಗೆ ಮಸ್ತ್ ವಿಚಾರದ ಬಗ್ಗೆ ಇಟ್ಟು ಪೊಲಬು ಮಲ್ತಾರ ಇರಿಗೆ ಮಸ್ತ್ ಸೊಲ್ಮೇಲು ಸರ್ ನಮಸ್ತೆ ನಮಸ್ತೆ ನಮಸ್ತೆ
0: ನಮಸ್ತೆ ಮೇಡಮ್ ಎಲ್ಲ ತುಳುಟದಲ್ಲ ಚೇಂಜ್ ಇತ್ತು ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇತ್ತಂದ್ರೆ ದಯದಿದೆ ಮಾತೆಲ್ಲ ಕ್ಷಣ ಕೊರೋಡು ದಯಪಂಡ ಏನ್ ಬಳ್ಳಾರಿದೆ ಅಲ್ತ ಬರ್ತದ ಒಂದೇ ತುಳು ಕಲ್ತದ ಒಂದಿ ಕೆಲವು ಪಾತ್ರ
1: ಮಸ್ತ್ ಲಾಯ್ಕ್ ಪಾತೀರಿಯರ್ ಸರ್ ದಾಲ ಜೆಡ್ಡೆ ಪಾತೀರಿಯರ್ ಮಸ್ತ್ ಲಾಯ್ಕ್ ಪಾತೀರಿಯರ್ ಸಲ್ಮೇಲೋ ಸಲ್ಮೇಲೋ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಶ್ರೋತೃಲೆ ನಮ್ಮೊಟ್ಟಿಗೂ ಇತ್ತೆ ಪಾತೀರ್ನಾರು ಡಾಕ್ಟರ್ ಬಿ ಧನಂಜಯ ಮೇರು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಗುರ್ಕಾರೆ ಬೊಕ್ಕ ಮಲ್ಲ ವಿಜ್ಞಾನಿಲ ಅಂದು ಮೇರು ತುಲಿ ಪಾತೀರ್ನಗನಂಕ್ ಪೆಲಕಾಯಡು ಇಜಿನ ಗುಜ್ಜೆಡು ಎಂಚಿನ ಪುರ ವಿಶೇಷವಾಯಿನ ಅಂಶ ಉಂಡು ಪನ್ಪಿನಿತ್ತ ಬಗೆಟ್ ಪಂಡಿರ್ ಈ ಗುಜ್ಜೆನ ನಮ್ಮ ಗಳಸದ ಬಿರಿಯಾನಿ ಮಲ್ಪುಲಿ ಗುಜ್ಜೆನ ಬಳಕೆ ಮಲ್ತದ ನಮ್ಮ ಗುಜ್ಜೆನ್ ಬಳಕೆ ಮಲ್ತದ ನಮ್ಮ ಬಿರಿಯಾನಿ ಮಲ್ಪುಲಿ ಬೊಕ್ಕ ಆ ಗುಜ್ಜೆನ್ ಬಳಕೆ ಮಲ್ತದ ಮಲ್ತಿನಂಚಿನ ಆ ಪೊಡಿಟ್ಟು ಅವಿನ ಗಳಸುಂಡ ಏರು ಸಕ್ಕರೆ ಕಾಯಿಲೆ ದಕಲು ಗಳಸುಂಡ ಅಕಲ್ನ ಸಕ್ಕರೆ ಕಾಯಿಲೆ ಮೂಜಿ ತಿಂಗೊಲ್ದೊಲೈ ಮಸ್ತ್ ಕಮ್ಮಿ ಆಪುಡು ಪಂಡೆರ್ ಇಂಚಿನ ಮಸ್ತ್ ಉತ್ಪನ್ನಲು ಎಲ್ಎನ್ಜಿ 22 23 24 ನಮ್ಮ ಉಡುಪಿ ಜಿಲ್ಲೆಡು ನಡಪುಡು ಅಂಚಿನ ಮಾವು ಬೊಕ್ಕ ಹಲಸು ಮೇಳಡ ಅಂಚಿನ ಪೂರ ಉತ್ಪನ್ನಲು ತಿಕ್ಕುವ ಪನ್ಪಿನಂಚಿನ ಒಂಜಿ ಮಾಹಿತಿನ ನಂಕ ಕೊರಿಯರು ಇನಿತ್ತ ಕಾರ್ಯಕ್ರಮಗೂ ಬತ್ ಮಸ್ತ್ ವಿಷಯ ತೆರಿಪಾಯಿನಂಚಿನ ಡಾಕ್ಟರ್ ಬಿ ಧನಂಜಯ ಮೇರ್ ಮಲ್ಲ ವಿಜ್ಞಾನಿ ಮೇರೆಗೆ ನಮ್ಮ ಬ್ರಹ್ಮಾವರದ ವಿಜ್ಞಾನಿ ಕೃಷಿ ವಿಜ್ಞಾನ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮೇರೆಗೆ ನಮ್ಮ ಮಸ್ತ್ ಸೊಲ್ಮೆಲಿನ ಪನ್ನೊಂದು ಪುರ್ತ ಒಂದುಂಡು ಇನಿತ ತುಳು ಚಾವಡಿನ ಮುಗಿಪಿನಂಚಿನ ಪೊರ್ತು ನಮ್ಮ ಇನಿತ ತುಳು ಚಾವಡಿ ನಮ್ಮ ಸುತ್ತಮುತ್ತ ತಿಕ್ಕುನಂಚಿನ ಕುಕ್ಕು ಪೆಲಕಾಯದ ಬಗೆಟ್ಟು ಪಾತಿರ್ಯ ಐತ ಬಗೆಟ್ಟು ಮಾಹಿತಿ ಮಲ್ತೊಂಡ ಶ್ರೋತೃಳೆ ನಂಕ್ ಪ್ರಕೃತಿ ಮಾತವೆಲ್ಲ ಕೊಡ್ತು ನಮ್ಮ ಸುತ್ತಮುತ್ತ ಮಾತವೆಲ್ಲ ಉಂಡು ಅವೇನು ಗಳಸುನ ನಂಕ ಬುಡ್ತಿನಂಚಿನ ವಿಚಾರ ನಂಕ ಬೋಡಾಯಿನಾತು ಬುದ್ಧಿಲ ಉಂಡು ನಮ್ಮ ದಾದೇನ್ ತಿನ್ನೋಡು ಇಂಚ ತಿನ್ನೋಡು ಏತು ತಿನ್ನೋಡು ಒಲ್ಪ ತಿನ್ನೋಡು ಪಂಪಿನಂಚಿನ ವಿಚಾರ ನಂಕ ಬುಡ್ತಿನಂಚಿನ ವಿಚಾರ ಈ ಪೂರ ವಿಷಯನು ಮಂಡೇರ್ದೇ ಮುಂದು ಇನಿತ್ತ ತುಳು ಚಾವಡಿನ ಕೇನಂಚಿನ ನಿಕ್ಲೆಗೆ ಮಾತ ಸೊಲ್ಮೆಲೆನ್ ಪನಂದು ಅಂಚನೆ ಇನಿತ್ತ ತುಳು ಚಾವಡಿಡ ನಂಕ ಮಾಹಿತಿನ ಕೋರ್ನಂಚಿನ ರಡ್ಡ ಜನ ಬಿನ್ನೆರೆಗ್ಲ ನಮ್ಮ ಧನ್ಯವಾದ ಪನಂದು ಇನಿತ್ತ ಕಾರ್ಯಕ್ರಮವನ್ನು ಯಾನು ಮುಗಿತೊಂದುಲ್ಲೇ ಮಾತ್ರೆ ಗ್ಲಾಸ್ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು ಈತ್ನಟ್ಟ ನಿಕಳ್ಳಪ್ಪ ಪಾತಿರ್ನಿ ಯಾನು ಗಾಯತ್ರಿ ನಾನಿಲ್ ನನ್ನ ದುಂಬುದ ಬರ್ಪಿವಾರದ ತುಳುಚಾವಡಿರು ಕೊಡೊಂಜಿ ವಿಷಯದೊಟ್ಟುಗೋ ನನೋರ ತಿಕ್ಕಗಾಪನೊಂದು ಮಾತೆರೆ ಗ್ಲಾಸ್ ಸೊಲ್ಮೆಲು.

ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಯಕ್ಷಪ್ರೇಮಿಗಳಿಗೆ ಈ ದಿನದ ಯಕ್ಷಗಾನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈಗ ತುಳು ಯಕ್ಷಗಾನ ಪ್ರಸಂಗ ಬ್ರಹ್ಮಬೈದಿರ್ ಇದರ ಮೊದಲ ಭಾಗ. ಭಾಗವತರು ದಿನೇಶ ಮಣ್ಣಾಯ, ಮದ್ದಳೆ ಪ್ರಭಾಕರ ಗೋರೆ, ಚೆಂಡೆ ಲಕ್ಷ್ಮೀಶ ಮಣ್ಣಾಯ, ಚಕ್ರತಾಳ ಸತ್ಯಶಂಕರ ಪೆರಡಾಲ, ಶ್ರುತಿ ನಾರಾಯಣ ಮೂಲಡ್ಕ. ಪಾತ್ರವರ್ಗದಲ್ಲಿ ಮಾಯಾನತ್ತ, ಅರುವ ಕೊರಗಪ್ಪ ಶೆಟ್ಟಿ, ಕೋಟಿ ಕೆಎಚ್ ದಾಸಪ್ಪರೈ, ಚೆನ್ನಯ್ಯ ಶಿವರಾಮ ಜೋಗಿ, ಬಬ್ಬರ್ಯ ಸದಾಶಿವ ಕುಲಾಲ್, ಜುಮಾದಿ ಸಂತೋಷಕುಮಾರ ಮಾನ್ಯ, ಮಾಣಿ ಸಂಜಯ್ ಕುಮಾರ್ ಗೋಣಿಬೀಡು, ಪೊಳಿಬಾರೆ ಮಿಜಾರು ತಿಮ್ಮಪ್ಪ. ಕೇಳಿ ಬ್ರಹ್ಮಬೈದಿರ್ ತುಳು ಯಕ್ಷಗಾನ ಪ್ರಸಂಗದ ಮೊದಲ ಭಾಗ.

0: ಪೈತ್ರ ಪ್ರತಿ ಒಂಜ ಜೀವಲ ಅಂದ ಉಂಜ ದಫನ ಇಜಿನ ದಹನ ರಡ್ಡಿರ್ದಂಜ ಆಪುಡತ್ತ
1: ಸರಿ
0: ಐಕೆ ಆತನೇಟ ಸ್ಥೂಲ ದೇಹ ಇತ್ತನವು ಐಡ್ದು ಬೊಕ್ಕ ಸೂಕ್ಷ್ಮ ದೇಹ ಅದು ಪರಿವರ್ತನೆ ಆಪುಂಡು ಅಪ್ಪಗಂಟ ಆ ದೇಹ ಓಡೆಗೆ ಹೋಗುಂಡು ನಮ್ಮ ಮಾತ ಎನ್ನಿಲೇಕ ಮಾತೆರ್ಲ ಪೋಪಿನಿ ಬ್ರಹ್ಮಲೋಕ
1: ಸರಿ
0: ಅತ್ತ ಅಂಚನೆ ಬ್ರಹ್ಮಲೋಕೇ ಪೋಡು ಮಂಡಿದ್ರೆ ನಮ್ಮ ಇರುವೆರ್ಲ ಎನ್ನಿಯ ಬ್ರಹ್ಮದೇವರೇ ಕೈತಡೆ ಪೋಯ ಆತ ಬರ್ತು ಆರಪನ್ನ ಪಾತೆರದಾದವು ಮಗ ನಿಖಲು ಶುದ್ಧರಾದು ಒರಿದಿಜರ್ ನಿಖಲ್ ಆ ಶುದ್ಧತೆ ನನಲಾ ಒರಿದುಂಡು ಐಕ ಬಿಡಾದು ಭೂಲೋಕಡು ಅಘನಾಶಿನಿ ಉಂಡು ಅಘನಾಶಿನಿಗೆ ಹೋದು ಅಲ್ಪನಿಕಲ್ ಮೀದು ತೆರನಾಂಡ ನಿಖಲಿಗೆ ಎಡ್ಡೆಂದ್ರ ಜಾಗೆಯನ್ನು ತೊಜಿಪವೆ ಎಂದು ಪಂಡೇರಿ ತಾತಿ ಗೊತ್ತಿಜ್ಜಿ ಎಂಕಲೇಗಿಂದ ಬಣ್ಣ ಆ ಪುರುತುಡು ಆ ಕೈತಲ ಇತ್ತಲ ಕೊಡಮಣಿದಾಯೇ ಪರಂಪರ ದೈವ ನಂಗೆ ಸಾದಿ ತೋಜೆಯರೆಂದು ನಮ್ಮ ಕಳಪುಡ್ದೇರಿ ಅಂಚಾದ್ರಿ ಆ ದೈವಲ್ಲ ನಮಲ ಒಟ್ಟಿಗೆ ಅಘನಾಶಿನಿಗೆ ಮೀರೆ ಪೋ ಯಾವಂದ ಬಲ
1: ಇರುವೆಲ್ಲ ದೇವರನ್ನು ನಂಬುದು ಒಟ್ಟ

ಮುಲ್ಪನ ಅಧಿಕಾರ ಬೊಬ್ಬರಿಯ ದೈವ ಇರೋ ಎಲ್ಲ ಕೈಟ್ಟುಂಡು ಮೂರು ಎಂಚಿನ ಅಲ್ಲೊಂಜಿ ಬೇಲ ಆಪಡಿದಿತ್ತುಂಡು ಎನ್ನ ಅಪ್ಪಣ ವಿನಃ ಆ ಬೇಲ ನೆನಪುಜಿ ನಿಗಣಿ ಈತರೇಟ ತೂತುಜಿ ದೂರಗ ಇಲ್ಲರ ಶರೀರ ಪ್ರೇತದ ಲೆಕ್ಕ ತೋಜನ್ನಲ್ಲ ರಟ್ಟಿ ಜನಲ ಈ ಪ್ರೇತನು ಈ ಸುದೇಟ ಮೀರ ಬೈದರು ಎನ್ನ ಅಪ್ಪಣೆ ಹೆಜ್ಜೆ ಮೀರ ಬಿಡ್ಪುಜಿ ಪಾಲ ಬರ್ತಾರೆ

0: ಅಗನಾಶಿನಿ ಮೀಯಾ ಐದು ಬಕ್ಕ ದೇವರನ ಪಾತ್ರ ಪ್ರಕಾರ ನಮ್ಮ ತಿರುಗುದಾಡಿ ಪೋಯತ್ತ
1: ಬ್ರಹ್ಮದೋಟಿಗೆ ಪೋಯನ
0: ಅತ್ತ ಪೋಯಿನಂಚಿನ ಸಂದರ್ಭ ಆರು ಫಂಡಂಚಿನ ಪಾತ್ರ ನೆನಪುಂಡತ್ತ
1: ದೇವರಾಯನ ಎನ್ನಟ್ಟು ಭಕ್ತರಾಯನ ನಿಖಲು ಉಪ್ಪು ಸರಿಯತ್ತಿ ಪೂರ್ವಕುಡು ಸರಿಯಾಗಿನ ತಾಳ ನಿಖಲಿಗೆ ಉಂಡು ಅಡಗೆ ಪೋಲೆ ಅವುಲೆ ಬ್ರಹ್ಮ ವೈದ್ಯರಾದ ಇತ್ತಲ್ಲೇ
0: ಆರ್ಯ ಪಾತ್ರದ ಲೆಕ್ಕನೆ ನಮ್ಮ ನೇರವಾದ ಭತ್ತ ಎಣ್ಮೂರುಗು ಎಣ್ಮೂರುಗು ಭತ್ತ ನಮ್ಮ ಭತ್ತ ನನ್ನದು ಗೊತ್ತಾಗೋಡ ಬರ್ಚವಲ್ಲಗೆ
1: ದೇವಣ್ಣವಲ್ಲಾದ್ರಿಗೆ ಕನಕ್ಟಿವ್ ತೋಜಿಯ ನಮ್ಮ
0: ಆತ್ಯತ್ತಿ ನಮ್ಮ ಇರುವರ್ನಲ್ಲ ಪಾಪ ಬರ್ತದೆ ನಮ್ಮನ್ನು ಬ್ರಹ್ಮ ವೈದ್ಯರ ಬರ್ತದೆ ನಮ್ಮೊಂದು ಭತ್ತನೇನಲ್ಲ ಈ ಊರ್ದಾಗ್ಲೇ ನಂಬಿಕೆ ದ್ರೋಹ ಮಾಡ್ಪಾಯ ನಂಬು ನಾಳೆ ಎಂಬು ಗಲ್ಪ ಮಂಜಿನ ಅಪಾಯದ ಒಂದು ಪಾತ್ರ ನಮ್ಮ ಬಂಡತ್ತ
1: ಐಕ ಸರಿಯಾದಿ ಗರಣಿ ಕಟ್ಟಾಯರಿ ಬೋಡಿತ್ತಲಕ ನಂಬಂದುಳ್ಳೇರಿ ಅಪಗಾಂಡ ನಂಬು ನಗಲ್ಲ ಇಂಬು ಕೊರ್ದು
0: ಚೆನ್ನಯ್ಯ
1: ಕಾತೊಂದು
0: ಕೋಟಿ ಚೆನ್ನೈರಿ ಎಡ್ಮೂರುಗೆ ಸೀಮಿತವಾದಿತ್ತಿನಗ್ಲತ್ತು ತುಳುನಾಡಿಗೆ ಮಾತಾಗಡೆ ಎಟ್ಲಾಗ್ಲಿ ಸೀಮಿತವಾದಿತ್ತಿನಗ್ಲಿ ಬಂಡದ ತೆರಿಪೋಡು.

ನಮಸ್ಕಾರ. ಆ ನುಂಗಿಯಲ್ ಮಾರಾಟಕ್ಕೆ ಇಲ್ಲ ಯಾಣಿ ಏರಿಂದು ಐಕ್ಳ ಗುರ್ತೊಂಡಿ ಅಂದ್ರೆ ಅಲ್ಲಿ ಬಾಳೆ ಆಯ್ಕೆ ಮಗೆ ಪೊಲಿ ಬಾಳೆ ಪೊಲಿ ಬಾಳೆ ನನ್ನ ಪುತಾರಿ ಹೆಂಗಲ್ ಅಲ್ಲಿ ದಾಖಲದಲ್ಲಿ ಅಲ್ಲಿ ದಾಖಲ ಪುತಾರ ತಂದೆ ಎಡ್ಡೆಡ್ಡೆ ಪುತಾರ ಒಳ್ತುದೇ ಗೊತ್ತು ಅಂಚೆ ಅಂದ್ರೆ ಪಂಪಿನ ಕೇಡ್ನಾಗ ಕಾಸ ಮಗೆ ಅತ್ತಿಗೆ ಸಾಯಂಕಾಲದ ಮೋಸ ಇಂಚಿನ ಗೊತ್ತಿಜಿ ಏನ ಅಪ್ಪನ ಮೋಳೆ ನೀ ಅಂತ ಅಪ್ಪ ಏನಂದೆ ಗೊತ್ತಿಜ್ಜಿದ ನಾನೇ ಈ ಭೂಮಿಗೆ ಬೈದೆ ಏನ ಅಮ್ಮರ ಬರಲೋರು ಸಾಂಕದೇರಿ ಏನ ಅಮ್ಮರ ನಂಕಿದಾಳೆ ಸ್ವಾಮಿ ನಂಕ ಬರಲೋರು ದಿನ ಬಣ್ಣ ಬಲತ್ತದೆ ಯಾಲ್ಲ ಬಲತ್ತದೆ ಬಲತ್ತ ಬಲತ್ತ ಜವಣೆ ಹತ್ತಿಜಿನಿ ಜವಣೆ ಉಂಡೆ ಒಡೆ ಮುಟ್ಟ ಇತ್ತ ಹೆಂಚಿನ ಬೋರು ಹೆಂಚಿನ ಬೋರು ಚಿಂದಿ ಗೊತ್ತಾಗ್ಬಿಡು ಗೊತ್ತಾಗಂದೆ ಕುರುಂಡೆ ಸ್ವಾಮಿ ಜುವಜ್ಜನೆ ಹೆಂಚಿನ ಅನ್ಪರಿ ಎಲ್ಲಿನಾಗ ಹೆಂಗೋನೆ ಅವನು ಆತು ಬರಲು ಅಂತ ಎಲ್ಲ ಮಾಡಲ್ಲ ನಮ್ಮ ಮಗಲ್ ಅಣ್ಣ ಅಮ್ಮರ ತಂಗಡಿ ನಮಗಲ್ಗೆ ಪುದರ್ ಮಾಣಿ ಹಿಂದೆ ಅನ್ನೊಂದು ಮಾಣಿ ನಿಜವಾದ್ಲ ಅಲ್ಲಿಗೆ ರಾಣಿ ಮಾಮಣ್ಣನ ಮಗಳು ಹಿಂಗೆ ಅಕ್ಕದ ಬಣ್ಣತ್ತ ಯಾರು ಮದ್ಮೆ ಅಪ್ಪಣ್ಣ ಅಲ್ಲೇನೇ ಓಡುದು ಮಣ್ಣಿ ಗಂಟು ಬಳತಿದೆ ಹೆಂಚಿನ ಬಣ್ಪರಿ ಹೊರ ತೂಂಡೆಯವು ದೇವರನ್ನ ಜಂದು ದೆಪ್ಪೆರೆ ಒಣ ಸೂರ ಪೂಜೆ ಕಣ್ಣು ತೂಕ ತೂಕ ಅಂದ್ ತೂಕ ತೂಕ ಅಂದ್ ಬಿಡು ಅನ್ಬೆ ಬಾರಿ ಬರಲುದ ಅಲ್ಲಿಗೆ ಹನುಮಂತನ ಬಿಡೇದಿ ಅಂದು ಹತ್ತಿಯೇ ಬಾರಿ ಹೊರಲುದೇ ಇದ್ಲೆ ಮನ್ಮಂತೆ ಮನ್ಮಂತನ ಹೊಡೆದಿರ ತೀದೇ ಇರ್ತಿಲ್ಲ ಎಣ್ಣ ರಾಣಿ ಮಾಣಿ ಬರಲು ಎಣ್ಣೆ ಗಂಟು ಬಳಸಿದ ಅಂತ ನೀ ಮೀನಿ ಅನು ಮೀನಿ ಮೀನಿ ಅನ್ನಂದು ನಿರ್ಮಲರು ಮೀದು ಮೇಕೆ ಕಮ್ಮೆಂದ ಪುರ ಪೂಜೆ ಒಂದು ಪೊಸ ದುತ್ತಾಯ್ತ ಬಾರ್ದು ಅಲ್ಲೆಡ ಪಾತೆರಡು ಅಲ್ಲೆ ತೂಡು ಪಂಪಿನ ಆಸೆ ಅದೇ ಮುಟ್ಟ ಬಿದಾಡ್ದಿನಿ ಬರ್ಬೇನ್ ಬೋದು ಬಾತಿ ಬಾತೇರ ಅಲ್ಲಿ ಬಾತೇರ ಬಾತೇರಡೆ.

0: ಕಾಣಿ
1: ಬಾವಿ
2: ಅಲ್ಲಿ
1: ದಾದ ಬಾವ ಇದು ತಾನೆ ಬಾರಿ ಅಪರೂಪ
2: ಬಕ
1: ಎಂಚ ಬಕ ಹೋಲು
2: ಸೌಖ್ಯತ
1: ಚೆಕ್ ಸೌಖ್ಯ ತಂದು ಬಾಯಿಗೆ ಮುಟ್ಟಿನವೆ
2: ಅದು ಕೇಳಿ ಅಣ್ಣ
1: ಹೆಂಗ ಕೆಬಿಕೇನು ಡಾವಿ ಕೆಬಿಕೇನು ಒಂದು
2: ಹೆಂಗ ಬಾಯಿಲ ಬರ್ಪು
1: ಬಾಯಿಡ ಬಾತಾರ ನಾಪುಣತ್ತ
2: ಅಂದಕ್ಕೆ ಕೇಳಿ ಗೊತ್ತಾಯ್ತೀರ
1: ಇಂಚಿನೇ ಪೂಜಿನ
2: ಕೈದೇ ಮುಟ್ಟಿನ ಹೊಡ್ತೀನತ್ತ
1: ಮುಟ್ಟಿನ ಬಲ್ಲ ಅಂಚಪುರ ಯಾಂದನ ಇಲ್ಲೇ ಬಾಲ್ಯನ
2: ರಾಣಿ
1: ರಾಣೆ ರಾಣಿ ಅತ್ತ ಮಾಣಿ
2: ಅನ್ನಂದು ಎನ್ನ ರಾಣಿ ನಿನ್ನ ಮಾಣಿ
1: ಆಂಡ ಒಂಜಿ ಉದಾರಿಟ್ಟು ರಡ್ಡಿ ಜನಟ್ಲ ಬಾಲ್ಯ ಒಂಜಿ
2: ಉಂಟು
1: ಎನ್ನ ಮಾಣಿ ಬಾಲೆ
2: ಪೊಲಿ ಬಾಲೆ
1: ಪೊಲಿ ಬಾಲೆ
2: ಇನ್ನ
1: ಬಾಲೆ ಬುಡುಡು ಇಲ್ಲಿ ಪಾಡು ಪೊಲಿ
2: ಬಾಲೆ ಬಾಲೆ ಒಟ್ಟಿಗೆ ಇಪ್ಪೋರು
1: ಎಂಚಿನ ಬಾಲೆ ಒಟ್ಟಿಗೆ
2: ಬಾಲೆ ಬಾಲೆ ಒಟ್ಟಿಗೆ ಇಪ್ಪೋರು
1: ಈಗ ತಾನೆ ಅಮಸರಡು ಬರ್ತಾರೆ
2: ಪಟಕ್ಕ ಗೊತ್ತಲ್ಲಿ ಇವ ಇದಂದು
1: ಅಂದ
2: ಕುಂಟಿರ್ತಾರೆ
1: ಹಾ ಹಾ
2: ಅಂಚ ನಿನ್ನ ನಾಡು ನಿಜ ಮುಟ್ಟ ಬರ್ತೀನಿ
1: ಇಲ್ಲೇ ಹೋದ್ ಬರ್ತೀನಿ
2: ಇಲ್ಲೇ ಹೋದ್ ಬರ್ತೀನಿ ದೇವರಾಜ್ ಬಾಜಿಯಲ್ಲಿ ಬರ್ತೀನಿ
1: ಅಂದ ಬಾರಿ ಉಮೇದು ಉಲ್ಲಾಸರು ಬಾರಿ
2: ಅಲ್ತೊಂದಿಲ್ಲ ಅಂಚಿಂಚು ದೂರಾಗ ಸುತ್ತಮುತ್ತ ಏರ್ಲಜ್ಜಿ ಈ ವರ್ತಿಯ ಕುಲೊಂದು ಸುಧಾರಿ
1: ಕುಂಟರ್ಸೋದಿತ್ತಿನ ಬಾವ ಸುರು ಬರ್ತಿನ ಬಾರಿ ಎಡ್ಡಾಂಡಿ ಈರ್ಲ ಅಂತ ಅರ್ಧೋಲಿ ಅತ್ತ
2: ಅರ್ಧೋಳು ನಾವು ಒಟ್ಟಿಗೆ ಅರ್ಧೋಳು
1: ಅರ್ಧವಾರ
2: ನಾನಿ ನಿನ್ನ ಐಶ್ವರ್ಯ ತೂದಾಯ ಬಕ್ಕ ತಡಿಪುಜ ತಡಿಪುಜ ಪಾತೇರ ನಾಳೆ ಗುಂಜಿ ಯಾವಂದು
1: ನಾನಲ್ಲ ಬಾಗಿಲು ಬರೋಡು
2: ಅಂಚಾಕ್ತ ದೊಡ್ಡದ ಮಸೆ ಆಚಿದತ್ತೆ
1: ಬಕ್ಕ
2: ಶಬ್ದ ತಿಕ್ಕುಜಿ
1: ಅಂದ
2: ನಿನ್ನನ್ನು ಪೊಗರಡು ನಾಳೆ ಎಂಕೆಂಜಿನ ಆ ಸಾವಿರ ನಾಳೆ ಇತ್ತಿನ ಶೇಷಪ್ಪಗಳ ಬಲ್ಲಿ
1: ಅಯ್ಯೋ ಆದಿಶೇಷಿ ಶೇಷಪ್ಪ
2: ಅನ್ನಂದ ಐಕ್ಲಾವಲ್ಲಿ ಆತು ಪರ್ಲು ಇಲ್ಲ ಪನೋಡ
1: ದಾನೆ
2: ಪಗೇಲ್ರಿ ರಾತ್ರಿಗೆ ರಾತ್ರಿಗೆ ಪಗೇಲ್ ದಿನ ಪಗೇಲ್ ಮೀನಾಗ ಉಣ್ಣಗ ತಿನ್ನಗ ಜೊಪ್ಪನಾಗ ನಿನ್ನನೇ ಧ್ಯಾನ ನಿನ್ನನೇ ಕಣ ಎನ್ನ ಹೃದಯದ ನಿಲ್ಕೆ ಈ ದಿಂಜಿದಿಲ್ಲ ವಾಣಿ
1: ದೇವರ
2: ಈಯೇ ದಿಂಜಿದಿಲ್ಲ
1: ಐಕೆ
2: ಅನ್ನಿ ದೂರದ್ದರ ದಾಯ ಅಂತಂದಿಲ್ಲ
1: ದಾನೆ
2: ಕೈತಲ್ ಕೈತಲ್ ಬಲ ಕೈ ಇಂಚ ತೆರ್ಪುಲ ಏನಾನ ತಾಯ್ತಿ ಬರ್ತಾ

ಮರ್ಯಾದೆ ಕೊಡೋದು ಮರ್ಯಾದೆ ದೇವರೇ ಗೊತ್ತು ಬಿಡ ಅಧಿಕ ಪ್ರಸಂಗಿ ಹಾಗೂ ತಮ್ಮಲ್ಲಿ ಮಗೆ ಮಾಡ್ಕೊಡ ಸಲಿಗೆ ನಿಲ್ತದೆ ಕೂಲಿ ಬಿಡುದು ಪಾತ್ರ ಮಾಡ್ತಾರೆ ಮತ್ತ ನಿನ್ನ ಪೊರ್ಲಂತು ಯಾರು ಬರಲ ಏನಲ್ಲ ಅಯ್ಯೋ ನಿನ್ನ ಸುಪ್ಪನೆ ಯಾರ ರಚನೆ ಮತ್ತು ಈ ನನ್ನ ಒಂದು ಸುಧಾರಣೆ ಅದಪ್ಪ ಅಂದ್ರೆ ನಿನ್ನ ಗಿಂಗಿ ಬಿಡ್ತೀಯಪ್ಪ ನಿನ್ನ ತಲೆ ಹಾಳಾತ್ರ ಈ ಜನ್ಮನೇ ಅಂದ್ರೆ ನಾವು ಸರಿಯಾದ ಸಾಧ್ಯನೇ ಇಚ್ಚಿ ನಾನು ರಚನೆ ಮತ್ತೆ ಬಾಯಿ ಹತ್ರ ಮಾತ್ರ ಮುಚ್ಚಿ ಬಾಯಿ ಕುಚ್ಚಿ ಕೊಚ್ಚಿ ಕೊಚ್ಚಿ ತೋಚಿನ ಸುಳಿಕ್ರೆ

0: ಹೇಳ್ಬೋದು ನಿನ್ನೆ ಅದನ್ನು ಕೊಚ್ಚಿ ಕೊಚ್ಚಿದ್ರೆ ಸುರಿತಿಲ್ಲ ಪುರಾತ ಮುಚ್ಚೋಡಿ ತಮ್ಮಗೆ
1: ತುಂಬಿದ್ರೆ
0: ಏನು ಬರೀ ನಿನ್ನ ಕಂಡಿ ಪಾಪದ ಕೆಲಸ ಪಾಪದ ಕೆಲಸ ಬೆಂದಿದ್ದು ಬುಡೆ ಹಂಚಿತಿನ ಪಾಪದ ಕೆಲಸ ಕೋಪಕ್ಕೆ ಒಳಗಾಗಿ
2: ಇದುವರೆಗೆ ಬ್ರಹ್ಮ ಬೈದಿರು ತುಳು ಯಕ್ಷಗಾನದ ಮೊದಲ ಕಂತು ಆಲಿಸಿದಿರಿ. ಮುಂದುವರಿದ ಭಾಗ ನಾಡಿನ ಯಕ್ಷಗಾನ ಪ್ರಸಾರದಲ್ಲಿ.

0: 107.85 ಇದು ಬಣ್ಣ ಬಣ್ಣದ ಬದುಕು.
1: ನಿಕುಲ್ ಕೇನೊಂದು ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕಾರ್ಯಕ್ರಮಗೂ ಮಾತೆರೆಗ್ಲ ಸೊಲ್ಮೆಲು. ಇನಿತ್ತ ತುಳು ಪ್ರಸಾರಡು ಕೇನ್ಗ ಇಂಚಿಪ್ಪ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರೆದ ಪ್ರಯುಕ್ತ ಕಿನ್ಯ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಮೊಕಲ್ನ ಮುತಾಲಿಕೆಡು ನಡತ್ತಿನ ಹಿರಿಯರೆನ ನೆಂಪು ಈ ಕಾರ್ಯಕ್ರಮಡು ಬಿನ್ನೆರಣ ಪಾತ್ರ. ಇತ್ತೆ ಸುರೂಕು ಕೇನ್ಗ ಶ್ರೀ ರಾಮಯ್ಯ ಕಿಲ್ಲೆ ಮೇರ್ನ ಪಾತಿರ
1: ತಲಪಾಡಿದಪ್ಪೆ ಉಳ್ಳಾಲಿನ ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭ ನಡಪುನಂಚಿನ ರಡ್ಡನೇ ದಿನತ್ತ ದೇವೇರ್ನ ಉತ್ಸವದ ಕಾರ್ಯಕ್ರಮಗಳು ವಾರ್ಷಿಕ ಜಾತ್ರೆದ ಅವಧಿದ ಯಕ್ಷಗಾನ ಕಾರ್ಯಕ್ರಮದ ಈ ಪುಣ್ಯ ಸಂದರ್ಭ ಪುಂಜಿರಡ್ಡ ಪಾತಿರ ನಂಚಿನ ಅವಕಾಶ ಎಂಕ್ಲೆಗಿ ದಯಬಂಡ ಆರ್ನ ಜೀವನ ಚರಿತ್ರೆ ಅವಡ ಆರ್ನಂತ ಕಥೆನೆ ಎಂಕ್ಲ ಅಧ್ಯಕ್ಷರು ಬಾರಿ ಪೊರುಳುಡು ಪಂಡೇರಿ ಯಾನೆ ಸಂಘದ ಗೌರವ ಅಧ್ಯಕ್ಷನ ನೆಲೆಟ್ಟಿ ಒಂಜಿ ರಡ್ಡು ಪಾತ್ರ ಪನಿಯರು ಮಾತ್ರ ಬಯಸುವೆ. ಆನಂದ ಆಳ್ವೇರಿ ಇಂಚಿನ ಆರ್ನ ವ್ಯಕ್ತಿತ್ವ ಇಂಚಿನ ಪಣಪಿಣ್ಣು ಮುಲ್ಪದ ಜನಕ್ಕೆ ಕೂಡ ರಡ್ಡನೇ ಪಣ ಅವಶ್ಯಕತೆ ದಾಲಜ್ಜಿ ಯಕ್ಷಗಾನಕ್ಕೆ ಬಡದು ಆರ್ನ ಇಡೀ ಕುಟುಂಬನೇ ಮೀಸಲಾದ ಪಂಡಲು ತಪ್ಪ ಒಂದು ದಿವಂಗತ ಆಳ್ವೇರ್ನ ತೀರ್ಥರೂಪೇರಿನಂಚಿನ ದೇವಪ್ಪ ಆಳ್ವೇರು ಕೂಡ ಯಕ್ಷಗಾನದ ಮಲ್ಲ ಒಂಜಿ ಅಭಿಮಾನಿಲ ಇತ್ತ ಅನುಭವ ಇತ್ತನಾರ್ಲ. ಸುರುಕೊತ್ತವರಿಗೆ ಮನೆ ಮೊದಲ ಪಾಠಶಾಲೆ ಅಂತ ಪನ್ ಲೆಕ್ಕನೆ ಆರ್ನ ಇಲ್ಲಲಿರದೆ ಪ್ರಾರಂಭ ಆತನ ಆರ್ನ

0: ಸೇರ್ತೇನೆ ಆದರಣೀಯ ಬಂಧುಗಳೇ. ಇನ್ನಿ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ನೆತ್ತ ಮುಖಾಂತರ ಹಿರಿಯರ ನೆನಪು ಕಾರ್ಯಕ್ರಮವನ್ನು ಮತ್ತೊಂದಲ್ಲ. ನಮ್ಮ ಯಕ್ಷಗಾನ ಅಕಾಡೆಮಿಡೆ ವರ್ಷಕ್ಕೂ 10 ಜನಕ್ಕೂ ಹಿರಿಯ ನೆನಪು ಕಾರ್ಯಕ್ರಮ ಯೋಜನೆ ಉಂಟು. ಅಂಚಿನ ಎರಡನೇ ವರ್ಷಡು ಒಟ್ಟು ಎರಡು ವರ್ಷಡು ಇರುವ ಜನಕ್ಕೂ ಐಟ್ಲ ಹೆಚ್ಚಾದ ನಮ್ಮ ಕರಾವಳಿ ಭಾಗಡು ನಮ್ಮ ಮಕ್ಕಳು ಏರು ಹಿರಿಯಕ್ಕಳು ಇಲ್ಲ ಏರು ನಮ್ಮ ಈಹಲೋಕ ತ್ಯಜಿಸದೆ ಪರವಾಗಿರುವ ಸಂದೇರ ಅಕ್ಕಲ ನೆನಪು ಮಲ್ಪನಂಚಿನ ಕಾರ್ಯಕ್ರಮ ಇಂಕ್ಲು ಮತ್ತೊಂದಿಲ್ಲ. ಒಂಜಿ ಸುಯೋಗ ಪಂಡ ಇಂಕ್ಲಿಗೆ ಯಾನ ಸದಸ್ಯ ಹೇಳ್ಬೇಕ ಸುರುಟಾದ ಅವಲ ಮಲ್ಲ ಒಂಜಿ ಸುಯೋಗ ಅಂದ ಬನ್ನಲಿ ದನಪಂಡ ಒಂಜಿ ನಮ್ಮ ಯಕ್ಷಗಾನ ಸಂಘ ಸ್ಟಾರ್ಟ್ ಆದ ಐವತ್ತೇಳು ವರ್ಷ ಆಂಡ್ ಸುರುತ ಭಾಗವತರೆ ತೆಂಕ ಬಯಲು ತಿರುಮಲೇಶ್ವರ ಹಾಸಿಲ್ಲ ಎಂಕ್ಲ ಹಿರಿಯರಾಯನ ಆನಂದ ಆಳ್ವೇಲ ಅನ್ಪಂಡ ಇಂಕ್ಲಿಗೆ ಆನಂದಾಳ್ ಗೊತ್ತ ಒಂದು ಆದ್ರೆ ಹೆಚ್ಚದ ಬಾಬಣ್ಣರೆ ಬಾಬಣ್ಣ ಬಾಬಣ್ಣರ ಲೆತ್ತೊಂತೀನಿ ಆರ ಪದ್ಯಕ್ಕೆ ಎಂಕ್ಲ ವೇಷ ಮಲ್ತದ ಅಂಚಾದ ಅಂಚಿನ ಆ ಹಿರಿಯ ರಡ್ಡ ಭಾಗ ತಿನ್ನ ಹಿರಿಯರ ನೆನಪು ಕಾರ್ಯಕ್ರಮ ನಮ್ಮ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಯುವಕ ಮಂಡಲದ ಮೂಲಕ ಮಲ್ತ ಇನಿ ಅವೇ ಕಾರ್ಯಕ್ರಮ ಮಂತಂದಿಲ್ಲ. ಅವೇ ರೀತಿ ಯಕ್ಷಗಾನ ಅಕಾಡೆಮಿ ಮುಖಾಂತರ ಯಕ್ಷಗಾನ ನಾಟ್ಯ ತರಬೇತಿ ಇನ್ನುಂಡು ರಡ್ಡ ತಿಂಗಳ ಐಕ 30,000 ತಿಕ್ಕೊಂದು ಅಂಚಿನ ಕಾರ್ಯಕ್ರಮ ನಮ್ಮ ಇವರು ಕೆಲವು ಮೂಲ ನಮ್ಮ ಈ ಕ್ಷೇತ್ರ ದಾಸ ತರಬೇತಿ ಮಾತಾಡಲಿ ಆರೆಗಳ ಇತ್ತನ ಅನುದಾನ ಪದವರ್ತ ಅವೇ ರೀತಿ ಕೆಲವು ತಿಕ್ಕಡೆ ಮೂಲ ಕುಂಜತ್ರೋಡಾಂಡ್ ಮಸ್ತ್ ತಿಕ್ಕಡೆ ನಮ್ಮ ಅವರು ಸದಸ್ಯರಾಯ್ನ ನಮ್ಮ ಅಲ್ಪ ತಿಕ್ಕಿನ ಸವಲತ್ತು ಉಂಟ ಆಯ್ನ ಮೀಟಿಂಗ್ ಅಡಿ ಎಂಕ್ಲು ಐನಾತ್ ಪ್ರೆಷರ್ ಪಾಡ್ದು ಒತ್ತಡ ಪಾಡ್ದು ನಮ್ಮ ಊರಿಗೂ ಜಾಸ್ತಿ ಬರಬೇಕ ಮಲ್ತಿಲ್ಲ. ಈಗಿದ ಯಕ್ಷಗಾನ ಅಕಾಡೆಮಿ ಪೂರ ಬಡಗುಂದ ಆದಿತ್ತು ಈ ಸರಿ ಎಂಕ್ಲು ತೆಂಕುದಕ್ಕೆ ಅವಳ ದಕ್ಷಿಣ ಕರ್ನಾಟಕಗಳು 10 ಜನ ಸದಸ್ಯರ ನಕಲಿಲ್ಲ 10 ಜನ ಸದಸ್ಯರು ಇತ್ತು ನೀಡಿದವರ ಎಂಕ್ಲೆ ಅವಳು ಮಾತ್ರ 9 ಇತ್ತು ನೀಡಿದವರ ಹೆಚ್ಚಿನ ಕಾರ್ಯಕ್ರಮ ನಮ್ಮ ಈ ತೆಂಕು ಭಾಗಕ್ಕೂ ಎಂಕ್ಲು ಮೊದಲು ಚಂದದೆ ಬಡಗುನದಲ್ಲ ಎಂಕ್ಲು ದಿಗ್ನಾಟ್ ಮಲ್ತಜ ಅವೇ ರೀತಿ ಮೂಡಲ್ ಪಾಯಲನಕ್ಕೆ ಸೇರುಂಡು ಅಂಚೆ ಮಂಡ್ಯ ಉಂಟಲ್ಲ ಈ ಯಕ್ಷಗಾನ ಅಕಾಡೆಮಿಗೆ ಸೇರುಂಡು ಅವೇ ರೀತಿ ಇನಿ ನಮ್ಮ ಈ ನಮ್ಮ ದುರ್ಗಾ ಪರಮೇಶ್ವರ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ಇನ್ನಿಕೆಂದು ನಮ್ಮ ಈ ವೇದಿಕೆಯಡೆ 57 ವರ್ಷದ ಯಕ್ಷಗಾನ ಬಯಲಾಟ ಸೇವೆಯನ್ನು ನಿರಂತರವಾದ ಮಂತ್ರದಿಂದ 57 ವರ್ಷಡು ಇನಿ ಆ ದಿವಂಗತ ಆನಂದ ಆಳ್ವೆ ನಂಚಿನ ಪುಣ್ಯ ಪುರುಷನ ಹಿರಿಯರ ನೆನಪು ಕಾರ್ಯಕ್ರಮ ಮಲ್ಪನಂಚಿನ ಯೋಗ ಎಂಕ್ಲೆಗೆ ಬಾರಿ ಸಂತೋಷದ ವಿಷಯ ಅಂಚಾದ ನನ್ನ ದುಮ್ಮಗು ಯಕ್ಷಗಾನ ಬಯಲಾಟ ನೆನಪೆರಂಡು ಮಾಯದ ಬಾಲೆ ಎಂದು ತುಳು ಪ್ರಸಂಗ ಮಾತಿಲ್ಲ ನೀನ ಓಡು ಅವೇ ರೀತಿ ನನ್ನ ಅಕೇರಿದ ಬಂಪನಂಚಿನ ಬಂಡ ಇನಿ ಸ್ವೀಕಾರ ಮಂತ್ರಂಚಿನ ಅಮ್ಮ ಎಂಕ್ಲ ದೇವಕ್ಕೆಮ್ಮ ಆರೆಗೆ ಆಯುಷ ಆರೋಗ್ಯ ಸುಖ ಸಂಪತ್ತು ದೇವರು ಕೊರಡೆ ಪಂಡದೆ ನಟ್ಟೊಂದು ಇನಿತಿಕ್ಕಿನಂಚಿನ ಸುಯೋಗ ಮಾತರೆಗಳ ಒಂದು ಸ್ಫೂರ್ತಿ ಆದ ಪಂಡೊಂದು ಈ ಕಾರ್ಯಕ್ರಮ ನಡಪಡುದಂದ್ರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮುಖ್ಯ ಕಾರಣ ಮಕ್ಕಳಿಗೆ ಒಂದು ನಮ್ಮ ಸೌಮ್ಯನ ಸಂದ ಒಂದು ನನ್ನ ಒಂದೆರಡು ಪಾತ್ರೆಗಳು ಅಂತವೆ. ಜೈ ಹಿಂದ್ ಜೈ ಕರ್ನಾಟಕ.
1: ಇತ್ತೇಟ ಕೃಷ್ಣಪ್ಪ ಪೂಜಾರಿನ ಪಾತ್ರ ಕೇಂದ್ರ ಇತ್ತೇಟ ಇಂಜಿಪ್ಪ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆದ ಪ್ರಯುಕ್ತ ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಮೊಕಲ್ನ ಮುತಾಲಿಕೆಡೆ ನಡೆತಿನ ಹಿರಿಯರ ನೆನಪು ಕಾರ್ಯಕ್ರಮಗಳು ಬಿನ್ನಿರಿನ ಪಾತ್ರ ಕೇಂದ್ರ.

0: ಇಂದು ಇನ್ನಿತ ತೊಡಕು ಪ್ರಸಾರ ಕೇನನ್ ಪುಲೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಒಂದು ರಂಗ್ ರಂಗದ ಬದುಕು.
1: ನಮಸ್ಕಾರ, ನಿಖಿಲ್ ದಾತಿನ ಕುಸಲ್ದರ ಸಿಂಧ ಬಿಂಡಿ ಪಟೇಲ್, ನಿಖಿಲ್ ಕೇನೊಂದು ಪ್ಲೇ 107.8 ಎಫ್ಎಂ ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಿಂದ ತುಳು ಪ್ರಸಾರಕ್ಕೆ ಏನಂದ್ರೆ ನನ್ನ ದುಂಬಗ್ ಬಿ ಕೃಷ್ಣಕಾರಂತ್ ಮೇರ್ ಪಂಡಿನ ಕೆಲವೊಂದು ತುಳು ಪದ ಕುಲಿನಕ್ಕೆ ಏನಂದ್ರೆ ಬರ್ಕ

ಈತನೇಟ ಬಿ ಕೃಷ್ಣಕಾರನ್ ತುಂಬೆರ್ ಪಂಡಿನ ತುಳು ಪದಕುಲನ್ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಸಮಯ 3:09:50 ಒಲವಿನ ಹಾಡು ಕಾರ್ಯಕ್ರಮವನ್ನು ಆರಂಭಿಸುವಂತ ಹೊತ್ತು ಸ್ನೇಹಿತರೆ. ಸೊ ಕೆಲವು ಹೊತ್ತು ತಡವಾಗಿ ಕಾರ್ಯಕ್ರಮ ಆರಂಭವಾಗಿದೆ. ಸೊ ಈ ಒಂದು ತಡವಾದದಕ್ಕಾಗಿ ಕ್ಷಮೆ ಯಾಚಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಕೇಳುಗರಂತೂ ಕರೆ ಮಾಡಬಹುದು 6364240949 ಸಂಖ್ಯೆಗೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು?
1: ಶಿವಶರಣ ಅಂತ ಸರ್.
0: ಶಿವಶರಣ ಅವರೇ, ಹೇಳಿ, ಯಾವ ಹಾಡು ಕೊಡ್ಲಿ ಇವತ್ತು ನಿಮ್ಗೆ?
1: ನಮಗೆ ಆನಂದದಿಂದ ಸರ್.
0: ಯಾವುದು?
1: ಆನಂದ.
0: ಆನಂದದಿಂದ? ಓಕೆ, ಹೇಳಿ.
1: ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಅತ್ತೊಂದು ಹಾಡೈತೆ ನೋಡ್ರಿ ಅದ್ರಾಗ.
0: ಓಕೆ, ಆನಂದದಿಂದ ಟಿಕ್ ಟಿಕ್ ಟಿಕ್ ಟಿಕ್ ಅಲ್ವಾ?
1: ಹಾ ಸರ್.
0: ಸೊ ಈ ಒಂದು ಹಾಡನ್ನು ಕೇಳಿದಿರಾ ನೀವು ಹಿಂದೆ?
1: ಹಾ, ಕೇಳಿದ್ರು ಸರ್.
0: ಓಕೆ ಸರ್, ಖಂಡಿತವಾಗಿ ಕೊಡೋಣ. ಇನ್ನು ಕೆಲ ಹೊತ್ತಲ್ಲಿ ಒಂದು ಹಾಡನ್ನು ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಟಿಕ್ ಟಿಕ್ ಅಂತವ?
1: ಹಾ ಸರ್.
0: ಸೊ ಆನಂದ ಚಿತ್ರದಲ್ಲಿ ಓಕೆ, ಬರ್ತಿದೆ ಕಾಲ, ಗೊತ್ತಾಯ್ತು ಸರ್, ಖಂಡಿತ ಕೊಡ್ತೇನೆ ಇನ್ನು ಕೆಲವು. ಓಕೆ, ಸೊ ಧನ್ಯವಾದಗಳು ಸರ್, ಇದೇ ರೀತಿ ಕರೆ
1: ಮಾಡಿ.
0: ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಒಂದು ಸುಂದರವಾದ ಹಾಡನ್ನು ನಾನು ಆರಂಭಿಸ್ತಾ ಇದ್ದೇನೆ. ಸೊ ನೀವು ಕೂಡ ಕರೆ ಮಾಡಿ 6364240949 ಸಂಖ್ಯೆ. ಇನ್ನ ಕೇಳುಗರು ಯಾರು ನಮ್ಮ ಜೊತೆಗೆ ಮಾತಾಡ್ತಾರೆ ನೋಡೋಣ. ಏನು, ಕೆಲವೊಂದ್ಸಲ ನಿಮ್ಮ ಬದುಕಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇರ್ತವೆ. ಸೊ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಿಲ್ಲ. ಸೊ ಹಾಗಾಗಿ ಸೊ ಇವತ್ತಿನ ಒಂದು ದಿನಗಳನ್ನು ನಾವು ನೋಡುವಾಗ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗಿರ್ಬೋದು. ಸೊ ಅದೇ ರೀತಿ ನಾಳೆಯ ದಿನ ಹಲೋ ಡಾಕ್ಟರ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಮ್ಮ ಜೊತೆಗೆ ಡಾಕ್ಟರ್ ಕ್ಯಾರ್ಲಿನ್ ಅವರು ಇರಲಿದ್ದಾರೆ. ಸೊ ಅವರು ನಮ್ಮ ಜೊತೆಗೆ ಒತ್ತಡ ಮತ್ತು ಆತ್ಮಹತ್ಯೆ ಕುರಿತು ಮಾತಾಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಿ 9:10-11 ಗಂಟೆವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಡಾಕ್ಟರ್. ಡಾಕ್ಟರ್ ಕ್ಯಾರ್ಲಿನ್ ಅವರು ನಮ್ಮ ಜೊತೆಗೆ ಇರಲಿದ್ದಾರೆ. ಸೊ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಮೊದಲ ಕೇಳುಗರು ಕೇಳಿದಂತ ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಹಲೋ ನಮಸ್ತೆ. ನಮಸ್ಕಾರ. ಹಲೋ, ಕರೆ ಯಾಕೋ ಕಟ್ ಆಯಿತು. ಸೊ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಅಂತೂ ನೀವು ರಿಕ್ವೆಸ್ಟ್ ಮಾಡಿ ಮಾಡಬಹುದು. ಸೊ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ ಸರ್, ಸಂಕಪಣೆ
0: ಸಂಕಪಣ ವಾದನ್ ಕೊರಡ
2: ಸಸ್ಯ ತಂದ ಸೌಭಾಗ್ಯಗಳು ಪಿ ಬಿ ಶ್ರೀನಿವಾಸ ತಂಗಡಿ ರವಿವರ್ಮನ ಕುಂಚದ ಕಲೆ ಬಲೆ.
0: ರವಿವರ್ಮನ ಕುಂಚದ ಸೊಸೆ ತಂದ ಸೌಭಾಗ್ಯದಿಂದ. ಓಕೆ,
2: ಪೂರ ಸಾರಂಗ್
0: ಮಾತಾರೇಕ್ಲ ಸರ್ ಕೊರ್ಕಿನ ಕಾಲ್
2: ಮಾಡಿ. ನಮಸ್ತೆ.
0: ನಮಸ್ತೆ. ಸೊ ಇಬ್ರು ಕೇಳುಗರು ಎರಡು ಸುಂದರವಾದ ಹಾಡುಗಳನ್ನು ಅವರು ಕೇಳಿದ್ದಾರೆ. ಸೊ ಎರಡು ಹಾಡುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ನೀವಂತೂ ಕೇಳಿ ಖುಷಿ ಪಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಸೊ ಕೇಳುಗರೆ, ಇದು ಬಣ್ಣ ಬಣ್ಣದ ಬದುಕು.

0: Cheers.
1: Hello friends. ನಾನಂದಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಹಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಎಸ್, ಮತ್ತೊಮ್ಮೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ನಮಸ್ತೆ ಸರ್.
2: ನಮಸ್ತೆ, ನಿಮ್ಮ ಹೆಸರು?
3: ಸರ್, ನಾವ್ ಇಲ್ಲಿ ಕೊಪ್ಪ ಜಿಲ್ಲೆ ಗಂಗಾವತಿಯಿಂದ ಸರ್. ಗಂಗಪ್ಪ ಅಂತ
2: ಹೇಳಿ ಸರ್. ಯಾವ ಹಾಡು ಕೊಡ್ಲಿ
3: ಸರ್? ಅದು ಬಳುವಳದ ಮಡಿಲಲ್ಲಿ ಐತೆ ನೋಡ್ರಿ ಸರ್.
2: ಬಳುವಳದ ಮಡಿಲಲ್ಲಿ ಅಲ್ವಾ?
3: ಹೌದು ಸರ್.
2: ಓಕೆ ಸರ್, ಕೊಡೋಣ.
3: ಅದರಲ್ಲಿ ಟೈಟಲ್ ಸಾಂಗ್ ಸರ್. ಅದರಲ್ಲಿ ಟೈಟಲ್ ಸಾಂಗ್ ಸರ್, ಅದು ಬೆಳವಲದ ಮಡಿಲಲ್ಲಿ ಅಂತ ಐತಲ್ಲ ಹಾಡು,
2: ಹೇಳಿ ಸರ್. ಸಿಂಗ್ ಮಾಡಿ.
3: ಬೆಳವಲದ ಮಡಿಲಲ್ಲಿ ಬೆವರ ಹನಿ ಬೇಕಾಗಂತ ಒಂದು ಹಾಡಿದೆ ನೋಡ್ರಿ ಸರ್.
2: ಓಕೆ ಸರ್, ಅದು ಕೊಡ್ತೇನೆ. ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ.
3: ಥ್ಯಾಂಕ್ ಯು ಸರ್.
2: ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮ್ಮ ಸ್ನೇಹಿತರಂತ ಒಂದು ಹಾಡನ್ನು ಕೇಳಿದರೆ, ಬೆಳವಳದ ಮಡಿಲಲ್ಲಿ ಅಂತ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಅವರಿಗೋಸ್ಕರ. ನೆಕ್ಸ್ಟ್ ಕಾಲರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ
4: ಸರ್. ನಮಸ್ತೆ,
2: ನಿಮ್ಮ ಹೆಸರು?
4: ಸರ್ ಮಾದಪ್ಪ ಸರ್, ಕಮಂಡಲ ಕೊಂದಿ ದೇವೂರ್ ತಾಲೂಕಿನ.
2: ಹೇಳಿ ಮಾದಪ್ಪಣ್ಣ, ಯಾವ ಹಾಡು ಕೊಡ್ಲಿ ಇವತ್ತು?
4: ಸರ್, ಇವಾಗ ಸಂಪತ್ತಿಗೆ ಸವಾಲ್.
2: ಓಕೆ, ಅದರಿಂದ
4: ಅದರಲ್ಲಿ ಆ ಸಾಂಗ್ ಯಾವ ಇದೆ ಸ್ವಲ್ಪ ಹೇಳಿ ಸರ್.
2: ಸಂಪತ್ತಿಗೆ ಸವಾಲಿಂದ ನಗುವುದು ಅಳುವುದಿದೆ, ಸಂಪತ್ತಿಗೆ ಸವಾಲ್ ಅಂತಿಂತ ಗಂಡು ನಾನಲ್ಲ, ಅದೇ ಎರಡು ಇದೆ.
4: ಅಂತಿಂತ ಗಂಡು ನಾನಲ್ಲ ಅಂತಿದ್ದಲ್ಲ ಆ ಸಾಂಗ್ ಸರ್.
2: ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್.
4: ಥ್ಯಾಂಕ್ ಯು ಸರ್.
2: ಇದೇ ರೀತಿ ಕರೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.
4: ಓಕೆ ಸರ್.
2: ಅಂದಿಂತ ಗಂಡು ನಾನಲ್ಲ, ಈ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದರೆ ಸಂಪತ್ತಿಗೆ ಸವಾಲ್ ಚಿತ್ರದಿಂದ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನೆಕ್ಸ್ಟ್ ಕಾಲರ್ ಕೂಡ ಕರೆ ಮಾಡಿ ಮಾತಾಡಬಹುದು. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಸರ್.
4: ನಮಸ್ತೆ ಸರ್, ಮಾತಾಡಿ.
5: ಬಸವನ
4: ಇಮಾಮ್ ಸಾಬ್ ಸರ್ ಅವ್ರಿಗೆ ಹಾಡು ಕೊಡ್ಲಿ.
5: ಹಿಂದಿ ಗೀತೆ ವಿಚಾರ ಕೂಲಿ ಕೂಲಿ ಸಿಕ್ತಾರೆ ಸರ್.
4: ಹಾಡಿನ ಹೆಸರು
5: ಅಲ್ಲಾಹೇ ರಸೂಲ್.
4: ಯಾವುದು?
5: ಅಲ್ಲಾಹ್ ಅಲ್ಲಾಹೇ ರಸೂಲ್.
4: ಅಲ್ಲಾ
5: ರಸೂಲ್ ಐ ಹಜ್ ಕು ಜಾನೆ ವಾಲಿ ಮುಬಾರಕ್ ಹುಯೆ ಸಫರ್.
4: ಕೂಲಿ ಚಿತ್ರದ ಹಾಡ? ಕೂಲಿ ಚಿತ್ರದ
5: ಇಲ್ರಿ.
4: ಯಾವ ಚಿತ್ರದ ಹಾಡು ಸರ್?
5: ಕೂಲಿ ಕೂಲಿ ಸರ್, ಹಿಂದಿ ಚಿತ್ರ ಸರ್, ಅಮಿತಾಬ್ ಬಚ್ಚನ್ ಅವರ ಕೂಲಿ.
4: ಹೌದು. ಸೊ ಹಾಡು ಲಭ್ಯವಿಲ್ಲ ಸರ್ ಸದ್ಯಕ್ಕಂತೂ.
5: ಹಂಗಂದ್ರೆ ಅದು ಇಡ್ತಂದ್ರೆ ಬೇರೆ ಮೈನೆ ಪ್ಯಾರ್ ಕೆ ತೋರಿ ಸರ್.
4: ಮೈನೆ ಪ್ಯಾರ್ ಕೆ ಇದಿಂದ ಯಾವ್ದು ಸರ್?
5: ಹಾ ಹಾ, ಮೈನೆ ಪ್ಯಾರ್ ಕೆಲಿ ಪಹಲಿ ಬಾರ್ ಮಿಲೆ.
4: ಓಕೆ, ನೋಡೋಣ ಸರ್.
5: ಹಾ, ಓಕೆ, ಥ್ಯಾಂಕ್ಸ್ ಸರ್. ನಮಸ್ತೆ.
4: ಮೇನೆ ಪ್ಯಾಕೆ ಎರಡು ಆಡಿದೆ ಸರ್, ಆಗ್ಬೋದಾ? ಮೇರೆ ರಂಗ್ ಮೇರೆ ರಂಗ್
5: ಪಹಲಿ ಬಾರ್ ಮಿಲಿ ಹೈ ಎಸ್ಪಿ ಎಸ್ ಅಡಿಗೆ ಸರ್.
4: ಅಲ್ಲ, ನಮ್ಮ ಹತ್ರ ಎರಡು ಮಾತ್ರ ಹಾಡು ಲಭ್ಯವಿದೆ. ದಿಲ್ ದಿವಾನ ಮೇನೆ, ಅದೇ ರೀತಿ ಮೇರೆ
5: ಮೇರೆ ರಂಗ್. ಅದು ಅಲ್ಲ ಸರ್, ದಿಲ್ ದಿವಾನ ದಿಲ್ ಸದನ ಕೆ. ಅದು ಅಲ್ಲ ಸರ್,
4: ಅದು ದಿಲ್ ದಿವಾನ ಇದೆ ಅಥವಾ ಮೇರೆ ರಂಗ್ ಮೇ ಇದೆ, ಯಾವ್ದಾಗ್ಬೋದು?
5: ಅದು ಪಹಲಿ ಬಾರ್ ಮಿಲೆ.
4: ಇಲ್ಲ ಇಲ್ಲ ಸರ್, ಇಲ್ಲ
5: ಅಲ್ಲ ಸರ್, ಎಸ್ಪಿ ಅಡಿಗೆ ಸರ್, ದಿಲ್ ದಿವಾನ.
4: ಓಕೆ ಓಕೆ ಸರ್, ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇದ್ದೀರಿ, ಧನ್ಯವಾದಗಳು. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಸುಂದರವಾದ ಹಾಡುಗಳನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸರಂಗ 107.8 FM, ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಾಳೆಯ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಕ್ಯಾರಲಿನ್ ಅವರು ಇರಲಿದ್ದಾರೆ. ಸೊ ಅವರು ನಮ್ಮ ಜೊತೆಗೆ ಒತ್ತಡ ಮತ್ತು ಆತ್ಮಹತ್ಯೆ ಕುರಿತು ಮಾತಾಡ್ತಾರೆ. ಸೊ ಖ್ಯಾತ ಮನೋರೋಗ ತಜ್ಞರವರಾಗಿದ್ದು, ಸೊ ಶುಕ್ರವಾರ ಬೆಳಗ್ಗೆ ಒತ್ತಡ ಹಾಗೂ ಆತ್ಮಹತ್ಯೆ ಕುರಿತು ನಮ್ಮ ಒಂದು ಡಾಕ್ಟರ್ ಕ್ಯಾರಲಿನ್ ಅವರು ಚರ್ಚೆ ನಡೆಸ್ತಾರೆ. ಸೊ ಮಾತಾಡಿ 6364240949 ಈ ಸಂಖ್ಯೆಗೆ ಕರೆ ಮಾಡಿ. ಸೊ ನೀವು ಕೂಡ ಮಾತಾಡಬಹುದು ಸ್ನೇಹಿತರೆ, ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. ಸೊ ಅದೇ ರೀತಿ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕೇಳುಗರು ಕೂಡ ನಮ್ಮ ಜೊತೆಗೆ ಯಾರು ಸದ್ಯಕ್ಕಂತೂ ಇಲ್ಲ. ಸೊ ಹಾಗಾಗಿ ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಯಾಕೋ ಕರೆ ಕಟ್ ಆಯಿತು. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಮುಂದಿನ ಕೇಳುಗರು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಹಲೋ ನಮಸ್ತೆ. ಸೊ ಕೇಳುಗರೆ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಎಲ್ಲ ಕೇಳುಗರಿಗೋಸ್ಕರ ಇನ್ನೊಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ.
1: ಶ್ರೀ ಶ್ರೀ ಗುರು ಗೌರಂಗ ಕಲದ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೇ ರಾಧೇ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಗುರುಶ್ರಾಮ ಕ್ಷೇತ್ರ ಖಾತೆ ಮಂಗಳಂಬಿಕೆ ಮಂಗಳೂರಿಂದ. ಸರ್, ಇದು ಸ್ಕೂಲ್ ಮಾಸ್ಟರ್ ಅಂತ ಒಂದು ಕನ್ನಡ ಸಿನಿಮಾ ಇದೆ ಅಲ್ಲ ಸರ್, ಅದರಿಂದ ರಾಧಾ ಮಾಧವ ವಿನೋದ ಅಂತ ಒಂದು ಹಾಡಿದೆ ಸ್ಕೂಲ್, ಹಳೆ ಕನ್ನಡ ಸಿನಿಮಾ ಅದು. ರಾಧಾ ಮಾಧವ ವಿನೋದ, ರಾಧಾ ಮಾಧವ ವಿನೋದ ಸ್ಕೂಲ್ ಮಾಸ್ಟರ್ ಅಂತ ಹಳೆ ಕನ್ನಡ ಫಿಲ್ಮ್ ಸರ್.
0: ಓಕೆ.
1: ಅದನ್ನ ರಾಧಾ ಮಾಧವ್, ರಾಧಾ ಗೋವಿಂದ್, ರಾಧಾ ಗೋಪಿನಾಥ್, ರಾಧಾ ರಮಣ್, ರಾಧಾ ಗೋಕುಲಾನಂದ್, ರಾಧಾ ದಾಮೋದರ್ ಅವರಿಗೆ ಡೆಡಿಕೇಟ್ ಮಾಡುವ ಅಂತ.
0: ಓಕೆ ಸರ್,
1: ಅವರ ಭಕ್ತರಿಗೆ ಅವರಿಗೆ.
0: ಓಕೆ, ರಾಧಾ ಮಾಧವ ವಿನೋದ ಈ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ಸೊ ಇದೊಂದು ಮರೆಯದ ಹಾಡು, ಚಿರನೂತನ ಮನಸ್ಸಿಗೆ ಮುದವನ್ನಂಟು ಆಡಂತ ಗೀತೆ ಅಂತೆ. ಸೊ ತುಂಬಾ ಹಳೆಯ ಹಾಡು, ಸ್ಕೂಲ್ ಮಾಸ್ಟರ್ ಚಿತ್ರದಿಂದ. ನಾನಂತೂ ಪ್ಲೇ ಮಾಡ್ತೇನೆ ಇನ್ನು ಕೆಲ ಹೊತ್ತಲ್ಲಿ. ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಂತೂ ನೀವು ಮಾತಾಡಬಹುದು, ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು. ಸೊ ಈ ಒಂದು ಹಾಡನ್ನು ಕೇಳುವಂತ ಹೊತ್ತು ಕೂಡ ಸ್ನೇಹಿತರೆ ಇನ್ನು ಕೆಲವು ನಿಮಿಷದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಸೊ 6364240949 ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಸದ್ಯಕ್ಕಂತೂ ಅದ್ರ ಜೊತೆಯಲ್ಲಿ ಇನ್ನೊಂದು ಹಾಡನ್ನು ಕೂಡ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಜೊತೆಗೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಿಮ್ಮ ಹೆಸರು?
2: ಬದಲಿಂದ ಗಣೇಶ್.
0: ಗಣೇಶ್ ಅಣ್ಣ ಹೇಳಿ, ಮಾತಾಡಿ. ಯಾವ ಹಾಡು ಕೊಡ್ಲಿ?
2: ಕಥಾನಾಯಕ.
0: ಕಥಾನಾಯಕ ಯಾವುದು?
2: ನಿನ್ನಂತ ಮುದ್ದಾದ ಎಲ್ಲ.
0: ಕಥಾನಾಯಕ ಚಿತ್ರದ? ಕಥಾನಾಯಕದ ನೀನಂತ ಮುದ್ದಾದ ಹೆಣ್ಣನ್ನು ಕಂಡಿಲ್ಲ. ಓಕೆ ಸರ್, ಓಕೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸೊ ಎರಡು ಸುಂದರವಾದ ಹಾಡುಗಳೊಂದಿಗೆ ನಾನಂತ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವಾಗ ಸ್ನೇಹಿತರೆ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆ. ಇದು ರೆಡಿ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

ನಿನ್ನಂತ ಮುದ್ದಾದ ಹೆಣ್ಣನ್ನು ಕಂಡಿಲ್ಲ ತಾನಿ ತಂದಾನ. ನನ್ನಂತ ಸಂಗಾತಿ ನಿನ್ಗೆಲ್ಲೂ ಸಿಕ್ಕಲ್ಲ ತಾನ.

0: Cheers!
1: Hello friends! ನಾನಂದಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಅಂಜು ಬರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಎಸ್, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊನೆಯದಾಗಿ ಒಂದು ಸುಂದರ ಹಾಡನ್ನು ಕೇಳಿಕೊಂಡು ಬರೋಣ. ಸ್ಕೂಲ್ ಮಾಸ್ಟರ್ ಚಿತ್ರದ ಒಂದು ಹಾಡಿನೊಂದಿಗೆ ಈಗ ತಾನೇ ಸುಂದರವಾದ ಹಾಡುಗಳನ್ನು ಕೇಳಿದಂತ ಇದೆ. ಸಾಗುತ್ತಿದೆ ದೋಣಿ ಎಂಬಂತ ಚಿತ್ರದಲ್ಲಿ ರವಿ ಅಮ್ಮ ಎಂಬಂತ ಸುಂದರವಾದ ಹಾಡಿದೆ ದೂರ ದೂರ. ಸೊ ಈ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಹೊತ್ತಾಗಿದೆ. ಸೊ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364209494 ಸಂಖ್ಯೆ ಅಂತ ಹೇಳಿದೆ. ಸೊ ಆದರೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಗೊಳ್ತಾ ಇದೆ. ಮತ್ತೆ ಮುಂದಿನ ಒಲವಿನ ಹಾಡು ಕಾರ್ಯಕ್ರಮ ಸಿಗೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಮಾತಾಡಲಿಕ್ಕಿದೆ, ಮಾತಾಡಿದ ಮುಂಚೆ ಕೇಳುಗರೆ ಒಂದು ಸಣ್ಣ ಇಂಟ್ರೋ ಇದೆ, ಕೇಳ್ತಾ ಬನ್ನಿ.
1: ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ವಿಶೇಷ ಮಕ್ಕಳ ಆರೈಕೆಯ ಬಗೆಗೆ ಪ್ರಶ್ನೆಗಳು ಬಂದಾಗ ನಮಗೆ ತಟ್ಟನೆ ನೆನಪಾಗುವ ಹೆಸರು ಅದು ವಸಂತ್ ಕುಮಾರ್ ಶೆಟ್ಟಿಯವರದ್ದು. ವಿಶೇಷ ಮಕ್ಕಳ ವಲಯದಲ್ಲಿ ಸುಮಾರು 46 ವರ್ಷಗಳ ಅನುಭವ, ವಿಶೇಷ ಮಕ್ಕಳ ಶಿಕ್ಷಕರಾಗಿ ಸುಮಾರು 25 ವರ್ಷಗಳ ಅನುಭವ ಇರುವ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು 2003 ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ಮೂಲಕ ಸಾನ್ನಿಧ್ಯ ವಸತಿಯುತ ಶಾಲೆಯನ್ನು ಆರಂಭಿಸಿದವರಲ್ಲಿ ಒಬ್ಬರಾಗ್ತಾರೆ. 2 ಮಕ್ಕಳನ್ನು ತನ್ನ ಮನೆಯಲ್ಲಿಟ್ಟು ಆರೈಕೆ ಮಾಡುವುದರೊಂದಿಗೆ ಆರಂಭಿಸಿದ ಅವರ ಶಿಕ್ಷಣ ಸಂಸ್ಥೆ ರಾಜ್ಯದ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದೆ. ಸಾನ್ನಿಧ್ಯ ವಸತಿ ಶಾಲೆ, ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ,

0: ಸಾನಿಧ್ಯ ಸೆಂಟರ್ ಫಾರ್ ಆಟಿಸಂ, ಸಾನಿಧ್ಯ ಅಕ್ವೆಟಿಕ್ ತರಬೇತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೂಡಿ ಎಂಡೋಸಲ್ಫಾನ್ ಪೀಡಿತರಿಗೆ ಕೌಶಲ್ಯ ತರಬೇತಿ ಕೇಂದ್ರ, ಹೀಗೆ ಸಾನಿಧ್ಯದ ಸಮೂಹ ಸಂಸ್ಥೆಗಳು ಬೆಳೆಯುತ್ತಾ ಬಂದಿದೆ. ವಯಸ್ಕ ಭಿನ್ನ ಸಾಮರ್ಥ್ಯದ ಪುರುಷರಿಗಾಗಿ ಅವರ ಜೀವನ ಪರ್ಯಂತ ನಿಲ್ಲುವ ವ್ಯವಸ್ಥೆಯನ್ನು ಕೂಡ ಸಾನಿಧ್ಯ ಶಾಶ್ವತ ಮನೆಯ ಮೂಲಕ ರೂಪಿಸಿದೆ. 2001-2011 ಎರಡು ಬಾರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಪ್ರೊಫೆಸರ್ನ ವಜ್ರಕುಮಾರ್ ಅವಾರ್ಡ್ ಸೇರಿದಂತೆ ರಾಜ್ಯದಲ್ಲೇ ಸಾನಿಧ್ಯ ವಸತಿಯುತ ಶಾಲೆ ವಿಶೇಷ ಮಕ್ಕಳ ಆರೈಕೆಯಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಪ್ರಸ್ತುತ ಸಾನಿಧ್ಯದಲ್ಲಿ 201 ಮಕ್ಕಳು, ಅಂದರೆ 6 ವರ್ಷದಿಂದ 43 ವರ್ಷದವರೆಗಿನ ವಿಶೇಷ ಚೇತನರಿದ್ದಾರೆ. ಇವೆಲ್ಲದರ ಹಿಂದೆ ಒಬ್ಬ ಸಮರ್ಥ ಆಡಳಿತಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವವರು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು. ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ವಸಂತ್ ಕುಮಾರ್ ಶೆಟ್ಟಿಯವರು ನಮ್ಮ ಜೊತೆಗಿರೋದು ಬಹಳ ಸಂತೋಷ. ಬನ್ನಿ, ಅವರ ಜೀವನಾನುಭವದ ಮಾತುಗಳಿಗೆ ಕಿವಿಯಾಗೋಣ.
1: ಎಸ್ ಮಾಸ್ಟ್ರೆ, ನಾನು ಯಾವಾಗ್ಲೂ ಅಂದ್ಕೊಳ್ಳೋದು, ಒಂದು ವೇಳೆ ವಿಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ಇರದಿದ್ರೂ ಕೂಡ ವಸಂತ್ ಕುಮಾರ್ ಶೆಟ್ಟರು ಮಾಸ್ಟರ್ ಆಗಿ ಇರ್ತಿದ್ರ ಅಂತ ಎಲ್ಲಾದ್ರೂ ಅಲ್ವಾ?
2: ಹೌದು. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನ ವಸಂತ್ ಕುಮಾರ್ ಶೆಟ್ಟಿ ಅಂತ ಯಾರು ಕರೆಯೋಲ್ಲ, ವಸಂತ್ ಮಾಸ್ಟರ್ ಅಂತ ಕರೆಯೋದು. ಮೊದಲು ಈ ಮಕ್ಕಳ ಶಾಲೆಯಲ್ಲಿ ಉಚ್ಚಾರ ಮಾಸ್ಟರ್ ಅಂತಲೂ ಹೇಳ್ತಾ ಇದ್ರು. ಅದು ತಮಾಷೆಗೆ ಹೇಳ್ತಿದ್ರೆ, ಇನ್ನೇನು ಹೇಳ್ತಿದ್ರೆ ಗೊತ್ತಿಲ್ಲ. ಬಟ್ ಅದು ವರ್ಡನ್ನ ಯೂಸ್ ಮಾಡಬಾರದು ಅಲ್ವಾ? ಅವರು ಭಿನ್ನ ಸಾಮರ್ಥ್ಯದವರು, ದೇವರು ನಮ್ಮನ್ನು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಬಟ್ ಅಲ್ಲಿ ಆ ಮಕ್ಕಳ ಒಂದು ಮೆದುಳಲ್ಲೋ ಇನ್ನಲ್ಲೋ ಸ್ವಲ್ಪ ಕೊರತೆಯನ್ನ ಮಾಡಿದ.
1: ನಾನು ಪ್ರತಿದಿನ ಸಾನಿಧ್ಯವನ್ನು ನೆನಪು ಮಾಡಿಕೊಳ್ತೇನೆ. ನಾನು ಕೂತ್ಕೊಳ್ಳುವಂತ ಏನು ಕ್ಯಾಬಿನ್ ಇದೆ, ಅದರ ಮೇಲಿನ ನೋಟಿಸ್ ಬೋರ್ಡ್ ಅಲ್ಲಿ ಒಂದೆರಡು ನೋಟಿಸ್ ಗಳು ಇರ್ತದೆ. ಅದರಲ್ಲಿ ಎರಡು ರಾಖಿ ಇದೆ, ಒಂದು ದೀಪಾವಳಿಯ ವಿಶಸ್ ಇದೆ. ಅದನ್ನ ಇಟ್ಕೊಂಡಿದೀನಿ, ಕೈ ಕಟ್ಟಿದ್ರೆ ಅದು ಹೋಗಿಬಿಡುತ್ತೆ, ಅದನ್ನ ದಿನಾಲು ನೋಡ್ತಾ ಇರುವ ಅಂತ. ಆ ರೀತಿಯಲ್ಲಿ ಸಾನಿಧ್ಯ ನಂಗೆ ನೆನಪಾಗ್ತಾ ಇರುತ್ತೆ. ವಸಂತ್ ಕುಮಾರ್ ಶೆಟ್ಟಿ ಅವರು ಮೊದಲು ಕೂಡ ನಮ್ಗೆ ನಿಮ್ಮ ಆರಂಭದ ದಿನಗಳನ್ನ, ಅದನ್ನ ಬೆಳೆಸಿದಂತ ರೀತಿಯನ್ನ ಎಲ್ಲವನ್ನು ಕೂಡ ನಮ್ಗೆ ನೀವು ಹೇಳಿದವರು. ಈ ಹೊತ್ತು ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಈ ಸಮಾಜಮುಖಿ ಕಾರ್ಯಕ್ರಮದ ಮೂಲ ವಿಷಯಗಳನ್ನ ನೆನಪಿಸುವಂತ, ಇದು ಇವತ್ತಿನ ಇದರ ಅಗತ್ಯಗಳನ್ನ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ.
2: ಖಂಡಿತ.
1: ಗಣೇಶ್ ಸೇವಾ ಟ್ರಸ್ಟ್ ಅನ್ನುವಂತ ಒಂದು ಸಂಸ್ಥೆ, ಎಲ್ಲದಕ್ಕೂ ಮೂಲ ಅಲ್ಲಿಂದ ಆರಂಭ ಆಗುತ್ತೆ. ಸ್ವಲ್ಪ ಇದರ ಬಗ್ಗೆ ಹೇಳುವುದಾದ್ರೆ,
2: ನಾನು ಮೊದಲೊಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕ, ದೂರದ ಧಾರವಾಡದಲ್ಲಿ. ಅದೊಂದು ಹಳ್ಳಿ ಅಂದ್ರೆ, ನಮ್ಗೆ ಬಾಂಬೆ ಹೋಗುವ ಕಲಘಟಗಿ ಅಂತ ಸಿಗ್ತದೆ ಅಲ್ಲಿ, ತುಮರಿ ಕೊಪ್ಪದಲ್ಲಿ. ನಾನು ಅಲ್ಲಿ 1 ವರ್ಷ ಇದ್ದೆ ಅಂತ ಎಣಿಸಿಕೊಂಡು. ಬಟ್ ಇಂಥ ಒಂದು ಬೆಳೆಯುತ್ತಿರುವ ನಗರದಲ್ಲಿ ಹುಟ್ಟಿದಂತ ನಾನು, ಅಲ್ಲಿ ಹೋಗಿ ಇರ್ದದ್ದು ಕೂಡ ಅದೊಂದು ಅನುಭವವೇ. ಬಟ್ ಅಲ್ಲಿ ಸರಿ ಕಾಣಲಿಲ್ಲ, ಅಲ್ಲಿಂದ ಬಂದೆ. ಬಂದವ 1980 June 2 ಈ ಕ್ಷೇತ್ರವನ್ನ ಪ್ರವೇಶ ಮಾಡಿದೆ. ವಿಚಿತ್ರ ಲೋಕ, ನನ್ಗೆ ಏನಂತಲೇ ಗೊತ್ತಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಈ ಬಗ್ಗೆ ನಾನು ಅದರ ಒಂದು ತರಬೇತಿ ಕೂಡ ಮಾಡಿರಲಿಲ್ಲ. ಅದು ಶಿಕ್ಷಕ ತರಬೇತಿ ಆಗಿತ್ತು. ಕೊನೆಗೆ ಅದನ್ನು ಮಾಡಿದೆ, ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್. ನಮ್ಮ ಅಲ್ಲಿ ಏನು, ನಾನು ಆಗ್ನೆಸ್ ನಲ್ಲಿದ್ದೆ ಸ್ಪೆಷಲ್ ಸ್ಕೂಲ್ ಅಲ್ಲಿ. ಅಲ್ಲಿಯ ಪ್ರಾಂಶುಪಾಲ ಅವರು, ಅದರ ಸ್ಥಾಪಕರು ಒಂದನೆಯ ಸಿಸ್ಟರ್ ಮರಿಯ ಜ್ಯೋತಿ, ಅವರ ಮುಖಾಂತರ ನಾನು ತರಬೇತಿಯನ್ನ ಮಾಡಿದೆ. ತರಬೇತಿ ಮಾಡಿ ನನಗೆ ಆಗ ಆಸಕ್ತಿ ಇತ್ತು, ಗೊತ್ತಿತ್ತು. ರಾಜ್ಯಕ್ಕೆ 3ನೇ ರ್ಯಾಂಕ್ ಕೂಡ ನನಗೆ ದೊರಕಿತ್ತು. ರ್ಯಾಂಕಿಗೆ ನಾನು ಅಷ್ಟು ಮಹತ್ವ ಕೊಡೋಲ್ಲ. ನಮ್ದು ಯಾವ್ದಾದ್ರೂ ಒಂದು ಅನುಭವ, ಆ ಕ್ಷೇತ್ರದಲ್ಲಿ ಬೆಳೆಯುತ್ತಾ ಬಂದಾಗೆ ಈ ಮಕ್ಕಳ ಬಗ್ಗೆ ಇರತಕ್ಕಂತ ಒಂದು ಪ್ರೀತಿ ಒಲುಮೆ ಜಾಸ್ತಿ ಆಯ್ತು. ಇನ್ನೊಂದು ಮುಂದುವರಿದು ಹೇಳಬೇಕಾದ್ರೆ, ಅಭಿ ಅವರೇ, ಒಬ್ಬ ವಿದ್ಯಾರ್ಥಿಯ ತಾಯಿ ಪುತ್ತೂರು ಲಕ್ಷ್ಮೀ ಶಣೈ ಅಂತ ವಿದ್ಯಾರ್ಥಿಯ ತಾಯಿ ನನ್ನ ಹತ್ರ ಒಂದು ಕೇಳಿದ್ರು, ನನ್ನ ಮಗನನ್ನು ನಿಮ್ಮ ಮನೆಯಲ್ಲಿ ಇಡಬಹುದಾ ಅಂತ ಹೇಳಿಕೊಂಡು. ಡೌನ್ ಸಿಂಡ್ರಮ್, ಡೌನ್ ಸಿಂಡ್ರಮ್ ಅಂದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅವನನ್ನ ಆಯ್ತು ಅಂತ ಹೇಳಿದೆ. ಆಗ ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಮದುವೆ ಆಗಿರಲಿಲ್ಲ ನನಗೆ. ಅದು ಇಟ್ಕೊಂಡು ಮನೆಯಲ್ಲಿ ಇಟ್ಟೆವು, ಎಲ್ಲರ ಜೊತೆ ಇದ್ದ, ಒಬ್ಬ ಫ್ಯಾಮಿಲಿಯಲ್ಲಿ ಒಬ್ಬ ಅಂತ ಇದ್ದ. ಮತ್ತೆ ನಮ್ಗೆ ಮದುವೆ ಆದ ಮೇಲೆ ಕೂಡ ನಮ್ಮ ಮನೆಗೆ ಅವನನ್ನ ಕರ್ಕೊಂಡು ಬಂದೆವು. ನಾವು ಬಿಕ್ಕನಕಟ್ಟೆಯಲ್ಲಿ ಒಂದು ಮನೆ ಮಾಡಿದೆವು. ನಮ್ಮ ಶ್ರೀಮತಿ ಅವರು ಕೆನರಾ ಬ್ಯಾಂಕ್ ಅಲ್ಲಿ ಈಗ ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದ್ರು. ಕರ್ಕೊಂಡು ಬಂದ ಮೇಲೆ ಅವಳು ಅವನ ಸೇವೆ ಕೂಡ ಮಾಡ್ತಾ ಇದ್ಲು. ನಾನೇ ಅವನನ್ನ ಶಾಲೆಗೆ ಕರ್ಕೊಂಡು ಹೋಗ್ತಿದ್ದೆ, ನಾನೇ ಕರ್ಕೊಂಡು ಬರ್ತಿದ್ದೆ, ಹಣ ಕೊಡ್ತಿದ್ರು. ಬಟ್ ಅದು ಒಂದು ಮೋಟಿವೇಶನ್ ಆಯ್ತು ನನಗೆ, ಯಾಕೆ ನಾವು ಮಂಗಳೂರಲ್ಲಿ ಒಂದು ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಒಂದು ಶಾಲೆ ಮಾಡಬಾರದು ಅಂತ ಒಂದು ಹುಳ ನಮ್ಮ ತಲೆಯಲ್ಲಿ ಬೆಳೆಯಿತು. ಮಾಡಲೇಬೇಕು, ಗೆಳೆಯನಲ್ಲಿ ಇಡ್ಕೊಂಡು ಅಲ್ಲಿ ಇಲ್ಲೆಲ್ಲ ತಿರುಗಾಡಿದೆವು, ಆದರೆ ಸರಿಯಾದ ಒಂದು ಮೂರ್ತ ರೂಪ ಆಗಲಿಲ್ಲ ಅದಕ್ಕೆ. ಕೊನೆಗೆ ನಾವು ಶಬರಿಮಲೆಗೆ ಹೋಗುವಾಗ ಮಾರ್ಲರ್ ಕೂಡ, ಮಾಬಲ ಮಾರ್ಲರ್ ನಮ್ಮ ಎಕ್ಸ್ ಮೇಯರ್ ಮಾಸ್ಟರ್ ದಾದಾಣ್ಣಲೊಂಜಿ ಎಡ್ಡೆಬೇಲೆ ಮಲ್ಪೋಡು ನಮ್ಮ ಬೋಡ. ನಾನು ಅದಕ್ಕೆ ತೆಗೆದ ಬಾಯಿಗೆ ಹೇಳಿದೆ, ಇಂಕೊಂಜಿ ವಸತಿ ಶಾಲೆ ಮಲ್ಪೋಡು ಪಂಪಿನ ಆಸೆ ಉಂಡು. ಓ ಬಂಗತ ಮಾಸ್ಟರ್ ಅಂತೆ, ಲೋಕೋಡು ಊರಲ್ಲ ಬಂಗನೆ ಸುಲಭ ಬಂದ ಓಲಜ್ಜಿ. ಯಾವುದು ಸುಲಭದ ಅಂತ ಇರುವುದಿಲ್ಲ, ಆದ್ರೆ ಅದನ್ನು ನಾವು ಸುಲಭ ಮಾಡಿಸಿಕೊಳ್ಬೇಕು ಯಾವುದನ್ನು ಕೂಡ. ಈಗ ನೀವು ಇಷ್ಟು ದೊಡ್ಡ ಸಾರಂಗ ರೇಡಿಯೋ ಅಂತ ಹೇಳಿದ್ರೆ ಇದು ಜಗದ್ವಿಖ್ಯಾತ ಅಲ್ವಾ? ಅದು ಆರಂಭ ಮಾಡುವಾಗ ಒಂದು ರೀತಿ ಇರುವಾಗ, ಈಗ ಸ್ಟುಡಿಯೋಕ್ಕೆ ಬರುವಾಗಲೂ ನನಗೆ ತುಂಬಾ ಖುಷಿ ಆಯಿತು, ಬಹಳಷ್ಟು ಬದಲಾವಣೆಗಳೆಲ್ಲ ಆಗಿದೆ. ಅದೇ ರೀತಿ ಎಸ್ ಅಂತ ಹೇಳಿಕೊಂಡು ಮುಂದುವರಿದೆವು. ನಾನಲ್ಲಿ ಕೆಲಸ ಮಾಡ್ತಿದ್ದೆ, ಇಲ್ಲಿ ನಡುವೆ ನಮ್ಮ ಮನೆಯ ಫಸ್ಟ್ ಫ್ಲೋರ್ ಅಲ್ಲಿ ಕಾಲೇಜ್ ಹುಡುಗಿಯರಿಗೆ ಪಿಜಿ ನಡೀತಾ ಇತ್ತು. ನನ್ನ ಮಿಸ್ಸಸ್ಗೆ ಹೇಳಿದ್ದೆ ಇದನ್ನು ಕ್ಲೋಸ್ ಮಾಡುವ ನಾವು, ನನಗೊಂದು ಶಾಲೆ ಮಾಡಲಿಕ್ಕೆ ಮನಸ್ಸಿದೆ ಅಂತ, ಕೆಲಸ ಬಿಡ್ತೇನೆ ಅಂತ ಹೇಳಿದ್ದೆ. ಶಿ ಅಗ್ರೀಡ್, ಅವಳು ಒಪ್ಪಿಕೊಂಡ್ಲು. ಹಾಗೆ ಒಬ್ಬ ಎಂಡೋಸಲ್ಫನ್ ಪೀಡಿತ ನಮ್ಮ ದೂರದ ಅಗಲ್ಪಾಡಿ ಕೇರಳ ಹೇಳ್ತೀವಲ್ಲ, ಅಲ್ಲಿಯ ಒಬ್ಬ ಹುಡುಗ ಭಟ್ರ ಮಗ, ರಾಮ್ ಭಟ್ರ ಮಗ, ಮತ್ತೊಬ್ಬ ಧಾರವಾಡದ ಶಾ ಹುಸೇನ್, ಈ ಇಬ್ಬರು ಮಕ್ಕಳನ್ನು ಇರಿಸಿಕೊಂಡು ಓರ್ವ ಶಿಕ್ಷಕಿಯೊಂದಿಗೆ ಸುಮಾಡಿ ಸಿಲ್ವಾ ಅಂತ, ಅವರು ಈಗ ನಮ್ಮ ಸಂಸ್ಥೆಯಲ್ಲಿ ಅವರು ಸಹಾಯಕ ಆಡಳಿತ ಅಧಿಕಾರಿಯಾಗಿದ್ದಾರೆ, ಪ್ರಾರಂಭ ಮಾಡಿದೆವು. ಈಗ ಬೆಳೆದಿದೆ ಅಬ್ಬಿ ಅವರೇ ಸಂಸ್ಥೆ, 23 ವರ್ಷ ಆಯ್ತು. ಹಿಂತಿರುಗಿ ನೋಡಿದ್ರೆ, ಸಿಂಹಾವಲೋಕನ ಮಾಡಿದ್ರೆ ನಡೆದು ಬಂದ ದಾರಿ ಸ್ಪಷ್ಟವಾಗಿ ಕಾಣುತ್ತದೆ. ಎಲ್ಲವೂ ನಾವೆಣಿಸಿದಂತ ಸುಲಭದ ದಾರಿಯಲ್ಲ, ಬಹಳ ಕಠಿಣವಾದ ದಾರಿ ಅಂತ ಹೇಳ್ಬಹುದು. ಆ ಕಠಿಣ ದಾರಿಯನ್ನ ಮೆಟ್ಟಿಕೊಂಡು ಬಂದಿದ್ದೇವೆ, ಬೆಳೆದಿದ್ದೇವೆ. ಎಲ್ಲ ಸಾಕಾರ, ಎಲ್ಲವೂ ದೊರೆತದ್ರಿಂದ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ನಮಗೆ ಸಾಧ್ಯ ಆಯಿತು. ನಿಜವಾಗಿ ಹೇಳುದಾದ್ರೆ ಇವತ್ತು ಅಷ್ಟು ದೊಡ್ಡ ಸಂಸ್ಥೆ ನಮ್ಮ ಎಲ್ಲೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲವನ್ನ ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಏನನ್ನು ನಾವು ಕೊಡಬೇಕು, ಅದು ಏನನ್ನ ಕೊಡಬೇಕು ನಾವು ಮಕ್ಕಳಿಗೆ, ಅದನ್ನ ಕೊಟ್ಟು ಬಂದಂತ ಪ್ರತಿಯೊಂದು ಮಗು ಕೂಡ ಅವ ಓರ್ವ ಸದಸ್ಯ ಆಗಬೇಕೇ ಹೊರತು ಸಂಖ್ಯೆ ಆಗಬಾರದು ಅಲ್ವಾ? ನಮ್ಮದು ಅದೊಂದು ಆಸೆ. ಇವತ್ತೆಲ್ಲ ಸೇರಿಸಿಕೊಂಡು ಹೋಗ್ತಿದ್ರೆ ನಮ್ಮಲ್ಲಿ ಒಂದು 700-800 ಮಕ್ಕಳು ಇರ್ತಿದ್ರೆ ಏನ, ಅಷ್ಟು ಬೇಡ. ಬಟ್ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂತ ಹೇಳಿದ್ರೆ ವಿಶೇಷ ಶಿಕ್ಷಕರು ಕೂಡ ಸಿಗುವುದಿಲ್ಲ. 7 ಮಕ್ಕಳಿಗೆ ಸರ್ಕಾರ ಏನ್ ಹೇಳ್ತದೆ, 7 ಮಕ್ಕಳಿಗೆ ಒಂದು ಶಿಕ್ಷಕಿಯನ್ನು ನೀಡಿ ಅಂತ. ಕೊಡುವಂತದೇನಿಲ್ಲ, ನಮ್ಮ ಶಿಕ್ಷಕರಿಗೆ ಸಿಗುವುದೆಲ್ಲ ಗೌರವಧನ. ಅದಕ್ಕಿಂತ ಮಾಲ್ ಅಲ್ಲಿ ಮಾಪ್ ಇಟ್ಕೊಂಡು ಹೋಗೋನಿಗೆ ಒಳ್ಳೆ ಸಿಗ್ತದೆ. ಬಟ್ ಇದೆಲ್ಲ ನೋವಿನ ವಿಚಾರಗಳು ಬಹಳಷ್ಟಿದೆ ಅಭಿ ಅವರೇ. ಬಟ್ ಇವತ್ತು ಬೆಳೀತ ದಿವಸಕ್ಕೊಂದು, ಈಗ ನಿನ್ನೇನು ಮಾಡ, ಪ್ರತಿ ದಿನ ಒಂದು ಕಾಲ್ ಬರ್ತದೆ, ಇಡೀ ದೇಶದಿಂದ ಬರ್ತದೆ. ವೆಸ್ಟ್ ಬೆಂಗಾಲ್ ಅಂತೆ, ಜಾರ್ಖಂಡ್ ಅಂತೆ, ನೋಯ್ಡಾ ಅಂತೆ, ಯುಪಿ ಅಂತೆ. ಎಲ್ಲಿ ನಾನು ಹೇಳಿದ್ದು, ನಿಮ್ಮ ಊರಲ್ಲಿ ಶಾಲೆ ಇಲ್ವಾ ನಿಮ್ಮ ಕೇಳಿ, ಬೆಂಗಳೂರಿನಿಂದ ಬಹಳಷ್ಟು ಕಾಲ್ ಬರ್ತದೆ. ಬೆಂಗಳೂರಿನಲ್ಲಿ 45 ಶಾಲೆಗಳಿದೆ, ಯಾಕೆ ಅಂತ ಹೇಳಿ. ಇಲ್ಲಿ ಮಗುವಿಗೆ ಓ ಏನು ಅಂತ ಹೇಳಿದ್ರೆ, ನಾವು ಏನು ಮಾಡಿಲ್ಲ, ನಾವು ಶೂನ್ಯ, ಸೊನ್ನೆ. ಸೊನ್ನೆಗೆ ಬೆಲೆ ಇಲ್ಲಲ್ಲ, ಅಲ್ಲಿ ಒಂದು ಸಂಖ್ಯೆ ಬರಬೇಕು, ಆಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ದಾಸರ ಹೇಳಿದಕ್ಕೆ, ಸೊನ್ನೆ ನಿನಗೆ ಬೆಲೆ ಇಲ್ಲ ಎಂದು ಬರೆದು ಜರಿ ಬರಲ್ಲ, ನಿನ್ನ ಹಿಂದೆ ಒಂದು ಬರಲು ನಿನಗೆ ಬೆಲೆಯು ಬರುವುದಲ್ಲ. ನಾವು ಶೂನ್ಯ ಮಾಡಿದ್ದು, ನಾವು ನಿಮ್ಮಂತ ಆರ್ ಜೆ ಅವರನ್ನು ಮಾಡಿಲ್ಲ, ವಕೀಲರನ್ನು ಮಾಡಿಲ್ಲ, ಡಾಕ್ಟರ್ ಅನ್ನು ಮಾಡಿಲ್ಲ, ಇಂಜಿನಿಯರ್ ಮಾಡಿಲ್ಲ, ಆರ್ಕಿಟೆಕ್ಟ್ ಮಾಡಿಲ್ಲ, ಪೊಲಿಟಿಷಿಯನ್ಸ್ ಅನ್ನ ಮಾಡಿಲ್ಲ. ನಮ್ಮದು ಒಂದೇ ಒಂದು ಆಸೆ, ಆ ಮಕ್ಕಳು ಅವರ ಕೆಲಸವನ್ನು ಮಾಡಿಕೊಂಡು ಮುಖ್ಯವಾಹಿನಿಗೆ ಬರಬೇಕು. ಅವರ ಜೀವನದ ಒಂದು ರೊಟ್ಟಿ, ಒಂದು ತುಂಡು ರೊಟ್ಟಿ, ಒಂದು ತುಂಡು ಬಟ್ಟೆ, ಅದನ್ನು ಸಂಪಾದಿಸಿಕೊಂಡು ಅವರು ಜೀವನ ಸಾಗಿಸುವಂತಾಗಬೇಕು. ಇದು ನಮಗೆ ನೆಮ್ಮದಿಯನ್ನು ಕೊಡುವಂತ. ಯಾಕೆ ಸರ್ಕಾರ ಈ ಬಗ್ಗೆ ಆಲೋಚನೆ ಮಾಡುವುದಿಲ್ಲ? ಸರ್ಕಾರಕ್ಕೆ ಯಾಕೆ ಯೋಚನೆ ಇಲ್ಲ? ಎಷ್ಟೋ ಹೋರಾಟ ಮಾಡಿ, ಎಷ್ಟೋ ಅಲ್ಲಿ ಬೆಂಗಳೂರಿನ ಬನ್ನಪ್ಪ ಪಾರ್ಕ್ ಆಗಲಿ, ಸ್ವಾತಂತ್ರ್ಯ ಉದ್ಯಾನ ಆಗಲಿ, ಎಲ್ಲೆಲ್ಲಿ ಎಲ್ಲೆಲ್ಲಿ ಕೂತು ಸ್ಟ್ರೈಕ್ ಮಾಡಿಕೊಂಡು 2011 ಸನ್ಮಾನ್ಯ ಯಡಿಯೂರಪ್ಪರವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಒಂದು ಘೋಷಣೆ ಮಾಡಿಕೊಡ್ಲಿಕ್ಕೆ ಆರಂಭ. ಈ ಅಧಿಕಾರಿಗಳಿಂದಾಗಿ ಅದು ಅವ್ಯವಸ್ಥಿತವಾಯಿತು. ಯಾಕೆಂತೇಳಿದ್ರೆ ಇಲ್ಲಿ ಆಲ್ರೆಡಿ ಒಂದು ಅನುದಾನದ ಒಂದು ಏನು ಹೇಳ್ತೇವೆ ನಾವು, ಗ್ರಾಂಟಿನೇಡ್ ಕೋಡ್ ಅಂತ ಹೇಳಿಕೊಂಡು 1982 ಏನು ಪ್ರಾಥಮಿಕ ಶಾಲೆ ಹೈಸ್ಕೂಲ್ನ ಟೀಚರ್ಸ್ಗೆಲ್ಲ ಸರ್ಕಾರ ಕೊಡ್ತದೆ ಅದೇ ಪ್ರಮಾಣದಲ್ಲಿ ಸಿಗ್ತದೆ. ಆದ್ರೆ ಇವರದನ್ನು ಬದಲ ಮಾಡಿ ಚೈಲ್ಡ್ ಸೆಂಟರ್ಡ್ ಸ್ಕೀಮ್ ಅಂತ ಹೇಳಿಕೊಂಡು ಶಿಶು ಕೇಂದ್ರಿಕತ ನೀತಿ, ಮಕ್ಕಳ ತಲೆ ಎಣಿಸುವುದು, 1, 2, 3, 4, 5, 6, 7 ಏಳು ಮಕ್ಕಳಿದ್ರೆ ಮಾತ್ರ ಒಂದು ಟೀಚರ್, ಆ ಟೀಚರ್ಗೆ ಮಕ್ಕಳಿದ್ದು ಟೀಚರ್ ಇಲ್ಲದಿದ್ರೆ ಏನಿಲ್ಲ. ಹಾಗಾದ್ರೆ ಆ 7 ಮಕ್ಕಳಿಗೆ ಕಲಿಸಿದಂತ ವ್ಯವಸ್ಥೆಗೆ ಯಾರು ಹೊಣೆ? 18 ಮೀರಿದವರಿಗೆ ಅನುದಾನ ಕೊಡುವುದಿಲ್ಲ ಅಂತ ಹೇಳಿದ್ರು. ನಾನು ನೇರ ಹೇಳಿ ಕೇಳಿದ್ದೆ, ಯಾಕೆ ಕೊಡುವುದಿಲ್ಲ, ಎಲ್ಲಿ ಬಿಡಬೇಕವರನ್ನ ಹೇಳಿ ಅಂತೇಳಿ. ಕೊನೆಗೆ ನಿಮ್ಮ ಕಚೇರಿಯಲ್ಲೇ ಬಿಡ್ತೇವೆ ಅಂತ ಹೇಳಿದಾಗ ಪೊಲೀಸರು ಕರೆದ್ರು ನಮ್ಮನ್ನು, ಅಲ್ಲಿ ಸಭೆ ಆಯಿತು, ಮತ್ತೆ 4-member ಕಮಿಟಿ ಫಾರ್ಮೇಷನ್ ಮಾಡಿದ್ರು. ಅಲ್ಲಿ ನಾನು ಹೇಳಿದೆ, ಬುದ್ಧಿಮಾಂದ್ಯ, ನೀವು ಶ್ರವಣ ದೋಷ ಇರುವ ಮಕ್ಕಳಿಗೆ ಮತ್ತು ದೃಷ್ಟಿದೋಷ ಇರುವ ಮಕ್ಕಳಿಗೆ ಅಥವಾ ಅಂಗವಿಕಲರಿಗೆ, ನೀವು ದೈಹಿಕ ದೋಷ ಇರುವವರಿಗೆ ನೀವು ಯಾವುದಾದ್ರೂ ರೀತಿಯ ಒಂದು ರಿಸ್ಟ್ರಿಕ್ಷನ್ ಮಾಡಿ, ಮತ್ತು ಬುದ್ಧಿಮಾಂದ್ಯತೆಗೆ ಮಾಡಬೇಡಿ. ಕೆಲವೆಲ್ಲ 40-50 ಆದರೂ ಅವರ ಕೆಲಸ ಮಾಡಲಿಕ್ಕೆ ಅಸಾಧ್ಯವಾಗುವಂತೆ ಏನೋ ನೀವು ಸ್ವಲ್ಪ ಎಂಡೋ ಸ್ವಲ್ಪ ವಿಚಾರಗಳನ್ನ ನೋಡ್ಕೊಳ್ಬೇಕು. ಸರ್ಕಾರ ಅವರಿಗೆ 1,000-4,000 ಕೊಡಬಹುದು, ಆದರೆ ಕೆಲವೆಲ್ಲ ಬೆಡ್ ರೀಡನ್ ಕೇಸಸ್ ಎಲ್ಲ ಅದನ್ನು ನೋಡಿದ್ರೆ ಅದು ಬೇರೆ, ಅದರ ಬಗ್ಗೆ ಮಾತಾಡಿಕೊಳ್ಳುವುದು ಬೇಡ. ಇವತ್ತು ನಾವು ಕೂಡ ಒಂದು 40 ಮಕ್ಕಳಿಗೆ ಸನ್ಮಾನ್ಯ ಯುಟಿ ಖಾದರ್ ಏನು ಹೆಲ್ತ್ ಮಿನಿಸ್ಟರ್ ಇದ್ದಾಗ ನಮ್ಮನ್ನು ಫೋರ್ಸ್ ಮಾಡಿ ನೀವು ಮಾಡಲೇಬೇಕು ಅಂತ ಹೇಳಿಕೊಂಡು ನಾವು ಹೇಳಿದ್ದೆ, ನಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಸಂಸ್ಥೆಯನ್ನೇ ನಡೆಸಲಿಕ್ಕೆ ಆಗುದಿಲ್ಲ, ಇನ್ನು ಅಲ್ಲಿ ಬೆಳ್ತಂಗಡಿ ಉಜಿರೆಗೆ ಬಂದು ಅಲ್ಲಿ ಏನು ಸಂಸ್ಥೆ ನಡೆಸುವುದು ಅಂತ ಹೇಳಿಕೊಂಡು. ಮತ್ತೆ ಅವರೇನೋ TV9 ಅವರು ಏನೋ ಕಲೆಕ್ಷನ್ ಮಾಡಿದ್ರಂತೆ, ಅದರ ಮುಖಾಂತರ ಸಂಸ್ಥೆಯನ್ನೆಲ್ಲ ಚೆನ್ನಾಗಿ ಮಾಡಿಕೊಟ್ರು, ಬೇಕಾದ ವಸ್ತು ಎಲ್ಲ ಕೊಟ್ರು, ಇದಕ್ಕೆ ಬೇಕಾದ ಒಂದು ಗ್ರಾಂಟ್ ಅನ್ನು, ಅದು ಕೂಡ ಪೂರ್ಣ ಪ್ರಮಾಣದಲ್ಲ, ಒಂದು ಗ್ರಾಂಟ್ ಅನ್ನ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ನೀಡ್ತಾ ಇದೆ.
1: ಸೊ ಮಾಸ್ಟರ್, ನಿಮ್ಮ ಮಾತುಗಳನ್ನ ಕೇಳುವಾಗ ನಿಮ್ಮ ಹಾಕ್ತೇನೆ ಹೇಳಿದ್ರಿ, ಸಿಂಹಾವಲೋಕನ ಮಾಡುವಾಗ ಎಲ್ಲವೂ ಕೂಡ ಕಾಣುತ್ತೆ ಅಂತ. ಸೊ ನಿಮ್ ಕಣ್ಣನ್ ಚಲು ನೀರು ಬಂತು, ಯಾಕೆಂತ ಹೇಳಿದ್ರೆ ಅದು ಅನುಭವ ಅಷ್ಟು ಸಾಮಾನ್ಯವಾದದ್ದಲ್ಲ ಅಂತ. ಅಷ್ಟು ದೊಡ್ಡದ ಪ್ರಯಾಣ ಅಂತ ಹೇಳಿದ್ರೆ ಇದು ಅನೇಕದ ನೀವು ನೋಡಿದ್ದೀರಿ. ಇವೆಲ್ಲದರ ಜೊತೆಗೆ ನಿಮ್ಗೊಂದು ಸಂತೃಪ್ತಿ ಅನ್ನೋದಿದೆ, ಯಾವಾಗ ನೀವು ಹೇಳ್ತಾ ಇರ್ತೀವಿ, ನಿಮ್ಗೊಂದು ಎಲ್ಲವನ್ನು ಕೂಡ ಹಿಂತಿರುಗಿ ನೋಡಿದಾಗ ಒಂದು ಆತ್ಮ ಸಂತೃಪ್ತಿ ಅನ್ನೋದು ಇದೆ ಅನ್ನೋದನ್ನು ಯಾವಾಗ ನೀವು ಹೇಳ್ತಾ ಇರ್ತೀರಿ. ಜೊತೆಗೆ ನೀವು ಈಗ ತಾನೆ ಹೇಳಿದ್ರಿ, ನನ್ನ ಉದ್ದೇಶ ಅವರನ್ನ ಡಾಕ್ಟರ್ ಇಂಜಿನಿಯರ್ ಮಾಡುವುದಲ್ಲ ಅಂತ, ಅವರವರ ಕೆಲಸವನ್ನು ಅವರವರು ಮಾಡಿದ್ರೆ ಸಾಕು ಅಂತ, ಇದೇ ನಮ್ಮ ನಿರೀಕ್ಷೆ ಅಂತ. ಇಲ್ಲಿಗೆ ಕಳಿಸುವಂತ ತಾಯಂದಿರ ನಿರೀಕ್ಷೆ ಕೂಡ ಇಷ್ಟೇ ಇರ್ತದೆ ಹೇಗೆ ಅಂತ?
2: ಅದೊಂದು ಒಳ್ಳೆ ಪ್ರಶ್ನೆ ಅಭಿ ಅವರೇ. ತಾಯಂದಿರು ಮಕ್ಕಳನ್ನ ಕಳಿಸ್ತಾರೆ, ಮಕ್ಕಳನ್ನ ಕಳಿಸಿಕೊಂಡು ಅಲ್ಲಿ ನಮಗೆ ಕೂಡ ಬೇಸರದ ವಿಚಾರಗಳಿದೆ. ನಮ್ಮ ಶಿಕ್ಷಕ ವರ್ಗ ಶಕ್ತಿ ಮೀರಿ ಕೆಲಸ ಮಾಡ್ತದೆ, ಟಚ್ ವುಡ್. ಯಾಕೆಂತೇಳಿದ್ರೆ ಆ ಮಕ್ಕಳ ಮೇಲೆ ಅವರಿಗೆ ಏನು ಪ್ರೀತಿ ಅಂತ ಹೇಳಿದ್ರೆ ಅದನ್ನ ನಾವು ಬರೆದಿಡುವಂತದಲ್ಲ, ಅಳೆಯುವಂತದಲ್ಲ ಆ ಪ್ರಮಾಣವನ್ನ. ಆದರೆ ಕೆಲವೊಮ್ಮೆ ಕೆಲವು ತಾಯಂದಿರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಣ್ಣ ಏನಾದರೂ ಒಂದು ಬಿದ್ದು ಅಥವಾ ಏನಾದರೂ ಒಂದು ಸಣ್ಣದಾದ್ರೆ ಅದು ಫೋಟೋ ತೆಗೆಯುವುದು, ಕಳಿಸುವುದು, ಏನಾಯ್ತಿದ್ದು, ಯಾಕಾಯ್ತು, ಹೇಗಾಯ್ತು, ನನ್ನ ಮಗುವಿಗೆ ಯಾಕೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಆಟಿಸ್ಟಿಕ್ ಮಕ್ಕಳನ್ನೆಲ್ಲ ನಾವು ಸಭೆಗೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಶಬ್ದ ಎಲ್ಲ ಕೇಳಲಿಕ್ಕೆ ಆಗುದಿಲ್ಲ. ಅವ್ರು ಕರ್ಕೊಂಡು ನನ್ನ ಮಗನನ್ನು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ, ನನ್ನ ಮಗಳನ್ನು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ, ಅದು ಕಾರ್ಯಕ್ರಮ ನಿಮ್ಗೆ ಮಾತ್ರವಾ ಟೀಚರ್ಸಿಗೆ, ಇಂಥದೆಲ್ಲ ಬರ್ತದೆ ನಮ್ಗೆ ಮಾತುಗಳು. ನಾವು ಅದನ್ನು ನೋಡಿ, ಅದು ನಾವು ಆ ರೀತಿಯ ಒಂದು ವ್ಯವಸ್ಥೆಗಾಗಿ ಅವರಿಗೆ ತೊಂದರೆ ಆಗಬಾರದು ಅಥವಾ ಅವರಿಂದ ಏನು ಆಗಬಾರದು ಎಂಬ ರೀತಿಯಲ್ಲಿ ನಾವೊಂದು ಈಗ ಮೊನ್ನೆ ಲಾಸ್ಟ್ ಸಂಡೇ ಕೋಸ್ಟಲ್ ಫ್ರೆಂಡ್ಸ್ ಮ್ಯಾಂಗ್ಳೂರ್ನವರು ಒಂದು ದೊಡ್ಡ ಹೊರಸಂಚಾರವನ್ನು ಮಾಡಿದ್ರು, 2-2 ಬಸ್ ಕಳಿಸಿದ್ರು ನಮ್ಮ ಮಕ್ಕಳನ್ನು ಕಳಿಸಿ. ನಾವು ಆಯ್ಕೆ ಮಾಡಿ ಯಾರು ಅವರವರಾಗಿ ಮ್ಯಾನೇಜ್ ಮಾಡ್ತಾರೆ, ಅವರ ಕೆಲಸ ಅವರು ಮಾಡ್ತಾರೆ, ಶೌಚಾಲಯಕ್ಕೆ ಯಾರು ಅವರಾಗಿ ಹೋಗ್ತಾರೆ, ಯಾರು ಅವರಾಗಿ ಊಟ ಮಾಡ್ತಾರೆ, ಯಾರು ಒಂದು ಹೇಳಿದ ಮಾತನ್ನು ಕೇಳ್ತಾರೆ, ಅವರನ್ನು ಮಾತ್ರ ಸಿಲೆಕ್ಟ್ ಮಾಡಿಕೊಂಡು. ಯಾಕೆ ಸೊಸೈಟಿ ನೋಡುವಾಗ ನಮ್ಮ ಮಕ್ಕಳನ್ನು ಯಾರು ಬಿಟ್ಟು ಮಾಡಬಾರದು, ಯಾರು ಬಿಟ್ಟು ಮಾಡಬಾರದು, ಓ ಅವನ ಹಾಗೆ. ಇಂಥದ್ರಲ್ಲಿ ನಮಗೆ ಕೆಲವೊಮ್ಮೆ ತಾಯಂದಿರಿಂದ ಇಂಥದ್ದೆಲ್ಲ ಬರುವಾಗ ಬಹಳ ನೋವಾಗ್ತದೆ. ಯಾಕೆಂತ ಹೇಳಿದ್ರೆ ಆ ಯಾಕೆ ನೋವು ಅಂತ ಹೇಳಿದ್ರೆ ಅವರು ಟೀಚರ್ಸ್ ಹತ್ರ ಅಥವಾ ನಮ್ಮನ್ನು 24 ಗಂಟೆ ಆ ಮಕ್ಕಳನ್ನು ನೋಡ್ತಕ್ಕಂತ ಕೇರ್ಟೇಕರ್ ಹತ್ರ ಮಾತಾಡ್ತಾರೆ, ಅವರ ಹತ್ರ ಕೇಳ್ತಾರೆ ಅವರು, ಅದು ಕೂಡ ಏರುದನಿಯಲ್ಲೆಲ್ಲ ಮಾತಾಡುವಾಗ. ನಾವು ಎಷ್ಟು ಕಷ್ಟಪಟ್ಟು ಯಾರ್ಯಾರ ಹತ್ತಿರ ಹೋಗಿ ಬೇಡಿ ಒಂದು ಒಳ್ಳೆ ವ್ಯವಸ್ಥೆ ಆಗಬೇಕು. ಇವತ್ತಿಗೂ 5 ವಿಚಾರಗಳನ್ನು ಸ್ಪಷ್ಟವಾಗಿ ಪಾಲಿಸಬೇಕು ನಮ್ದು, ಅದು ಮಂಗಳೂರಿನಲ್ಲಿ ಆಗಲಿ ಉಜಿರೆಯಲ್ಲಿ ಆಗಿ ಇರುವ ಸಂಸ್ಥೆಗಳು, ಆ 5 ವಿಚಾರ ಸ್ಪಷ್ಟ ಇರಬೇಕು. ಒಂದು ಮಗುವಿಗೆ ರನ್ನಿಂಗ್ ನೋಸ್ ಇರಬಾರದು, ಒಂದು ಮಗುವಿಗೆ ಡ್ರೂಲಿಂಗ್ ಇರಬಾರದು, ಒಂದು ಮಗು ಶೌಚಾಲಯ ಸಮಸ್ಯೆಯಿಂದ ಒದ್ದೆ ಮಾಡಿಕೊಳ್ಳಬಾರದು, ಹರಿದ ಬಟ್ಟೆ ಹಾಕೊಳ್ಬಾರದು, ನಮ್ಮ ಶೌಚಾಲಯಗಳು ದುರ್ನಾತ ಬರಬಾರದು. ಇವತ್ತು ಈಗಲೂ ಬೇಕಾದ ನಾನು ಇಲ್ಲೇ ಕೂತಿರ್ತೇನೆ, ನೀವು ಹೋಗಿ ಅಲ್ಲಿ ನೋಡಿದ್ರು ಕೂಡ ಇಂಥ ವ್ಯವಸ್ಥೆ. ಹಾಸ್ಟೆಲಲ್ಲಿ ಮಕ್ಕಳಿದ್ರು ಕೂಡ ಆ ಮಕ್ಕಳನ್ನ ಆ ಕೇರ್ ಟೇಕರ್ಸ್ ತನ್ನದೇ ಮಕ್ಕಳು, ತನ್ನದೇ ತಮ್ಮ, ತನ್ನದೇ ತಂಗಿ ಎಂಬ ರೀತಿಯಲ್ಲಿ ನೋಡಿಕೊಳ್ತಾರೆ. ಇಂಥ ಒಂದು ವ್ಯವಸ್ಥೆ ಯಾಕೆಂತ ಹೇಳಿದ್ರೆ, ನಾನು ಹೇಳುದು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲ ಕಡೆಗಳಲ್ಲಿ ಈ ವ್ಯವಸ್ಥೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸುದಿಲ್ಲ. ಕೆಲವು ಕಡೆ ನಾನು ವಿಸಿಟ್ ಮಾಡಿದ್ದೇನೆ ಕರ್ನಾಟಕ ರಾಜ್ಯದ, ಯಾಕೆಂದ್ರೆ ನಾನು ರಾಜ್ಯದ ಸ್ಪೆಷಲ್ ಒಲಿಂಪಿಕ್ಸ್ನ ಏರಿಯಾ ಡೈರೆಕ್ಟರ್ ಆಗಿದ್ದೆ. ಆಗ ಹೋಗುವಾಗ ಕೆಲವೊಂದು ದುಸ್ಥಿತಿಗಳನ್ನು ಕೂಡ ಕಂಡಿದ್ದೇನೆ, ಯಾಕೆಪ್ಪ ಇವರು ಈಗೆಲ್ಲ ಮಾಡ್ತಾರ ಅಂತ ಹೇಳಿಕೊಂಡು. ಬಟ್ ನನಗೆ ಬರುವುದಿಲ್ಲ, ನನಗೆ ಬರುವುದಿಲ್ಲ ಅಂತ ಹೇಳಿದ್ರೆ ನನ್ನ ಶಿಕ್ಷಕ ವರ್ಗಕ್ಕೂ ಬರುವುದಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ಆ ಮಗು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಮಗು ಕಾರಣ ಅಲ್ಲ, ನಾವು ಕಾರಣರು. ಒಂದು ಮಗುವಿನಲ್ಲಿ ಒಂದು ವರ್ತನೆಯ ಸಮಸ್ಯೆ ಹುಟ್ಟಿಕೊಳ್ತಾ ಇದೆ, ಇದನ್ನು ತಾಯಂದಿರು ಅರ್ಥ ಮಾಡಿಕೊಳ್ಬೇಕು, ಪೇರೆಂಟ್ಸ್ ಕೂಡ ಅರ್ಥ ಮಾಡಿಕೊಳ್ಬೇಕು. ನೇರವಾಗಿ ನಮ್ಮನ್ನ ಬಿಟ್ಟು ಮಾಡುವಂತ ವಿಚಾರಗಳು ಬಂದಾಗ ಬಹಳ ನೋವಾಗ್ತದೆ ಅಭಿ ಅವರೇ. ಯಾಕೆಂತ ಹೇಳಿದ್ರೆ ನಮ್ಮ ಸೇವೆ ಅಂತ ಹೇಳಿ, ಅದನ್ನು ಸೇವೆ ಅಂತ ಹೇಳುದಿಲ್ಲ, ಅದು ಏನೋ ನಾವು ಇಳಿದಿದ್ದೇವೆ. ಇದು ಒಂದು ರೀತಿಯ ಚಕ್ರವ್ಯೂಹ. ಈ ಚಕ್ರವ್ಯೂಹದಲ್ಲಿ, ಈ ಮಕ್ಕಳ ಚಕ್ರವ್ಯೂಹದಲ್ಲಿ ಒಳಗೆ ಉಕ್ಕಿದ ನಮಗೆ ಇನ್ನು ಹೊರಗೆ ಬರಲಿಕ್ಕೆ ದಾರಿ ಇಲ್ಲ. ನಾವು ಅದರಲ್ಲಿ ಇದ್ದೇವೆ, ನಾವು ಅದನ್ನೇ ಚಿಂತನೆ ಮಾಡ್ತೀವಿ. ಈಗ ದೊಡ್ಡ ಒಬ್ರು ದಾನಿ, ದೊಡ್ಡ ದಾನಿ ಒಬ್ರು ತನ್ನ ಮಗನ ಹೆಸರಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ನಮಗಾಗಿ ದಾನ ಮಾಡ್ತಾ ಇದ್ದಾರೆ ಟ್ರಸ್ಟಿಗೆ. ಸಾನಿಧ್ಯ ಅರ್ಜುನ್ ಶೆಟ್ಟಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ, ಅದನ್ನೊಂದು ಥೆರಪಿ ಸೆಂಟರ್ ಅಂತ ಮಾಡಬೇಕು ಅಂತ ಇದ್ದೇವೆ. ಟೋಟಲ್ ಥೆರಪಿ ಸೆಂಟರ್ ಅದು ಇಲ್ಲ, ಇಲ್ಲಿ ಸೌತ್ ಕೆನರಾದಲ್ಲಿ ಅಂತ ಪೂರ್ಣ ಪ್ರಮಾಣದ ಥೆರಪಿ ಸೆಂಟರ್ ಇಲ್ಲ. ಕೆಲವುಗಳೆಲ್ಲ ಇದೆ, ಅದೆಲ್ಲ ಕಮರ್ಷಿಯಲ್ ಆಗಿ ಇದೆ. ಕೆಲವರೆಲ್ಲ ಅಷ್ಟು ಟ್ರೈನಿಂಗ್ ಕೊಡ್ತಾರೆ, ಬಿಹೇವಿಯರ್ ಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, ಫಿಸಿಯೋಥೆರಪಿ ಅಂತದೆಲ್ಲ ಕೊಡುವಂಥದ್ದು ಅದು ಅವರದು, ಅವರವರಿಗೆ ಬಿಟ್ಟದ್ದು. ಬಟ್ ನಮ್ಮ ಸಂಸ್ಥೆಯಲ್ಲಿ ನಾವು ಆ ರೀತಿಯ ಇದು ಪೂರ್ಣ ಪ್ರಮಾಣದ ಒಂದು ಥೆರಪಿ ಸೆಂಟರ್ ಮಾಡಬೇಕು.
1: ಇನ್ನು ಮಾಸ್ಟರ್, ನಾನು ಕೆಲವೊಂದು ಸಂದರ್ಭದಲ್ಲಿ ಸಾನಿಧ್ಯ ಮಕ್ಕಳನ್ನು ಬಹಳ ಹತ್ತಿರದಿಂದ ನೋಡಿದವ. ಉದಾಹರಣೆಗೆ ನಮ್ಮ ಕದ್ರಿ ಪಾರ್ಕ್ ಅಲ್ಲಿ ನಮ್ಮ ಆನ್ಯುವಲ್ ಡೇ ಆಗುವಾಗ ಕೆಲವು ವರ್ಷಗಳ ಕಾಲ ನಾನು ಕೂಡ ನಿರೂಪಣೆ ಮಾಡಲಿಕ್ಕೆ ನನಗೊಂದು ಒಳ್ಳೆ ಅವಕಾಶ ನೀವು ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ಒಂದಿಷ್ಟು ಮಕ್ಕಳು ಬೇರೆ ಬೇರೆ ಯಕ್ಷಗಾನ ಅದು ಇದು ಎಲ್ಲವನ್ನು ಕೂಡ ಮಾಡ್ತಾರೆ, ಅದ್ರ ಜೊತೆಗೆ ಒಂದಿಷ್ಟು ಟೀಚರ್ಸ್ ಜೊತೆಗಿರ್ತಾರೆ. ನನಗೆ ಯಾವಾಗಲೂ ಅದೊಂದು ಪ್ರಶ್ನೆ, ಈ ಬೇರೆ ಈಗ ನಾರ್ಮಲ್ ಇರುವಂತಹ ಟೀಚರ್ಸ್ಗಳಿಗೂ ಇಲ್ಲಿ ಏನು ಇರ್ತಾರೆ, ಟೀಚರ್ಸ್ ಏನಿದ್ದಾರೆ ಅವರಿಗೆ ಟ್ರೈನಿಂಗ್ ಹೇಗೆ, ಅದು ಸ್ಪೆಷಲ್ ಬೇರೆ ಕಡೆಯಲ್ಲಿ ಏನಾದ್ರು ವ್ಯವಸ್ಥೆ ಇದೆಯಾ, ಅಥವಾ ಅಲ್ಲಿ ಬಂದ ನಂತರ ಅವರು ಟ್ರೈನ್ ಆಗೋದ, ಏನ್ ಹೇಗದು ಅಂತ. ಇನ್ನೊಂದು, ಅವರಿಗೆ ತಾಳ್ಮೆಯೂ ಬೇಕು, ಬೇರೆಯವರಾಗಿ ಅಲ್ಲ. ಅದನ್ನು ನಾನು ಬಹಳ ಹತ್ತಿರದಿಂದ ನೋಡಿ ಹೇಳೋದು ನಾನು, ಅದು ನನಗೆ ಆಗೋದಿಲ್ಲ, ಹಿಂಕರ ಪಕ್ಕೋಪ ಬರ್ಕೊಂಡು ನಂಗೆ ಅದೆಲ್ಲ ಆಗುದಿಲ್ಲ ಅಂತ ಅವ್ರು ಅಲ್ಲಿ ಫಿಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದೊಂದು ಸತ್ಯ. ಏನ್ ಹೇಳ್ತೀವಿ ಸರ್?
2: ಅಲ್ಲ, ಇಲ್ಲಿ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಒಂದು ಪ್ರಾರ್ಥನೆ ನಡೀತದೆ ನಮ್ಮಲ್ಲಿ ನಿತ್ಯ. ಅದು ಒಂದು ದಿವಸಕ್ಕೆ ಓರ್ವ ಶಿಕ್ಷಕ ಶಿಕ್ಷಕಿ ಪ್ರಾರ್ಥನೆ ಮಾಡಲಿಕ್ಕೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಕೊಠಡಿಗೆ ಬಂದು ಅಲ್ಲಿ ಪ್ರಾರ್ಥನೆ ಆಗುವಾಗ ನಾನೊಂದು ಕೆಲವೊಮ್ಮೆ ನಾನಿದ್ರೆ ನಾನೊಂದೊಂದು ಮೆಸೇಜ್ ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಈ ಮಕ್ಕಳು ನಮ್ಮಿಂದ ಏನನ್ನೂ ಬಯಸುವುದಿಲ್ಲ. ನಮ್ಮ ಅಂತಸ್ತು, ನಮ್ಮ ಬಂಗಾರ, ನಮ್ಮ ಇದು ಅಥವಾ ನಾವು ತಿನ್ನುವಂತ ಒಳ್ಳೆ ಒಳ್ಳೆ ತಿಂಡಿ ಯಾವ್ದು ಬಯಸುದು. ಅಂತೇಳಿ ಹಾಗೆಂತಲ್ಲ, ನಮ್ಮ ಮಕ್ಕಳಿಗೆ ನಾವು ಒಳ್ಳೇದನ್ನೇ ಕೊಡ್ತೇವೆ. ಯಾವಾಗಲೂ ಮಧ್ಯಾಹ್ನ ಮಾಡಿದ್ದು ರಾತ್ರಿಗೆ ಇರುವುದಿಲ್ಲ, ಬೆಳಿಗ್ಗೆ ಮಾಡಿದ್ದು ಸಂಜೆಗೆ ಇರುವುದಿಲ್ಲ, ಸಂಜೆ ಬೇರೆ ಮಧ್ಯಾಹ್ನ ಬೇರೆ ರಾತ್ರಿ, ಈ ರೀತಿ ಒಳ್ಳೆ ತಿಂಡಿ ಕೊಡ್ತೇವೆ. ಅದೆಲ್ಲ ವಿಚಾರ ಹೇಳಿ ಆಗ ನಾನು ನನ್ನ ಟೀಚರ್ಸ್ ಹೇಳುದು ಏನಂತ ಹೇಳಿದ್ರೆ, ನೀವು ಒಂದು ಫ್ಯಾಮಿಲಿಯಿಂದ ಬರುವವರು, ಸಮಸ್ಯೆ ಇರ್ತದೆ ಮನೆಯಲ್ಲಿ ಅಂತ ಹೇಳಿದ್ರೆ ಮಕ್ಕಳ ಸಮಸ್ಯೆ ಇರಬಹುದು ಅಥವಾ ಗಂಡ ಹೆಂಡತಿಯ ಸಮಸ್ಯೆಗಳೆಲ್ಲ ಸಾಧ್ಯ. ನೀವು ಏನಿದ್ರು ಕೂಡ ಬೆಳಿಗ್ಗೆ ಬಂದ ಆ ಗೇಟ್ನ ಹತ್ರ ಇಟ್ಟು ಬಿಡಿ, ಅದಲ್ಲಿ ಇರಲಿ. ಮಕ್ಕಳ ಹತ್ರ ಬರುವಾಗ ಒಳಗೆ ಒಂದು ನಿಮ್ಮ ನಗು, ನಿಮ್ಮ ಲವಲವಿಕೆ, ನಿಮ್ಮ ಒಂದು ಗುಡ್ ಮಾರ್ನಿಂಗ್ ಹಾಯ್ ಇದೆಲ್ಲ ಮಕ್ಕಳು ತುಂಬಾ ಖುಷಿ ಕೊಡ್ತದೆ. ಸಂಜೆ ಹೋಗುವಾಗ ಅದನ್ನು ತಕೊಂಡೋಗಿ ಇನ್ನು ಯಾರಾದ್ರೂ ಕೊಂಡೋಗುದು, ಅವರಿಗೆ ಅದು ತೊಂದರೆ ಆಗುದು, ಅದು ಬೇಡ. ಸೊ ಈ ರೀತಿಯಾಗಿ ಮತ್ತೆ ಈ ತರಬೇತಿ ನೀವು ಅದರ ಬಗ್ಗೆ, ನೀವು ನಾನು ಬಾಕಿ ಶಾಲೆಯ ವಿಚಾರ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಬಟ್ ನಮ್ಮಲ್ಲಿ ಎಷ್ಟು ಪರಿಶ್ರಮ ತೆಗೆದುಕೊಳ್ತಾರಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಈಗ ಕಾಲೆತ್ತಲಿಕ್ಕೆ ಆಗದ ಮಕ್ಕಳು ಕೂಡ ಒಂದು ಡ್ಯಾನ್ಸ್ ಮಾಡ್ತಾರೆ. ನಿನ್ನೆ ಒಂದು ಮೀಟಿಂಗ್ ಇದ್ದಾಗ ಆ ತಾಯಿ ಹೇಳುವಾಗ ನಿಜವಾಗಿ ನನಗೆ ಕಣ್ಣೀರು ಬಂತು. ನನ್ನ ಮಗು ನಡೀತಿರ್ಲಿಲ್ಲ, ನನ್ನ ಮಗು ಆಗಿ ಈಗ ನಡೀತಾನೆ, ಅವನಾಗಿ ವಾಶ್ರೂಮ್ಗೆ ಹೋಗ್ತಾನೆ, ಸಾಕಲ್ಲ ಇದು, ಇದಕ್ಕಿಂತ ಏನು ಬೇಕಾಗ್ತದೆ? ಸೊ ಇಂಥದನ್ನೆಲ್ಲ ಯಾಕೆ ಅಂತ ಹೇಳಿದ್ರೆ, ಶಕ್ತಿ ಮೀರಿ ಒಂದು ಪ್ರಯತ್ನ ಮಾಡ್ತಾರೆ. ಇವತ್ತು ನಮ್ಮ ಮಕ್ಕಳಿಗೆ ಇತ್ತೀಚೆಗೆ ಮಂಡ್ಯದಲ್ಲಿ 2024 ಜನವರಿ ತಿಂಗಳ, ಇಲ್ಲ ಇಲ್ಲ 2025 ಇದೇ ವರ್ಷ ಜನವರಿ ತಿಂಗಳ 12-13 ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾನು ನನಗೆ ಅಂದ್ರೆ ಅಪಘಾತ ಆಯ್ತು, ಆಕ್ಸಿಡೆಂಟ್ ಆಯ್ತು. ನಮ್ಮ ಮಕ್ಕಳು ಹೋಗಿ ರಾಜ್ಯ ಮಟ್ಟದ ಜನಪದ ನೃತ್ಯೋತ್ಸವ 35 ಶಾಲೆ ಪಾರ್ಟಿಸಿಪೇಟ್ ಮಾಡಿತ್ತು, ಪ್ರಥಮ ಬಹುಮಾನ ತಕೊಂಡು ಬಂದ್ರು. ಮೊನ್ನೆ ಮಂಗಳಜ್ಯೋತಿ ಕಲೋತ್ಸವ ಆಯ್ತು. ಮಂಗಳಜ್ಯೋತಿ ಪ್ರತಿ ವರ್ಷ ಆಗ್ತದೆ, 2 ಜಿಲ್ಲೆಗಳು ಉಡುಪಿ ಮತ್ತು ಮಂಗಳೂರು, ಅಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡು ಬಂದ್ರು. ಈಗ 19 ಮೂಡಬಿದ್ರೆಯಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ತಾರೆ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮ್ದು ಗೈಡೆನ್ಸ್ ಇರುತ್ತೆ, ಬಟ್ ಪ್ರಯತ್ನ ಟೀಚರ್ಸ್ನ ಹೊರತು, ಬಿಹೈಂಡ್ ದ ಸ್ಕ್ರೀನ್ ಅವರೊಂದು ತರ ವನಸುಮದಾಗಿ ಅವರು ಕಾಣುವುದಿಲ್ಲಲ್ಲ. ಈಗ ನೀವು ಹೇಳಿದ್ರಿ ಯಕ್ಷಗಾನ ಮಾಡ್ತಾರೆ, ದಿನಾ ಪ್ರಾಕ್ಟೀಸ್, ಡೈಲಿ ಪ್ರಾಕ್ಟೀಸ್, ಈಗಲೇ ಸುರಾಗಿದೆ. ಈ ಸಲ ವರಾಹ ಅವತಾರ, ಈ ಸಲ ಆ ವರಾಹ ಅವತಾರ, ಅದಕ್ಕೆ ಬೇಕಾದ ಡ್ರೆಸ್ ಅದು ಇದು ಎಲ್ಲ ಆಲೋಚನೆ ಮಾಡ್ತೀವಿ ನಾವು. ಯಾಕೆ ಆ ಮಕ್ಕಳನ್ನ ಒಂದು ಆ ರೀತಿ ಅಂತ ಹೇಳಿದ್ರೆ ಅವರು ಸಾಮಾನ್ಯರಂತೆ ಕಾಣಬೇಕು ನಮ್ಗೆ. ಯಾರ ಅಯ್ಯೋ ಆ ಪಾಪ ಮಕ್ಕಳ ಹಾಗೆ ಮಾಡ್ಲಿ, ತೊಂದರೆ ಇಲ್ಲ, ಅದು ಬೇಕಾಗಿಲ್ಲ, ಅದು ಯಾರು ಮಾಡಬಹುದಲ್ಲ. ಬಟ್ ಈ ಮಕ್ಕಳಿಂದ ಆ ರೀತಿಯ ನೋಡಿ, ನಮ್ಗೆ ಕದ್ರಿ ಪಾರ್ಕಿನಲ್ಲಿ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಜನರು ಬಂದು ಸೇರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ಒಂದು 800-900 ಚೇರ್ಸ್ ಹಾಕಿದ್ರೆ ಮತ್ತೆ ಕೆಲವರು ನಿಂತುಕೊಂಡಿರ್ತಾರೆ. ಈ ಸಾರಿ ಕೂಡ ಆ ಭಸ್ಮಾಸುರ ಎದ್ದುಕೊಂಡು ಬರುವಾಗ, ಪೂತನಿ ಎದ್ದುಕೊಂಡು ಬರುವಾಗ, ಅದೇ ರೀತಿ ಯುವ ಹೋಗಿ ಯಾರು ಪ್ರಹ್ಲಾದ ಹೋಗಿ ನರಸಿಂಹನ ಕಂಬವನ್ನು ಅಲ್ಲಿ ದೂರದಲ್ಲಿದ್ದ ಇದರಲ್ಲಿ ಒಡೆದಾಗ, ಅದೆಲ್ಲ ದೃಶ್ಯಗಳನ್ನು ನೋಡುವಾಗ ಒಮ್ಮೆ ಒಬ್ರು ಬಂದು ಹೇಳಿದ್ರು, ಆ ಕಂಬ ಹೊಡೆದು ಉಗ್ರ ನರಸಿಂಹ ಬಂದಾಗ ನನಗೆ ದೇವರೇ ಬಂದಾಗೆ ಆಯ್ತು ಅಂತ ಹೇಳಿ. ಈ ಮಾತುಗಳು ನಮಗೆ ತೃಪ್ತಿ ಅನ್ನ. ಅದಕ್ಕಾಗಿ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ ಟೀಚರ್ಸ್ ನಾವು, ಅಂದ್ರೆ ಆ ಒಂದು ಮಟ್ಟ, ಆ ಒಂದು ಮಟ್ಟದಲ್ಲಿ ಅವರ ಕಾರ್ಯಕ್ರಮ ಇರಬೇಕು. ಆ ಒಂದು ಮಟ್ಟದಲ್ಲಿ ಅದನ್ನು ಇಳಿಬಾರದು. ನಾವು ಒಂದರ ನಂತರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನೇ ಸಮಾಜಕ್ಕೆ ನೀಡಬೇಕು. ಈ ಮಕ್ಕಳು ಎಷ್ಟು ಕಡೆ ಕರೀತಾರೆ ನಮ್ಮನ್ನು, ಎಷ್ಟು ಕಡೆ ಕರೀತಾರೆ. ಈ ಸಲ ನಮ್ಮ ಮೊಸರು ಕುಡಿಕೆ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಗೋಕುಲರು ಅವರ ಅಧ್ಯಕ್ಷರಲ್ಲಿ ಇದು ಕೃಷ್ಣ ಇದರದು ಕರೆದು ಅಲ್ಲಿ ಯಕ್ಷಗಾನ ಆಯಿತು, ಅಲ್ಲಿ ಡ್ರಾಮಾ ಆಯಿತು. ಈ ಕಾರ್ಯಕ್ರಮಗಳನ್ನೆಲ್ಲ ನೋಡುವಾಗ ಈಗ ನಾವು ಕಲ್ಲುಟಿಕಲ್ ಕೂಡ ನಾಟಕ ಮಾಡಿದೆವು, ಆ ನಾಟಕ ಎಷ್ಟು ಕಡೆ ಆಯಿತು. ಅಮರ್ ಜವಾನ್ ಸಾಧಾರಣ ಒಂದು 90 ಆಯಿತು, 90 ಅಮರ್ ಜವಾನ್. ಇಂಥದ್ದೆಲ್ಲ ಆಗುವಾಗ ಎಲ್ಲ ಕಡೆಗಳಲ್ಲಿ ಅದನ್ನು ಕುವೈಟ್ ಅಲ್ಲಿ, ಕತಾರ್ ಇದರಲ್ಲಿ, ನಮ್ಮ ಕುವೈಟ್ ಅಲ್ಲ ಕತಾರ್ನಲ್ಲಿ, ದುಬೈಯಲ್ಲಿ ನಾವು ನಮ್ಮ ನಾಡಿನ ಒಂದು ಹಿರಿಮೆಯ ಬಗ್ಗೆ ತೋರಿಸಿದೆವು. ಸುತ್ತೂರು ಮಠದಲ್ಲಿ ಯಕ್ಷಗಾನ ಮಾಡಿದೆವು, ನಮ್ಮ ವಿಧಾನಸೌಧದೊಳಗೆ ನಾವು ಯಕ್ಷಗಾನ ಮಾಡಿ ತೋರಿಸಿದ್ದೇವೆ. ಎಲ್ಲ ನಮ್ದು ಯಾಕೆ ಅಂತ ಹೇಳಿದ್ರೆ ಅಂತ ಕ್ವಾಲಿಟಿಯನ್ನು ಎದುರಿಸಿಕೊಂಡಿದ್ದೇವೆ
1: ಅಂತ. ಎಸ್ ಕೇಳುಗರೆ, ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ನಮ್ಮ ಸಾನ್ನಿಧ್ಯದ ಆಡಳಿತಾಧಿಕಾರಿಗಳು ಮಾತಾಡ್ತಿದ್ದಾರೆ. ಇನ್ನು ನಿಮಗೂ ಕೂಡ ಕರೆ ಮಾಡಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನ ಮಾಡಿ ನೀವು ಕೂಡ ವಸಂತ್ ಕುಮಾರ್ ಶೆಟ್ಟಿ ಅವರ ಹತ್ರ ಮಾತಾಡಬಹುದು ಅನ್ನೋದನ್ನ ತಮ್ಮಲ್ಲಿ ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಅದರ ನಂತರ ಮಾತುಕತೆಯನ್ನ ಮುಂದುವರಿಸೋಣ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಸಮಾಜ ಮುಖಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಿದ್ದೇವೆ. ನೀವು ಕೂಡ ಕರೆ ಮಾಡಿ ಕರ್ಮೆ ಬಳಿಕ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನೀವು ಕೂಡ ಮಾತಾಡಿ ಅಂತ ಹೇಳ್ತಾ. ಇನ್ನು ಮಾಸ್ಟರ್, ಈಗ ಒಂದು ಭಿನ್ನ ಸಾಮರ್ಥ್ಯದ ಮಕ್ಕಳು ಅಂತ ಹೇಳಿದರೆ ಅಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರ್ತದೆ, ಒಂದೊಂದಕ್ಕೆ ಒಂದೊಂದಾದಂತಹ ವಿಭಿನ್ನತೆ ಇರ್ತದೆ, ಹಾಗೂ ಅದಕ್ಕೊಂದೊಂದು ಹೆಸರುಗಳಿರ್ತದೆ. ಇದು ಸಾಮಾನ್ಯರಿಗೆ ಗೊತ್ತಿರೋದಿಲ್ಲ, ಸ್ವಲ್ಪ ಅದರ ಬಗ್ಗೆ ಪರಿಚಯ ಮಾಡುವುದಾದ್ರೆ ಯಾವ ಯಾವ ರೀತಿದೆಲ್ಲ?
1: ಆಕ್ಚುಲಿ ಈ ಭಿನ್ನ ಸಾಮರ್ಥ್ಯ ಅಂದ್ರೆ ನಾವು ಮೊದಲೆಲ್ಲ ಬುದ್ಧಿಮಾಂದ್ಯತೆ ಅಂತ ಹೇಳ್ತೇವೆ, ಆಕ್ಚುಲಿ ಇಟ್ಸ್ ನಾಟ್ ಬುದ್ಧಿಮಾಂದ್ಯತೆ, ಮೆಂಟಲ್ ರಿಟಾರ್ಡೇಷನ್ ಅಲ್ಲ, ಇಂಟೆಲೆಕ್ಚುಲಿ ಡಿಸೇಬಲ್ಡ್ ಅಂತ ಇಂಗ್ಲಿಷ್ ನಲ್ಲಿ, ಅಥವಾ ಡಿಫರೆಂಟ್ಲಿ ಏಬಲ್ಡ್ ಅಂತ ಹೇಳಿಕೊಂಡು, ಮತ್ತೆ ಸರ್ಕಾರ ಹಿರಿಯ ನಾಗರಿಕರ ಮತ್ತು ವಿಕಲಚೇತನರ ಅಂತ ಹಾಗೆ ಹೇಳ್ತಾರೆ. ಒಂದೊಂದು ವಿಕಲಚೇತನರು ಅಂತ ಹೇಳಿಕೊಂಡು,
0: ವಿಶೇಷ ಚೇತನರು
1: ಅಂತ ಹೇಳಿಕೊಂಡು, ವಿಶೇಷ ಮಕ್ಕಳು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಮೂರು ಸ್ಟೇಜ್ಗಳಿದೆ, ಪ್ರೀನೇಟಲ್, ಪೆರಿನೇಟಲ್, ಪೋಸ್ಟ್ ನೇಟಲ್ ಅಂತ ಹೇಳಿಕೊಂಡು. ಜನನ ಪೂರ್ವ, ಜನನ ಸಂದರ್ಭ, ಜನನ ನಂತರ. ಹೆಣ್ಣು ಗಂಡು ಸೇರಿ 9 ತಿಂಗಳವರೆಗೆ. ಜನನ ಸಂದರ್ಭ ಅಟ್ ದ ಟೈಮ್ ಆಫ್ ಬರ್ತ್, ಹುಟ್ಟುವಾಗ. ಜನನ ನಂತರ 18 ವರ್ಷದವರೆಗೂ ಇದು ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದು ಬೇರೆ ಬೇರೆ ವಿಚಾರಗಳಿದೆ, ದೊಡ್ಡ ಸಬ್ಜೆಕ್ಟ್. ಯಾಕೆಂದ್ರೆ ಅದನ್ನ ಪ್ರೀನೇಟಲ್, ಪೆರಿನೇಟಲ್, ಪೋಸ್ಟ್ ನೇಟಲ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಪ್ರೀನೇಟಲ್ ಅಲ್ಲಿ ತುಂಬಾ ವಿಚಾರಗಳು ಬರ್ತದೆ, ವಂಶ ಪಾರಂಭಿಕತದಂತ ಸಮಸ್ಯೆಗಳು ಅದರಲ್ಲಿ ಸೇರಿಕೊಂಡಿದೆ. ಮತ್ತು ಪೆರಿನೇಟಲ್ ಅಲ್ಲಿ ಪ್ರೊಲಾಂಗ್ ಲೇಬರ್ ಇರಬಹುದು, ಅಥವಾ ಅನ್ಕ್ವಾಲಿಫೈಡ್ ಇವರು ಇದು ಮಾಡುವಂತದ್ದು, ಏನು ಸರ್ವಿಸ್ ಸೇವೆ ಮಾಡುವಂತದ್ದು ಅಂತದ್ದು ಸಂದರ್ಭದಲ್ಲಿ ಕೂಡ. ಮತ್ತು ಆ ನಂತರ ಪೋಸ್ಟ್ ನೇಟಲ್, ಹುಟ್ಟಿ 18 ವರ್ಷದವರೆಗೆ ಯಾವಾಗಲೂ ಇಂಥದ್ದು ಸಂಭವಿಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಏನು ಅಂತ ಹೇಳಿದ್ರೆ ನೋಡಿ, ಹುಟ್ಟಿದ ಮಗು ಸಾಮಾನ್ಯ ಇರ್ತದೆ, ಅದು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ. 2 ವರ್ಷ 2.5 ವರ್ಷ ಆಗುವಾಗ, 1.5 ವರ್ಷದಿಂದ 3 ವರ್ಷದವರೆಗೆ ಯಾಕೆ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ ಅದನ್ನೇ ನಾವು ಆಟಿಸಮ್ ಅಂತ ಹೇಳ್ತೀವಿ. ಮೆದುಳಿನಲ್ಲಿ ಆಗ್ತಕ್ಕಂತ ನಮ್ಮ ಏನು ಕೇಂದ್ರ ನರವ್ಯೂಹದಲ್ಲಿ ಆಗ್ತಕ್ಕಂತ ಒಂದು ಅವ್ಯವಸ್ಥೆಯಿಂದಾಗಿ ಅವರು ಸಂಪೂರ್ಣವಾಗಿ ಬದಲಾವಣೆ ಆಗ್ತಾರೆ. ತಾಯಿಯಂದ್ರೆ ಎಷ್ಟೋ ತಾಯಿಯಂದ್ರೆ ಹೇಳ್ತಾರೆ, ನನ್ನ ಮಗು ಮಾತಾಡ್ತಿತ್ತು, ನನ್ನ ಮಗು ಚೆನ್ನಾಗಿ ರೈಮ್ಸ್ ಹೇಳ್ತಿದ್ದ, ಈಗ ಏನಿಲ್ಲ, ಎಲ್ಲ ಸ್ಪೀಚೆ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ. ಇವರಿಗೆಲ್ಲ ಇತ್ತು.
2: ರೇಡಿಯೋ
1: ಸಾರ್ಗಳನ್ನ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ. ಅದು ನಿಜವಾಗಿ ಅಂತ ಕೇಸಸ್ ನಮ್ಮ ಶಾಲೆಯಲ್ಲಿ ಕೂಡ ಇದೆ. ಅವರ ಆವರ್ತನೆಯ ಸಮಸ್ಯೆಗಳು, ಪ್ರಬುದ್ಧಮಾನದ ಸಮಸ್ಯೆಗಳು, ಮತ್ತೆ ಸೆಕ್ಷುವಲ್ ಸಮಸ್ಯೆಗಳು, ಭಾವನಾತ್ಮಕವಾದ ಸಮಸ್ಯೆಗಳು, ಇದೆಲ್ಲ ಸಮಸ್ಯೆಗಳನ್ನ ಕೆಲವೊಮ್ಮೆ ನಾವು, ಈಗ 46 ವರ್ಷ ನನಗೆ ಆದರೂ ಕೂಡ ನಾವು ಕೆಲವೊಮ್ಮೆ ಸೋಲನ್ನ ಒಪ್ಪಿಕೊಳ್ಬೇಕಾಗ್ತದೆ. ಸೋ ಇದು ಒಂದು ಕಡೆ ಬುದ್ಧಿಮಾಂದ್ಯತೆ ಅಂತ ಹೇಳಿದ್ದು, ಈಗ ಬ್ರೈನ್ ಡ್ಯಾಮೇಜ್ ಅಂತ ಹೇಳ್ತಾರೆ, ಮೆದುಳಿನಲ್ಲಿ 6

0: ಆಗಿರುವಂತಹ ಅಘಾತಗಳು, ಅಘಾತದಿಂದಾಗಿ ಇಂಥ ಒಂದು ಜನನಗಳೆಲ್ಲ ಆಗ್ತದೆ. ಮತ್ತೆ ಇಂಥ ಆಟಿಸಂ ಆಗಲಿ, ಮಲ್ಟಿಪಲ್ ಡಿಸೆಬಿಲಿಟಿ, ಒಂದು ಕಡೆ ಆಟಿಸಂ ಇದೆ, ಅದರ ಜೊತೆಗೆ ದೈಹಿಕವಾದಂತಹ ಇನ್ನೇನೋ ಬೇರೆ ಬೇರೆ ಸಮಸ್ಯೆಗಳಿರಬಹುದು, ಇಂಥದ್ದೆಲ್ಲ.
1: ಓಕೆ, ಒಬ್ರು ಕಾಲ್ ಇದ್ದಾರೆ ಮಾಸ್ಟರ್. ಹಲೋ, ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ, ಮಾತಾಡಿ ಮಾತಾಡಿ ಮಾತಾಡಿ.
2: ನಮಸ್ತೆ ಸರ್.
0: ನಮಸ್ತೆ
2: ಸರ್. ಇದು ತುಂಬಾ ಅದ್ಭುತ ಸರ್, ಯಾಕಂದ್ರೆ ನಮ್ಗೆ ಒಂದು ನಾವು ಹೇಳುದು ತಾಯಂದಿರಾಗಿ ನಾನು ಹೇಳ್ತಾ ಇದ್ದೇನೆ, ಸರಿದ್ದ ಮಕ್ಕಳನ್ನೇ ನೋಡ್ಕೊಳ್ಳಿಕ್ಕೆ ಅಷ್ಟು ಕಷ್ಟ ಇರ್ತದೆ ಕೆಲವೊಮ್ಮೆ ಸರ್. ಇಂತಹದ್ರಲ್ಲಿ ನೀವು ಈ ರೀತಿಯ ಒಂದು ಮಕ್ಕಳನ್ನ ಶಿಕ್ಷಣ ಕಲಿಸಿ ಅಥವಾ ಎಷ್ಟೋ ಮಕ್ಕಳಿಗೆ ಏರ್ತಿದ್ದೀರಿ ಅಂದ್ರೆ ತುಂಬಾ ಧನ್ಯವಾದ ಸರ್. ಅಂದ್ರೆ ಅದು ಹೇಳಿಕೆನೆ ಅಸಾಧ್ಯ ಅಂತ ಹೇಳ್ತೇವೆ ಸರ್.
0: ತಮ್ಮ ಹೆಸರು?
2: ನನ್ನ ಹೆಸರು ಅಮ್ಮಣ್ಣಿ, ಕಾರ್ಕಳದಿಂದ ಸರ್.
1: ಕಾರ್ಕಳದಿಂದ ಕಾಲ್ ಮಾಡಿದ್ದಾರೆ ಅಮ್ಮಣ್ಣಿ ಅಂತ ಅವರ ಹೆಸರು. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಧನ್ಯವಾದಗಳಮ್ಮ.
1: ಹೌದು ಹೌದು, ಸರಿ. ನೀವು ಹೇಳ್ತಾ ಇದ್ರೆ ಇನ್ನು ಕೆಲವರ ವರ್ತನೆಗಳು ತುಂಬಾ ವಿಪರೀತ ಇರ್ತದೆ ಅಂತ ನೀವು ಎಲ್ಲ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಈಗ ಹೆಚ್ಚಿನ ಮಕ್ಕಳು ನಿಮ್ಮಲ್ಲಿಗೆ ಬರ್ತಾರಲ್ಲ ಸರ್, ಅದಾದ ನಂತರ ಒಂದಿಷ್ಟು ವರ್ಷಗಳಾದ ನಂತರ ಅವರು ಮನೆಯಲ್ಲೇ ಇರುವಂತದ್ದು ಹಾಗೆಲ್ಲ ಇರ್ತಾರೆ ಅವರ ನಂತರ?
0: ಖಂಡಿತ ಅಭಿ ಅವರೇ, ನಾವು ಸಂಪೂರ್ಣ ಸೋತಿದ್ದೇವೆ ಅಂತ ಹೇಳಿದಾಗ ನಾವು ಪೇರೆಂಟ್ಸ್ ಹೇಳ್ತೇವೆ, ಇಲ್ಲ ನಮ್ಗೆ ವಿ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಅಂತ ಹೇಳಿಕೊಂಡು ಅವರಿಗೆ ಬೇಸರ ಆಗ್ಬಹುದು. ಬಟ್ ನಮ್ಮ ಒಂದು ತರಬೇತಿಗೆ ಅವರು ಸಿಗದೇ ಇರುವಾಗ, ಅವರವರ ವರ್ತನೆಯನ್ನು ಅವರು ಮುಂದುವರಿಸಿಕೊಂಡೇ ಹೋಗ್ತಾ ಇರುವಾಗ ಏನ್ ಮಾಡ್ಲಿಕ್ಕಾಗ್ತದೆ ಹೇಳಿ? ನಮ್ ಸಾಧ್ಯವೇ ಇಲ್ಲ ಅಲ್ಲ. ನಮ್ ಕೇರ್ ಟೇಕರ್ಸ್ ಆಗ್ಲಿ, ನಮ್ಮ ಟೀಚರ್ಸ್ ಆಗ್ಲಿ, ಇಫ್ ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್, ಬಹಳ ಕಷ್ಟ, ಬಹಳ ಕಷ್ಟ, ಆಗುದೇ ಇಲ್ಲ. ಅದಕ್ಕೆ ಹೇಳಿದೆಲ್ಲ, ಅದು ಈ ಪ್ರಬುದ್ಧಮಾನದ ಸಮಸ್ಯೆಗಳು ಆರಂಭ ಆದರೆ ಅದು ಅದನ್ನ ನಾನು ಅದಕ್ಕೆ ಅದರ ಬಗ್ಗೆ ಸಂಪೂರ್ಣ ವಿವರ ಕೊಡ್ಲಿಕ್ಕೆ ಹೋಗುದಿಲ್ಲ, ವೆರಿ ಸಾರಿ ಫಾರ್ ದಟ್. ಗೊತ್ತಾಯ್ತಲ್ಲ, ಅದನ್ನು ನಿಭಾಯಿಸುವುದು ಬಹಳ ಕಷ್ಟ. ತಮ್ಮ ಮನೆಯಲ್ಲಿರುವಂತ ಈಗ ಹುಡುಗರಾದ್ರೆ ಇತರರು ಅಲ್ಲಿಯೂ ಜಾಗರೂಕತರಾಗಿರಬೇಕು, ಮನೆಯಲ್ಲಿರುವ ಮಂದಿಯೇ ಜಾಗರೂಕತರಾಗಿರಬೇಕು, ಅಂತದ್ದು ಪರಿಸ್ಥಿತಿ ಕೂಡ ಇದೆ. ಸೊ ಇಂಥದೆಲ್ಲ ಸಮಸ್ಯೆಗಳಿದೆ. ಮತ್ತೆ ಇದರ ಜೊತೆಗೆ ಈಗ ಬ್ಲೈಂಡ್ ಸ್ಕೂಲ್ಸ್ ಗಳೆಲ್ಲ ಇದೆ, ದೃಷ್ಟಿ ದೋಷ ಇರುವಂತ ಶಾಲೆಗಳು, ಅಲ್ಲಿ ಅವರ ದೃಷ್ಟಿಯಲ್ಲಿ ತೊಂದರೆಗಳಿರ್ತದೆ, ಅದು ಕೂಡ ಒಂದು ರೀತಿಯ ಬಹಳ ವೇದನೆ ಕೊಡತಕ್ಕಂಥ ವಿಚಾರಗಳು. ಅವರಿಗೆ ಲೋಕವೇ ಕಾಣುವುದಿಲ್ಲ, ಮತ್ತೆ ಇಯರಿಂಗ್ ಇಂಪೇರ್ಡ್, ಶ್ರವಣ ದೋಷ ಇರತಕ್ಕಂಥವರು, ಅವರದ್ದು ಇನ್ನೊಂದು ಸಮಸ್ಯೆ. ಅವರಿಗೆ ಕೆಲವು 100% ಅವರಿಗೆ ಕೇಳದೆ ಇರುವವರು ಇರ್ತಾರೆ, ಕೆಲವರಿಗೆ ಮೈಲ್ಡ್, ಈಗ ದೃಷ್ಟಿಯಲ್ಲಿ ಕೂಡ ಪಾರ್ಷಿಯಲಿ ಬ್ಲೈಂಡ್ ಕೂಡ ಇರ್ತಾರೆ ಅಂತದೆಲ್ಲ. ಬಟ್ ಈ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳುವಂತದ್ದು, ಬುದ್ಧಿಮಾಂದ್ಯತೆ ಅಂದ್ರೆ ಇಂಟೆಲೆಕ್ಚುಯಲಿ ಡಿಸೇಬಲ್ಡ್, ಈಗ ಸರ್ಕಾರ ಅವರಿಗೆಲ್ಲರಿಗೆ ಒಂದು ಕಾರ್ಡ್ ಮಾಡಿದೆ, UDID ಅಂತ ಹೇಳಿಕೊಂಡು, ಯುನೀಕ್ ಐಡೆಂಟಿಫಿಕೇಶನ್ ಅಥವಾ ಯಾವ ರೀತಿ ನಮ್ಗೆಲ್ಲ ಒಂದು ಆಧಾರ್ ಕಾರ್ಡ್ ಇದೆಯಂತೆ, ಅದೇ ರೀತಿ ಆಧಾರ್ ಕಾರ್ಡ್ ಅವರು ಮಾಡಬೇಕು, ಅದರ ಜೊತೆಗೆ UDID ಕಾರ್ಡ್, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡ್ತದೆ. ಇಲ್ಲಿ ಕೂಡ ಬಹಳ ಗೊಂದಲಗಳಿವೆ.
1: ಒಬ್ರು ಕಾಲ್ ಇದ್ದಾರೆ. ನಮಸ್ಕಾರ.
3: ನಮಸ್ಕಾರ.
1: ನಮಸ್ತೆ, ಹೇಳಿ, ಯಾರು ನಿಮ್ಮ ಹೆಸರು?
3: ನನ್ನ ಹೆಸರು ಸಂಗಮೇಶ್ ಅಂತೇಳಿ, ಪುನೀತ್ ಅಂತೇಳಿ ನನ್ನ ಮಗನ ಇದನ್ ಮಾಡಿಸಿದ್ದೇವೆ, ಸಾನ್ನಿಧ್ಯದಲ್ಲಿ ಕಲಿಸ್ತಾ ಇದ್ದೇವೆ.
1: ಪುನೀತ್ ಅಂತ ಹೇಳಿನಾ?
3: ಹೌದು.
1: ಓಕೆ, ನೀವ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ?
3: ಸ್ಕೂಲ್ ವ್ಯಾನ್ ಇಂದ ಈಗ ಬರ್ತಾ ಇದ್ದೇನೆ, ನಾನೀಗ ಜಸ್ಟ್ ನಿಲ್ಸ್ಕೊಂಡೆ ಅಲ್ಲ.
1: ಸ್ಕೂಲ್ ವ್ಯಾನ್ ಬರ್ತಾ ಇದೆ
3: ನಮ್ಗೆ, ಅವರು ದೇವರಿದ್ದಂಗೆ
1: ಅಲ್ವಾ.
3: ಈ ಮಗುಗೆ ನಾನು ಕರ್ನಾಟಕದ ಉದ್ದ ಆಗೆಲ್ಲ ಎಲ್ಲ ಅಲ್ಲದಾಡ್ ನೋಡಿದೆ, ಮೈಸೂರಿಂದ ಹಿಡಿದು ನಮ್ಮ ಗದಗ, ಧಾರವಾಡ, ಹುಬ್ಳಿ, ಬೆಳಗಾವಿ ಎಲ್ಲ ಕಡೆ ಅಲ್ಲದಾಡ್ ನೋಡಿದೆ. ಈ ತರದ ಸ್ವರ್ಗ ಅಂದ್ರೆ ಈ ತರದ ಇದು ಸಿಸ್ಟಮ್ ಹುಡುಗರಿಗೆ ಎಲ್ಲೂ ಇಲ್ಲ. ಅವರು ನಮ್ಮ ವಸಂತ ಶೇಟ್ ಒಳ್ಳೆ ಅವರು ಪ್ರಯತ್ನ, ಅವರು ಮಾಡಿದ ಇದು ದೈವ ಬಲದಿಂದಾಗಿ ಒಂದು ಒಳ್ಳೆ ಇದನ್ನು ಸಿಸ್ಟಮ್ ಮಾಡಿದ್ದಾರೆ. ಇದು ಹೀಗೆ ಬೆಳೀಲಿ, ಇದ್ರದ ಮತ್ತೆ ಇದಾಗ್ಲಿ, ಬ್ರಾಂಚಸ್ ಹುಟ್ಟಿಕೊಳ್ಳಿ ಅಂತ ನನ್ನ ಆಸೆ.
0: ಧನ್ಯವಾದಗಳು, ಧನ್ಯವಾದಗಳು ಸಂಗಮೇಶ್ ಅವರು. ಓಕೆ, ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ವ್ಯವಸ್ಥೆಗಳನ್ನ ಮಾಡುವಂತದ್ದು, ಅದಾದ ನಂತರ ಪೋಷಕರಿಗೆ ಈ ಭಾವನೆ ತರಿಸುವಂತದ್ದು ಇದೆಯಲ್ಲ, ಅದು ಸಣ್ಣ ಮಾತಲ್ಲ ಮಾಸ್ಟರ್. ಅಲ್ವಾ? ಸಂಸ್ಥೆಗಳನ್ನು ಯಾರು ಕಟ್ಟಬಹುದು ಅಂತ ಹಾಗಲ್ಲ, ಈ ಮಾತು ಬರ್ಬೇಕಲ್ವಾ? ಅವ್ರು ನಮ್ಗೆ ದೇವರು ಅನ್ನುವಂತ ಕಲ್ಪನೆ ಬರ್ಬೇಕಲ್ಲ. ಅದು ದೇವರು ಹೌದು ಅಲ್ವೋ ಮತ್ತೊಬ್ಬ ಇರ್ಬೋದು, ಬಟ್ ನಮ್ಗೆ ಆಸರಿ ಆದವರು ದೇವರು ಅನ್ನುವಂತ ಭಾವನೆ ಇದೆಯಲ್ಲ, ಅದನ್ನ ತರಿಸುವಂತದ್ದು ಸಣ್ಣ ವಿಷಯ ಅಲ್ಲ. ಮಾಸ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ಅವನು ಮಾತಾಡುವ. ಹಲೋ, ನಮಸ್ಕಾರ.
4: ಹಲೋ,
1: ನಮಸ್ತೆ, ಹೇಳಿ ಹೇಳಿ ಹೇಳಿ.
4: ನಾನು ಪೂರ್ಣಿಮಾ ಸಾಲಿತ್ರ.
1: ಮಾತಾಡಿ ಮಾತಾಡಿ.
4: ನಮಸ್ತೆ ಸರ್.
0: ನಮಸ್ತೆ.
4: ನಿಮ್ಮ ಮಾತು ಕೇಳುವಾಗ್ಲೇ ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಸರ್. ಯಾಕೆಂದ್ರೆ ನಮ್ಮ ಸಂಬಂಧಿಕರಲ್ಲಿ ಒಬ್ರು ಎಂಡೋಸಲ್ಫಾನ್ ಬಿಡ್ತಾ ಒಂದು ಹೆಣ್ಣು ಮಗು ಇತ್ತು. ಒಳ್ಳೆ ತಾಯಂತೂ ದಿನಾಲು ಯಾಕೆ ಪ್ರಾರಬ್ಧ ನನಗೆ ಹುಟ್ಟುತ್ತ ಅಂತ ಹೇಳಿ ಕಣ್ಣೀರ್ ಹಾಕ್ತಿದ್ರು. ಅಂದ್ರೆ ಅಷ್ಟು ಬಡತನ ಸಹಿಸ್ತು ಅವ್ರಿಗೆ. ಮಕ್ಕಳ ಜೊತೆ ಎಲ್ಲ ನಮ್ಮ ಮಕ್ಕಳ ಜೊತೆನೆ ನಾರ್ಮಲ್ ಆಗಿ ಆಡ್ತಾ ಇದ್ಲು. ಸಡನ್ಲಿ ಕೋಪ ಬಂದು ಹೊಡಿಯುದು, ಮತ್ತೆ ಕಲ್ಲೆತ್ತಿ ಒಮ್ಮೆ ತಲೆ ಮೇಲೆ ಕಲ್ಲೆತ್ತಿ ಹಾಕಿದ್ಲು. ಅಂದ್ರೆ ಅವಳ ಏಜಿಗೆ ಅದು ಅಷ್ಟು ದೊಡ್ಡ ಭಾರ ಎತ್ತುವ ಇದುವೇ ಅಲ್ಲ, ಆತರ ಎತ್ತಿ ಹಾಕಿದ್ಲು. ನಂಗೆ ಅದನ್ನೆಲ್ಲ ನೋಡುವಾಗ ಅಂದ್ರೆ ಕಣ್ಣೀರ್ ಸಹ ಬರ್ತದೆ ಅಂತ. ಅಂತದೆಲ್ಲ ನೋಡಿದವಳಿಗೆ ನಿಮ್ಮ ಸೇವೆ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ
0: ಧನ್ಯವಾದಗಳಮ್ಮ, ಧನ್ಯವಾದಗಳು.
1: ಹಲೋ
4: ಹಲೋ.
1: ಎಸ್ ಎಸ್ ಎಸ್, ಪೂರ್ಣಿಮಾ ಕೇಳಿಸಿ.
4: ಧನ್ಯವಾದ
1: ಧನ್ಯವಾದ ಧನ್ಯವಾದ ಧನ್ಯವಾದ ಧನ್ಯವಾದ. ಎಸ್, ಒಂದವ್ರು ಮಾತನ್ನು ಹೇಳಿದ್ರು, ಯಾಕಾಗಿ ನಮ್ಗೆ ಈ ಪ್ರಾರಬ್ಧ ಅಂತ ಅನ್ನುವಂತ ಪ್ರಶ್ನೆ. ಸಾಮಾನ್ಯವಾಗಿ ನಮ್ಗೆ ಯಾಕೆ ಕಷ್ಟ ಅನ್ನುವಂಥದ್ದು ಹೆಚ್ಚಿನ ಪೋಷಕರೇ ಕೆಲವೊಮ್ಮೆ ಬಂದು ಬಿಡುತ್ತಾ ಅಂತ ಅಲ್ವಾ ಸರ್?
0: ಕರೆಕ್ಟ್
1: ಅಲ್ವಾ?
0: ಇದು ಎರಡು ಪ್ರಶ್ನೆಗೆ ನೀವಾಗ್ಲಿ ನಾನಾಗ್ಲಿ ಉತ್ತರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಗಂಡ ಹೆಂಡತಿ ಅವರು ಗರ್ಭ ಧರಿಸಿದಾಗ ಅವರು ಏನೆಲ್ಲ ಒಂದು ಕನಸು ಕಟ್ಟಿರ್ತಾರೆ. ನನ್ನ ಮಗ ಹುಟ್ಟಿದ್ರೆ ಅದನ್ನು ಮಗು, ಅದು ಹೆಣ್ಣಾಗಬೇಕು, ಅದು ಗಂಡಾಗಬೇಕು, ಗಂಡಾದ್ರೆ ಹಾಗೆ ಮಾಡಬೇಕು, ಹೆಣ್ಣಾದ್ರೆ ಹೀಗೆ ಮಾಡಬೇಕು, ಅವಳನ್ನು ಡಾಕ್ಟರ್ ಮಾಡಬೇಕು, ಅವಳನ್ನು ಲಾಯರ್ ಮಾಡಬೇಕು, ಅವಳನ್ನು ಇಂಜಿನಿಯರ್ ಮಾಡಬೇಕು, ಹಾಗೆಲ್ಲ ಒಂದು ದೊಡ್ಡ ಕನಸು. ನಮ್ಗೆ ಲಕ್ಷ್ಮಿ ಬರ್ತಾಳೆ ಅಥವಾ ಹುಡುಗ ಬಂದ್ರೆ ಆ ರೀತಿ ಈ ರೀತಿ ಎಲ್ಲ ಇರ್ತದೆ ಬೇಡಿಕೆಗಳೆಲ್ಲ ಅಂತದೆಲ್ಲ. ಆದ್ರೆ ಆ ಹುಟ್ಟಿದ ಮಗುವಿನ ಬಗ್ಗೆ ವೈದ್ಯರು ಏನಾದರೂ ಹೇಳಿಬಿಟ್ರೆ ಆಕಾಶ ಕಳಚಿ ಬಿದ್ದಾಗೆ ಅಲ್ವಾ? ಹೌದು, ಆಕಾಶವೇ ಕಳಚಿ ಬಿದ್ದಾಗೆ. ನಮಗೆ ಯಾಕೆ, ನನಗೆ ಯಾಕೆ, ದೇವರು ನನಗೆ ಯಾಕೆ ಇಂಥದ ಒಂದು ಕೊಟ್ರು? ಅಲ್ಲಿ ಗಂಡ ಹೆಂಡತಿಗೂ ಇದು ನಡೀತದೆ, ಅವರ ಕುಟುಂಬಕ್ಕೂ ಇವರ ಕುಟುಂಬ, ಅದು ನಿನ್ನಿಂದಾಗಿ ಅದು ಅವರಿಂದಾಗಿ ಅಂತ ಹೇಳಿಕೊಂಡೆಲ್ಲ. ಇದನ್ನು ಸಹಿಸಿಕೊಳ್ಳುವುದು ಕಷ್ಟ. ಈ ಪ್ರಶ್ನೆ ನನಗೆ ಯಾಕೆ, ನನಗೆ ಯಾಕೆ ಎಂದು ಅವರು ಹೊರಗೆ ಬರಲಿಕ್ಕೆ ಇಲ್ಲ ಕೆಲವರು. ಅದಕ್ಕೆ ಅದು ಪ್ರಾರಬ್ಧ ಅಂತ ಹೇಳಿಕೊಳ್ತಾರೆ. ಅವರು ಹೊರಗೆ ಬರಬೇಕು, ನಾನು ಏನು ಮಾಡಬೇಕು ನನ್ನ ಮಗುವಿಗಾಗಿ ಅಂತ ಆಲೋಚನೆ ಮಾಡಿದ್ರೆ ಆಗ್ತದೆ. ಅಥವಾ ದೇವಸ್ಥಾನ, ಮಸೀದಿ ಅಥವಾ ಚರ್ಚ್ ಸುತ್ತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಕೆಲವರು ಹೇಳ್ತಾರೆ ಅಲ್ಲಿ ಒಳ್ಳೆ ಶಾಸ್ತ್ರಿ ಅವರು ಇದ್ದಾರೆ, ಇಲ್ಲಿ ಒಳ್ಳೆ ಜ್ಯೋತಿಷದವರು ಇರ್ತಾರೆ ಅಂತ ಹೇಳಿಕೊಂಡು ಅದೆಲ್ಲ ಏನು ಪ್ರಯೋಜನ
1: ಇಲ್ಲ ಅಂತ. ಕಾಲ್ ಇದ್ದಾರೆ. ನಮಸ್ಕಾರ.
5: ಹಲೋ,
1: ನಮಸ್ತೆ ಹೇಳಿ, ಯಾರು ನಿಮ್ಮ ಹೆಸರು?
5: ಇದು ಸಂದೇಶ, ಆಕಾಶ್ ಭವನ.
1: ಮಾತಾಡಿ ಮಾತಾಡಿ ಸಂದೇಶ್ ಅವರೇ.
5: ಅವರು ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್. ಯಾಕೆಂದ್ರೆ ಅವರು ಈ ಇಂತ ಮಕ್ಕಳನ್ನು ನೋಡುದು ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಒಂದು ತಾಳ್ಮೆ ಬೇಕು, ಮತ್ತೆ ಒಂದು ಮನುಷ್ಯತ್ವ ಮತ್ತು ಮಾನವೀಯತೆ.
1: ಹೌದು ಹೌದು ಹೌದು ಹೌದು.
5: ಅದು ಇದೆಲ್ಲ ಇದ್ದದ್ರಿಂದ ಅವರಿಗೆ ಈ ರೀತಿ ಒಂದು
0: ಯಾರು
5: ನೋಡುವ ಸೌಭಾಗ್ಯ ಸಿಕ್ಕಿದೆ.
1: ಸಂದೇಶ್ ಅಂತ ಹೇಳಿ ಅವರ ಹೆಸರು. ಹೌದು ಹೌದು. ಏ ಸಂದೇಶ್ ಅವರೇ, ನಿಮ್ ಮಾತು ಕೇಳಿಸಿತು.
5: ಧನ್ಯವಾದ ಸರ್.
0: ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳುಗರೆ, ಕೊನೆಯ ಒಂದಿಷ್ಟು ನಿಮಿಷಗಳಿದೆ. ಅನೇಕ ವಿಷಯಗಳನ್ನ ವಸಂತ ಕುಮಾರ್ ಶೆಟ್ಟರ್ ನಮ್ಮಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಿಮ್ಗೂ ಕೂಡ ಕರೆ ಮಾಡಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನ ನೀವು ಮಾಡಿ, ನೀವು ಕೂಡ ಮಾತಾಡಿ ಅನ್ನೋದನ್ನ ಹೇಳ್ತಾ. ಈಗ ಅನೇಕ
0: ಎರಡನೇ ಪ್ರಶ್ನೆ ಏನು ಹುಟ್ಟಿಕೊಳ್ತದೆ ಅಂತ ಹೇಳಿದ್ರೆ ನನ್ನ ನಂತರ ಯಾರು
1: ಯಾರು ಅಂತ. ಹೌದು,
0: ಸಹೋದರ ಸಹೋದರಿಯರೆಲ್ಲ ಇರ್ತಾರೆ, ಆದ್ರೆ ಆ ಮಗುವನ್ನು ನೋಡಿಕೊಳ್ಳುವವರು ಯಾರು? ಆ ಮಗುವನ್ನು ನೋಡಿಕೊಳ್ಳುವವರು ಯಾರು? ಪ್ರಾಯ ಆಗುತ್ತಾ ಬರುತ್ತದೆ, ಹೆತ್ತವರಿಗೂ ಪ್ರಾಯ ಆಗುತ್ತೆ, ಅವರ ಮಕ್ಕಳಿಗೂ ಪ್ರಾಯ ಆಗುತ್ತೆ, ವಯಸ್ಸಾಗುತ್ತೆ. ನಾನು ಅದೇ ಹೇಳಿದ್ದೆ, ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತದೆ, ಪ್ರವರ್ಧಮಾನದ ಸಮಸ್ಯೆಗಳು, ಅಡಾಲಸೆನ್ಸ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಇರಬಹುದು, ಬಿಹೇವಿಯರಲ್ ಇಶ್ಯೂ ಇರಬಹುದು, ಸೆಕ್ಷುವಲ್ ಇಶ್ಯೂ ಇರಬಹುದು, ಇದೆಲ್ಲ ಬೆಳೆಯುತ್ತಾ ಬರುವಾಗ ನಾನು ನೋಡಿಕೊಂಡ ಆ ಪೇರೆಂಟ್ಸ್ ಹೇಗೆ ಇರುವುದು? ಈ ಎರಡು ಪ್ರಶ್ನೆಗಳು ಅಭಿ ಅವರೇ. ಫಸ್ಟ್ ಇದು ನನಗೆ ಯಾಕೆ, ಎರಡನೇದು ನನ್ನ ನಂತರ ಯಾರು, ವೈ ಮೀ ಮತ್ತು ಆಫ್ಟರ್ ಮೀ. ಈ ಎರಡು ಪ್ರಶ್ನೆಗಳು ಇದನ್ನ ಸರ್ಕಾರ ನಿಭಾಯಿಸಬೇಕು. ನೋಡಿ, ಇಷ್ಟು ವರ್ಷದ ನಂತರ ನಾವು ಅನುದಾನ ಕೊಡುವುದಿಲ್ಲ ಅಂತ ಹೇಳಿದ್ರೆ ಮುಗಿದು ಹೋಗಿ ಅದು ಇಲ್ಲ. ಈಗ 25 ವರ್ಷ ನಮ್ಮ ಹೋರಾಟ ಮಾಡಿದ್ರಿಂದ 25 ವರ್ಷದವರೆಗೆ ಒಂದು ಅನುದಾನ ಕೊಡ್ತಾರೆ. ಸಾಕಾಗುದಿಲ್ಲ ಅದು, ಯಾಕೆಂದ್ರೆ ನಮ್ಮ ಟೀಚರ್ಸ್ನವರಿಗೆ ಗೌರವಧನ ಸಾಕ, ಗೌರವಧನ.

0: ನಾನು ಹೀಗೆ ಅದೊಂದು ಮನಸ್ಸು ಸಹ ಕೊಡ್ಬೇಕಲ್ಲ ದೇವರು ನಮ್ಗೆ, ಇಲ್ಲದ್ರೆ ಆಗ್ತದೆ ಎಲ್ರಿಗಾಗೆ.
1: ತಮ್ಮ ಹೆಸರಮ್ಮ?
0: ರತ್ನ ಶೆಟ್ಟಿ.
2: ರತ್ನ ಶೆಟ್ಟಿ.
0: ಸರ್, ನೀವು ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಬೇಕು, ತುಂಬಾ ಖುಷಿ ಆಯ್ತು. ನಿಮ್ಮ ಹತ್ರ ಒಂದು ಮಾತನಾಡುವ ಅವಕಾಶ ಸಿಕ್ಕಿತ್ತು ನಮ್ಗೆ, ನಿಮ್ಗೆ ತುಂಬಾ ಧನ್ಯವಾದಗಳು.
1: ಖಂಡಿತ ಖಂಡಿತ ಖಂಡಿತ.
2: ಈಗ ನೀವು ಹೇಳ್ತಾ ಇದ್ರಿ ವಸಂತ್ ಸರ್, ಏನು ಒಂದಿಷ್ಟು ಸರ್ಕಾರಗಳಿಂದ ನೀವು ಬೇಸಿಕ್ ಆಗಿ ಯಾವ ರೀತಿಯ ಸಹಕಾರವನ್ನಾದ್ರೂ ಅಟ್ಲೀಸ್ಟ್ ಮಾಡಿದ್ರೆ ಒಳ್ಳೇದಿತ್ತು ಅಂತ ನಿಮ್ಮ ಭಾವನೆ?
1: ನಾನು 1995 ನಾನು ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಅಲ್ಲಿ ಇರುವಾಗ ಸಿಸ್ಟರ್ ಅವರ ಜೊತೆ ಲಂಡನ್ ವಿಸಿಟ್ ಮಾಡಿದ್ದೆ. ಅಲ್ಲಿ ಕೂಡ ಅಪ್ ಟು 18 ಒಂದು ಸ್ಕೂಲ್ ಅಲ್ಲಿ ತರಗತಿಯಲ್ಲಿ ಶಾಲೆಯಲ್ಲಿ ಇರ್ತಾರೆ. 18 ಆದ ಬಳಿಕ ಅವರಿಗೆ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಅಥವಾ ಒಂದು ವರ್ಕ್ಶಾಪ್ ಅಥವಾ ಒಂದು ಅವರಿಗೆ ಸೇಫ್ ಆಗುವಂತ ಮನೆಯನ್ನ ಸರ್ಕಾರವೇ ಒದಗಿಸಿದೆ. ಅಂತ ವ್ಯವಸ್ಥೆ ಇಲ್ಲಿ ಯಾಕೆ ಇರಬಾರದು? ಯಾಕೆ ಇರಬಾರದು ಅಂತ ವ್ಯವಸ್ಥೆಗಳು? ಅಂತ ವ್ಯವಸ್ಥೆ ಇಲ್ಲ ಇಲ್ಲಿ. ನಾವು ಬರೀ ಹೇಳಿಬಿಟ್ರೆ 25 ನಂತರ ಇಲ್ಲ, 2014 ₹10 ಕೊಡಲ್ಲ ಸರ್ಕಾರ 25 ಮೀರಿದವರಿಗೆ. ಇಲಾಖೆ ಇದೆ, ನಾವು ಕೇಳಿ ಕೇಳಿ ಕೇಳಿ ಆಯಾಸ ಆಗಿ ಹೋಗಿದೆ ನಮ್ಗೆ. ಏನಾದ್ರೂ ಮಾಡಿ ಏನಾದ್ರೂ ಮಾಡಿ
2: ಅಂದ್ರೆ ಈಗ ಮಕ್ಕಳನ್ನ ಏನು ನಾವು ವಿಕಲಚೇತನರೊಂದಿಗೆ ಏನ್ ಹೇಳ್ತೀವಿ, ಅವರ ಅಂಡರಲ್ಲಿ ಇವರು ಬರ್ತಾ ಇಲ್ಲ ಅಂದ್ರೆ ಅವರಿಗೆಲ್ಲ ಪೆನ್ಷನ್ ಅಂತ ಒಂದ್ ಇದೆಯಲ್ಲ ಇಷ್ಟು ವರ್ಷದವರೆಗೆ ಜೀವನ ಪೂರ್ತಿ ಅಂತ ಹೇಳಿ.
1: ಪೆನ್ಷನ್ ಕೆಲವರಿಗೆ ಸಿಗ್ತದೆ, ಕೆಲವರಿಗೆ ಸಿಗುದಿಲ್ಲ. ಅದರಲ್ಲೂ ಕೂಡ 1000 ತೊಂದರೆಗಳಿವೆ. ನೀವು ಇದು ಕೊಡಬೇಕು, ಆದಾಯ ಸರ್ಟಿಫಿಕೇಟ್. ಆದಾಯ ಸರ್ಟಿಫಿಕೇಟ್ ತಂದೆ ತಾಯಿಗೆ ಎಲ್ಲೋ ಒಂದೆರಡು ಎಕರೆ ಜಮೀನ್ ಇದ್ರೆ ₹10 ಸಿಗೋಲ್ಲ ಅವನಿಗಿಲ್ಲಲ್ಲ, ಅವನಿಗೆ ಅಥವಾ ಅವಳಿಗೆ ಇಲ್ಲಲ್ಲ. ನಿಜವಾಗಿ ಅವರಿಗೆ ಎಂತ ಕೊಡಬೇಕು? ನಿಲ್ ಕೊಡಬೇಕು ಇನ್ಕಮ್. ಇವರಿಗೆ ಯಾವುದೇ ರೀತಿಯ ವರಮಾನ ಇಲ್ಲ, ಆದಾಯ ಇಲ್ಲ ಇವರಿಗೆ, ಅದನ್ನ ಕೊಡಬೇಕು. ಒಂದು ಸಲ ಮಂಗಳೂರಿಗೆ ಬಂದ ತಹಶೀಲ್ದಾರ್ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇದನ್ನು ಯಾರು ಅರ್ಥ ಮಾಡಿಕೊಳ್ಳಲ್ಲ ಬೇವರೇ, ನಾವು ಹೇಳಿದ್ರು ಕೂಡ. ಈಗ ಆದಾಯ ನೀವು ಏನಾದ್ರೂ ಉತ್ಪತ್ತಿ ಮಾಡ್ತಾರೆ ಅಂದ್ರೆ ನಿಮ್ಮ ಆದಾಯ ಅಲ್ವಾ? ನಾನೇನಾದ್ರೂ ಇದ್ ಮಾಡ್ತೇನೆ, ಅರ್ನ್ ಮಾಡ್ತೇನೆ ಅಂದ್ರೆ ಅದು ನನ್ನ ಆದಾಯ. ಆ ಮಕ್ಕಳಿಗೆ ಏನಿಲ್ಲ. ಏನಾದ್ರೂ ಒಂದು ವ್ಯವಸ್ಥೆ ಆಗಬೇಕಾದ್ರೆ ನಿಲ್ ವರಮಾನದ, ನಿಲ್ ಆದಾಯದ ಒಂದು ಸರ್ಟಿಫಿಕೇಟ್ ಇವರಿಗೆ ಕೊಡಬೇಕು. ಅದು ತಂದೆದು ತಾಯಿದನ್ನು ಕೊಟ್ಟು ಏನು ಪ್ರಯೋಜನ? ಆಗ ಅವನು ಏನಾದ್ರೂ ಒಂದು ಸ್ವಂತ ಉದ್ಯೋಗ ಮಾಡ್ಲಿಕ್ಕ, ಒಂದು ಅಂಗಡಿಯ, ಈಗ ಅದು ಎಲ್ಲ ಆಗುದಿಲ್ಲ. ಮೈಲ್ಡ್ ಮತ್ತು ಮಾಡರೇಟ್ಗೆ ಮಾತ್ರ ಆಗ್ತದೆ. ಸಿವಿಯರ್ ಮತ್ತು ಪ್ರೊಫೌಂಡ್ ಅದೆಲ್ಲ ಕಸ್ಟೋಡಿಯಲ್, 24 ಸೂಪರ್ವಿಷನ್ ಬೇಕಾಗ್ತದೆ ಅಂತದಕ್ಕೆಲ್ಲ.
2: ಒಟ್ಟು ಕರ್ನಾಟಕದಲ್ಲಿ ಒಂದು ಈ ರೀತಿಯ ಸ್ಟಡಿ ಏನಾದ್ರೂ ಆಗಿದೆ ಸರ್, ಎಷ್ಟು ಮಕ್ಕಳು ಇಂಥ ಇದ್ದಾರೆ ಇಂಥ ಸಮಸ್ಯೆ?
1: 2011 ನಂತರ ಈ ಬಗ್ಗೆ ಒಂದು ಇದೇ ಆಗಿಲ್ಲ. ಈಗ ಮೊನ್ನೆ ಏನೋ ಆಗಿದ್ರಲ್ಲಿ ಇನ್ನು ಬರಬೇಕಲ್ವಾ, ನಮ್ಗೆ ತಿಳಿಬೇಕಷ್ಟೇ. ಅಂದ್ರೆ ಟೋಟಲ್ ಜನಸಂಖ್ಯೆಯಲ್ಲಿ 7.5% ಭಿನ್ನಸಾಮ ಅಂದ್ರೆ ಬೇರೆ ಬೇರೆ ರೀತಿಯ, ಅದರಲ್ಲಿ 2.5% ಇವರು ಬುದ್ಧಿಮಾಂತ್ಯರು. ಹಾಗಾದ್ರೆ ಇವರದ್ದು ವ್ಯವಸ್ಥೆಗೆ ಏನ್ ಮಾಡ್ತಾ ಇದೆ ಸರ್ಕಾರ? ಇವತ್ತು ಯಂಗ್ಸ್ಟರ್ಸ್ ಹೋಗಲ್ಲ ತರಬೇತಿಗೆ. ಯಂಗ್ಸ್ಟರ್ಸ್ PUC ಮುಗಿಸಿದವರು ಇಂತ ತರಬೇತಿ ಮಾಡಬೇಕು, ಡಿಪ್ಲೊಮಾ ಮಾಡಬೇಕು ಅಂತ ಹೇಳಿಕೊಂಡು ಯಾರು ಹೋಗಲ್ಲ. ಎಲ್ಲಿಯಾದ್ರೂ ಸಂಸ್ಥೆಯವರು ಕಳಿಸಿದ್ರೆ ಹೋಗ್ತಾರೆ ಅವರು. ಯಾಕೆಂತೇಳಿದ್ರೆ ಇಲ್ಲಿ ಸಿಗುದು 20,000. ನಾನು ಹೇಳಿದೆಲ್ಲ, ಮಾಲ್ ಅಲ್ಲಿ ಮಾಪ್ ಹಿಡ್ಕೊಂಡು ಹೋದವನಿಗೆ 20,000 ಕೊಡ್ತಾರೆ, 15,000 ಕೊಡ್ತಾರೆ.
2: ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಶೇಖರ್ ಮಾತಾಡೋದು.
2: ಮಾತಾಡಿ ಜಯಪ್ರಕಾಶ್ ಅವರೇ.
3: ಸರ್ ನಮಸ್ತೆ ಸರ್, ನಿಮ್ಗೂ ಕೂಡ
1: ನಮಸ್ತೆ ಜಯಪ್ರಕಾಶ್.
3: ಅದೇ ತಾಳ್ಮೆ, ಸಹನೆ, ಸೇವಾ ಮನೋಭಾವ, ಮಾನವೀಯತೆ ಇದೆಲ್ಲದರ ಸಂಗಮ ಅದು ಸಾನ್ನಿಧ್ಯ ಮತ್ತು ಅಂತಹ ಶಾಲೆ ಅಂತೇಳಿ ಹೇಳ್ಬೋದು ಸರ್. ನಿಮ್ಮ ಬಗ್ಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೇಳಿದ್ದೇನೆ ಸರ್, ಓದಿದ್ದೇನೆ ಕೇಳಿದ್ದೇನೆ ಅಲ್ಲ. ನಿಮ್ಗೆ ಮತ್ತು ಅಲ್ಲಿ ಸಿಬ್ಬಂದಿಗಳಿಗೆ

0: ಅವರಿಗೆ ಕೂಡ ಆ ತಾಳ್ಮೆ ಅಂತದ್ದೆಲ್ಲ ಇದ್ರೆ ಮಾತ್ರ ಸಾಧ್ಯ ಸರ್. ನಿಮ್ಮ ಮಾತು ಕೇಳಿ ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಧನ್ಯವಾದಗಳು ಸರ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಮಾಸ್ಟರ್, ಈಗ ಒಂದು ಕಡೆಯಲ್ಲಿ ನೀವು ಏನು ಶಿಕ್ಷಕರಿದ್ದೀರಿ, ಇಂಥ ಮಕ್ಕಳಿಗೆ ಏನಾದರೂ ನೋಡ್ಕೊಳ್ಳಿಕ್ಕೆ, ಇದ್ರ ಜೊತೆಗೆ ಪೋಷಕರು ಕೂಡ ಟ್ರೈನ್ಡ್ ಆಗಬೇಕು ಅಂತಲ್ವಾ?
1: ಹೌದು, ಅದು ಬಹಳ
2: ಈ ಜವಾಬ್ದಾರಿ ಯಾರು ತಗೊಳ್ತಾರೆ ಅಂತ
1: ಪ್ರಾಮುಖ್ಯವಾದಂತ ವಿಚಾರ
2: ಅಲ್ವಾ,
1: ಪ್ರಾಮುಖ್ಯವಾದಂತ ವಿಚಾರ. ಪೋಷಕರು ಈ ಬಗ್ಗೆ ತರಬೇತಿ ಪಡ್ಕೊಳ್ಬೇಕು. ಅವರಿಗೆ ಸಮಯ ಸಮಯಕ್ಕೆ ಸರಿಯಾಗಿ ಒಂದು ಮನಃಶಾಸ್ತ್ರದ ವಿಚಾರ ಕೂಡ ಬೇಕಾಗ್ತದೆ. ಯಾಕೆಂದ್ರೆ ಅವರು ಒಂದು ರೀತಿಯ ಖಿನ್ನತೆಗೆ ಕೂಡ ಒಳಗಾಗ್ತಾರೆ. ಅವರು ಅದರಲ್ಲೇ ಇಡ್ತಾರೆ. ಈಗ ನಮ್ಮಲ್ಲಿ 200 ಮಕ್ಕಳಿದ್ರೆ 400 ಮಂದಿ ಪೇರೆಂಟ್ಸ್ ಸೇರಿದಾಗ ಸಭೆಗೆ, ಆಗ ಅವರಿಗೆ ಏನಾಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬೆಳವಣಿಗೆ ಆಗ್ತದೆ. ಇದು ನಾನು ಮಾತ್ರ ಅಲ್ಲ, ಇತರರು ಕೂಡ ಇದ್ದಾರೆ, ಎಷ್ಟೋ ಮಂದಿ ಇದ್ದಾರೆ. ಈಗ ಒಂದು ಎಚ್ಚರ ಇದೆ ಅಭಿ ಅವರೇ, ಯಾಕೆಂದ್ರೆ ಬೀಗ ಹಾಕಿ ಒಳಗೆ ಇಡ್ತಕ್ಕಂಥದ್ದು, ಕಟ್ಟಿ ಹಾಕಿ ಒಳಗೆ ಇಡುವಂತಹ ವ್ಯವಸ್ಥೆಗಳು ಕೂಡ ಇತ್ತು ಇಂಥ ಮಕ್ಕಳನ್ನು. ಯಾಕೆ ಇವರನ್ನು ತೋರಿಸಬಾರದು, ಇವರ ಬಗ್ಗೆ ಹೇಳಬಾರದು, ಇವರಿಗೆ ಹೇಳಿದ್ರೆ ಇವನ ಸಹೋದರ ಸಹೋದರರಿಗೆ ಮದುವೆ ಆಗುವುದಿಲ್ಲ, ಹೆಣ್ಣು ಕೊಡುವುದಿಲ್ಲ, ಗಂಡು ಕೊಡುವುದಿಲ್ಲ ಅಂತ ಹೇಳಿಕೊಂಡು ಅಂತದೆಲ್ಲ ಭಾವನೆಗಳು ಇತ್ತು ಸಮಾಜದಲ್ಲಿ. ಈಗಲೂ ಇದೇ ಏನ ಗೊತ್ತಿಲ್ಲ ನನಗೆ. ಇನ್ನೇನು ಇನ್ನು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಕೇಸಸ್ಗಳಿದೆ, ನಮ್ಮಲ್ಲಿ ಸಹೋದರಿಯ ಮಗಳನ್ನೇ ಮದುವೆ ಆಗುವಂತದ್ದು. ನಾನು ನಮ್ಮಲ್ಲಿ ಒಬ್ಬ ಶಿಕ್ಷಕ ಇದ್ದ, ಕ್ರೀಡಾ ಶಿಕ್ಷಕ, ಅವ ಬಳ್ಳಾರಿಯವ, ಎಲ್ಲಿಯಪ್ಪ ನಿನ್ಗೆ ಅವ್ನ ಮದುವೆ ಸರ್, ನಾನು ಕೆಲಸ ಬಿಡ್ತೇನೆ. ಆಯ್ತು ಬಿಡು, ಎಲ್ಲಿ ಹುಡುಗಿ ಎಲ್ಲಿ ಅವಳು? ಅದು ನನ್ನ ಅಕ್ಕಂದೆ ಮಗಳು ಸರ್ ಅಂತ ನಾನು ಹೇಳಿದೆ. ನೋಡಪ್ಪ, ಅದು ರಕ್ತ ಸಂಬಂಧವಾಗ್ತದೆ, ಆಗ್ಬಾರ್ದು. ಇಲ್ಲ ಸರ್, ನಾನು ಮದುವೆ ಆಗದಿದ್ರೆ ನನ್ನ ಅಮ್ಮ ಹೇಳಿದಾರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಹೇಳಿಕೊಂಡು. ಇಂಥ ಎಲ್ಲ ವ್ಯವಸ್ಥೆಯನ್ನು ಹೇಗೆ ಸರಿ ಮಾಡ್ತೀರಿ ನೀವು? ಈ ರೀತಿಯ ಸಮಾಜದ ಕೊಳೆಯನ್ನು ತೊಳೆಯುವವರು ಯಾರು? ಇಲ್ಲಿ ಇವರನ್ನ ಎಡುಕೇಟ್ ಮಾಡುವವರು ಯಾರು? ಹೌದಲ್ವಾ? ಈಗ ಬಾಲ್ಯ ವಿವಾಹದ ಬಗ್ಗೆ ಮೊನ್ನೆ ನಾನು ನೋಡಿದೆ ಪತ್ರಿಕೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಬಾಲ್ಯ ವಿವಾಹ ಈಗಲೂ ನಡೀತಾ ಇದೆ ಅಂತ ಹೇಳಿಕೊಂಡು ಅಲ್ವಾ? ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವೇ ಇಲ್ವಾ? ಆ ಜನರಲ್ಲಿ ಇರ್ತಕ್ಕಂತ ಒಂದು ಈ ತಪ್ಪು ಅಭಿಪ್ರಾಯವನ್ನು ಹೊರಗೆ ತೆಗೆಯಲಿಕ್ಕೆ ಯಾರಿಂದ ಸಾಧ್ಯ? ಕೆಲವೊಮ್ಮೆ ನಾವೇ ಬೇಕು ಅಂತ ಹೇಳಿಕೊಂಡು ನಾವು ಇದಕ್ಕೆ ಬಲಿಯಾಗುವಂತ ವಿಚಾರಗಳು ಕೂಡ ಇರುತ್ತದೆ.
2: ಈಗ ಸಾನ್ನಿಧ್ಯ ಅನ್ನುವಂಥದ್ದು ಸಮೂಹ ಸಂಸ್ಥೆಯಾಗಿ ಬೆಳೆದಿದೆ ಅಲ್ವಾ ಸರ್? ಕೆಲವು ನಿಮಿಷಗಳಿದೆ, ಸ್ವಲ್ಪ ಅದರ ಬಗ್ಗೆ ಹೇಳಿ ಸರ್.
1: ಸಾನ್ನಿಧ್ಯ ನಾವು ಏನು ಅಂತ ಹೇಳಿದ್ರೆ, ನಾವೇನು 2 ಮಕ್ಕಳನ್ನು ಇಟ್ಟುಕೊಂಡು 2003 ಪ್ರಾರಂಭಿಸಿದಾಗ ಬಹಳಷ್ಟು ಇದಿತ್ತು ನಮಗೆ. ಯಾಕೆಂದ್ರೆ ಒಂದು ಸಂಸ್ಥೆ ಆಗಬೇಕು, ಒಂದು ಜಾಗ ಸಿಗಬೇಕು, ನಾವೊಂದು ಕಟ್ಟಡ ಕಟ್ಟಬೇಕು, ಏನಿಲ್ಲ ಕೈಯಲ್ಲಿ. ತಿಂಗಳ ಇದಕ್ಕೆ ಅಲ್ಲಿ ಇರ್ತಕ್ಕಂಥವರಿಗೆ ಆರಂಭ ಆದ ಸಂದರ್ಭದಲ್ಲಿ 2003-04-05 ಒಂದು ಕೊಡಬೇಕಾದ್ರೆ ಅಲ್ಲಿ ಬಹಳ ಕಷ್ಟ ಇತ್ತು.

0: ಒಳ್ಳೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ. ಸಾನ್ನಿಧ್ಯ ವಸತಿಯುತ ಶಾಲೆ ಆಯಿತು. ವಸತಿಯುತ ಶಾಲೆಯಾಗ ಹೆತ್ತವರು ಬಂದರು, ನಮ್ಮ ಮಕ್ಕಳಿಗೆ, ನಮ್ಮ ಪ್ರಾಯದ ಮಕ್ಕಳಿಗೆ ಏನಾದರೂ ವ್ಯವಸ್ಥೆ ಮಾಡಿ, ನನಗೆ ಅಂದ್ರೆ ನನಗೆ ಬೇಡಿ ಸಾಕಾಗಿದೆ, ನೀವೇನಾದರೂ ಮಾಡ್ತಿರಾದ್ರೆ ಮಾಡಿ ಅಂತೇಳಿ ಎಲ್ಲರೂ ಕೈ ಜೋಡಿಸಿದ್ರು. ಒಂದು 10-30 ಪೇರೆಂಟ್ಸ್ ಇದು ಮಾಡಿ ಒಂದು 30 ಕೋಣೆಗಳನ್ನೆಲ್ಲ ಮಾಡಿ, ಒಳ್ಳೆ ಕೋಣೆ, ಒಳ್ಳೆ ಕೊಠಡಿಗಳು, ಎಲ್ಲ ದಾನಿಗಳು ಕೊಟ್ಟರು, ಎಲ್ಲರೂ ಸಹಾಯ ಮಾಡಿದ್ರು. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಸಾನ್ನಿಧ್ಯ ಶಾಶ್ವತ ಮನೆ ಆಯ್ತು. ವಯಸ್ಕ ಭಿನ್ನ ಸಾಮರ್ಥ್ಯದ ಪುರುಷರಿಗಾಗಿ ಅದನ್ನ ಈಗ 1-3 ಕುಟುಂಬದ ಮಕ್ಕಳಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ.
1: ಅವ್ರ ಜೀವನ ಪೂರ್ತಿ ಅವರು
0: ಹೌದು
1: ಅದಕ್ಕೆ ಹೀಗೆ ಆಡ್ ಆನ್ ಮಾಡ್ತಾ ಹೋಗ್ತೀರಾ? ಆಡ್ ಆನ್ ಹೇಗೆ ಮಾಡ್ತೀರಿ? ಯಾಕೆಂದ್ರೆ ಅಲ್ಲೇ ಇರ್ತಾರಲ್ಲ,
0: ಇರ್ತಾರೆ ನೋಡಿಕೊಳ್ಳಿಕ್ಕೆ ಜನ ಇದ್ದಾರೆ,
1: ಅದೊಂದು ಲಿಮಿಟ್ ಅಂತ ಇಷ್ಟು ಜನರು ಅಂತ ಇದೆ.
0: ಅದಾಯ್ತು. ಆಟಿಸ್ಟಿಕ್ ಮಕ್ಕಳನ್ನ ಇದರಲ್ಲಿ, ಯಾಕೆಂದ್ರೆ ಆಟಿಸಮ್ ನಾನು ಹೇಳಿದೆ ಇಟ್ಸ್ ನಾಟ್ ಎ ಮೆಂಟಲ್ ರಿಟಾರ್ಡೇಷನ್, ಅವಳು ಹುಷಾರಿರ್ತಾರೆ, ಬುದ್ಧಿಮಾಂದ್ಯತೆ ಅಲ್ಲ, ಒಂದು ಮೆದುಳಿನ ಸಂಬಂಧಿತ ಒಂದು ವಿಚಾರ. ಅವರಿಗೊಂದು ಸಪರೇಟ್ ಆಗಿ ಮಲ್ಟಿ ಸೆನ್ಸರಿ ಸ್ಟಿಮ್ಯುಲೇಷನ್, ಒಂದು ಪಂಚೇಂದ್ರಿಯಗಳನ್ನ ತರಬೇತಿ ಮಾಡುವ ಮುಖಾಂತರ ಅವರನ್ನ ನಾವು ಮುಖ್ಯ ವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಬೇರೆ ಬೇರೆ ವಿಚಾರದಲ್ಲಿ ಒಂದು ಮಾತನಾಡುವ ಪೆನ್ನೇ ಇದೆ ಕಿವಿ ಹತ್ರ ಇದ್ರೆ, ಅದು ಏನು ಅಲ್ಲಿ ಪುಸ್ತಕದಲ್ಲಿದ್ದ ಹಾಡನ್ನು ಅದು ಹೇಳ್ತದೆ, ಪುಸ್ತಕದಲ್ಲಿದ್ದ ಕಥೆಯನ್ನು ಅದು ಹೇಳ್ತದೆ, ಅದನ್ನು ಕೇಳುವಾಗ ಬಹಳ ತಾಳ್ಮೆಯಿಂದ ಕೇಳ್ತಾರೆ. 25 ವರ್ಷದವರಿಗೆ ಇಲ್ಲ ಅಂತ ಹೊರಗೆ ಬಿಟ್ಟಿಲ್ಲ, ಬಿಟ್ಟಿದ್ದೇವೆ. ಈ ವರ್ಷದಿಂದ ಏನಾದರೂ ಪೇರೆಂಟ್ಸ್ ಅವರು ಕೊಡಬೇಕು ಅಂತ ಕೇಳಿದ್ದೇವೆ. ಏನ್ ಮಾಡುದು, ಮತ್ತೆ ನಡೆಸಬೇಕಲ್ವಾ? 60-70 ಸ್ಟಾಫ್ ಇದ್ದಾರೆ ನಮ್ಮಲ್ಲಿ, ಅವರನ್ನು ನೋಡ್ಕೊಳ್ಬೇಕಲ್ಲ. ಅದಕ್ಕೆ ಅವರಿಗಾಗಿ ಒಂದು ಕೌಶಲ್ಯ ತರಬೇತಿ ಕೇಂದ್ರ ಮಾಡಿದ್ದೀವಿ. ನಮ್ಮ ಯುಟಿ ಖಾದರ್ ಇದ್ದಿದ್ದಾಗ ಮಾಡಿದಂತ ಏನು ಈ ಎಂಡೋಸಲ್ಫನ್ ಉಜಿರೆಯಲ್ಲಿ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ, ಅದಕ್ಕೆ ಅನುದಾನ ಬರ್ತದೆ, ಆದರೂ ನಮ್ಮಿಂದಲೂ ನಮ್ಮ ಕೈಯಿಂದಲೂ ಅದಕ್ಕೆ ಖರ್ಚಾಗ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಅದು ಸಾಕಾಗುವುದಿಲ್ಲ. ಅದು ಒಬ್ರು ವಿದ್ಯಾರ್ಥಿ ತಂದೆ ಬಾಂಬೆಯಿಂದ ಬಂದರು, ಅವರು ಏನ್ ಬೇಕು ಅಂತ ಕೇಳಿದಾಗ ನಾವು ಒಂದು ಅಕ್ವೆಟಿಕ್ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದರೆ ಮಕ್ಕಳಿಗೆ ನೀರಿನಲ್ಲಿ ಹೆಚ್ಚು ತರಬೇತಿ ಕೊಡಬಹುದು ಅಂತ ಅದನ್ನೊಂದು ಮಾಡಿದ್ದೀವಿ. ಆಟಿಸಮ್ ಸೆಂಟರ್ ಹೀಗೆ ಬೇರೆ ಬೇರೆ ಮಾಡಿದೆ. ಒಂದು ಬಾಲವನ, ಬಹಳ ಸುಂದರವಾದ ಬಾಲವನ ಮಾಡಿದ್ದೇವೆ. ಅದರಲ್ಲಿ ಮಕ್ಕಳು ಬಹಳ ಚೆನ್ನಾಗಿ ಆಡ್ತಾರೆ, ಎಂಜಾಯ್ ಮಾಡಿಕೊಳ್ತಾರೆ. ಈಗ ಒಬ್ಬ ದೊಡ್ಡ ದಾನಿ ಸುಧೀರ್ ಶೆಟ್ಟರು ಬಂದಿದ್ದಾರೆ, ದೂರದ ಬಾಂಬೆಯಿಂದ ಬಂದು ಒಂದು ದೊಡ್ಡ ಕಟ್ಟಡ, ಸುಮಾರು 6-7 ಕೋಟಿ ವೆಚ್ಚದಲ್ಲಿ ಅದು ಒಂದು ಆಗ್ತಾ ಇದೆ. ಅದಾದ್ರೆ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳಿಗೆ ನ್ಯಾಷನಲ್ ಓಪನ್ ಸ್ಕೂಲ್ ಅಂತ ಹೇಳ್ತೇವೆ, ಅದರ ಮುಖಾಂತರ ಅಲ್ಲಿ ಅವರನ್ನ ಮುಖ್ಯ ವಾಹಿನಿಯಲ್ಲಿ ಆ ಮುಖಾಂತರ ಸೇರಿಸತಕ್ಕಂತ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡುವಂತ ಒಂದು ಪ್ರಯತ್ನ ಇದೆ. ಅದರಲ್ಲಿ ಜವಾಬ್ದಾರಿಗಳು ತುಂಬಾ ಇದೆ, ಅಭಿಯವರೇ ನಿಭಾಯಿಸಬೇಕು.
1: ಒಟ್ಟಲ್ಲಿ
0: ಸಮಾಜದ ಬೆಂಬಲ ಇದೆ
1: ನಮಗೆ ಅಲ್ವಾ?
0: ಹೌದು, ಸಮಾಜ ಬಹಳಷ್ಟು ಬೆಂಬಲ ಕೊಡ್ತಾ ಇದೆ.
1: 43 ವರ್ಷಗಳ ಅಲ್ವಾ,
0: 46 ವರ್ಷಗಳ
1: 25 ವರ್ಷ
0: ಅಲ್ಲಿ ಇದ್ದೆ ನಾನು.
1: ಒಟ್ಟಿನಲ್ಲಿ ಮಾಸ್ಟರ್ ಒಂದು ಸಂತೃಪ್ತತೆ ಇದೆ,
0: ಮಲಗಿದ್ರೆ ಒಳ್ಳೆ ನಿದ್ದೆ ಬರ್ತದೆ. ಆದ್ರೂ ಕೂಡ ಮನಸ್ಸಲ್ಲಿ ಸಾನ್ನಿಧ್ಯದ ವಿಚಾರಗಳು ಮೆಲುಕಾಕುತ್ತಲೇ ಇರ್ತದೆ. ನನಗೆ ನನ್ನ ಹೆಂಡತಿ ಇರಿಗೆ ಏಪಾತೊಂಡಲ್ಲ ಶಾಲೆದ ಒಂಜು ಬುಡ್ನ ಬೇತಿ ಹೆಂಚಿನಲ್ಲ ಇಜ್ಜಿ ಅಂತ ಹೇಳ್ತಾಳೆ. ಶಾಲೆಯ ಒಂದು ವಿಚಾರ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ತಾಳೆ. ಅದು ಇರುತ್ತೆ ಅಲ್ವಾ, ನಾವು ಅದನ್ನ ನಿತ್ಯ ಆಲೋಚನೆ ಮಾಡಬೇಕಾಗ್ತದೆ ಅಲ್ವಾ.
1: ಜೊತೆಗೆ ಸೇವಾ ಟ್ರಸ್ಟ್ ನ ಟ್ರಸ್ಟಿಗಳು, ಗಣೇಶ್ ಸೇವಾ ಟ್ರಸ್ಟ್ ಜೊತೆಗಿದ್ದಾರೆ, ನಿಮ್ದು ಗಟ್ಟಿಯಾಗಿ ನಿಂತಿದ್ದಾರೆ,
0: ಒಟ್ಟು ಒಳ್ಳೆ ಎಲ್ಲ ಆ ಏನು ಸಮಾನ ಮನಸ್ಕರು ಒಳ್ಳೆ ಇದ್ದಾರೆ, ಎಲ್ಲ ರೀತಿಯಲ್ಲಿ ಒಂದು ಬೆಂಬಲ.
1: ಎಸ್ ಮಾಸ್ಟರ್, ಅನೇಕ ವಿಷಯಗಳನ್ನ ಮಾತಾಡಿದ್ವಿ, ಮಾತಾಡ್ತಾ ಹೋದ್ರೆ ಇನ್ನೂ ಕೂಡ ಅನೇಕ ವಿಷಯಗಳಿವೆ.
0: ಬಹಳಷ್ಟು ಇದೆ
1: ಅಲ್ವಾ,
0: ಬಹಳಷ್ಟು ಇದೆ, ಬಹಳಷ್ಟು ಇದೆ.
1: ಕೊನೆಯದಾಗಿ ಮಾಸ್ಟರ್, ಕೇಳ್ತಿರುವಂತಹ ಎಲ್ಲ ಕೇಳುವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಇಲ್ಲಿ ಏನ್ ಹೇಳುದು ಅಂತ ಹೇಳಿದ್ರೆ, ಕೆಲವೊಂದು ಸಂಸ್ಥೆಯವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ನಿಮ್ಮಗೆ ನಿಮ್ಮ ಸಂಸ್ಥೆಗೆ ದೊರಕುವ ಹಾಗೆ ಬೆಂಬಲ ನಮ್ಗೆಲ್ಲ ಇಲ್ಲಿ ಸಿಗುವುದಿಲ್ಲ ಅಂತ. ಒಂದು ರೀತಿಯಲ್ಲಿ ನಾನು ದಾನಿಗಳನ್ನ ಅಭಿನಂದಿಸಬೇಕು, ಸರ್ಕಾರವು ಇದಕ್ಕೆ ಸ್ಪಂದ

0: ವಂದನೆ ಬೇಕು. ಮತ್ತು ನಿಮ್ಮಂತ ಮಾಧ್ಯಮಗಳು ನಮ್ಮನ್ನು ಇವತ್ತು ಬಿಡಿಸಿದೆ. ಇವತ್ತು ಅಷ್ಟು ಜನರಿಗೆ ನಮ್ಮ ವಿಷಯ ತಿಳಿಬೇಕಾದ್ರೆ ನಿಮ್ಮಂತ ಮಾಧ್ಯಮ ಬಹಳಷ್ಟು, ಅದು ಪತ್ರಿಕೆ ಇರಬಹುದು, ಮತ್ತೆ ದೃಶ್ಯ ಮಾಧ್ಯಮ ಇರಬಹುದು, ಇಂತ ರೇಡಿಯೋ ಮಾಧ್ಯಮಗಳಿರಬಹುದು, ನಮ್ಮ ಬಗ್ಗೆ ಬಹಳಷ್ಟು. ಈಗ ನಮ್ಮ ಕದ್ರಿ ಕಾರ್ಯಕ್ರಮ ಆದಾಗ ಬಹಳಷ್ಟು ಇದು ಪ್ರಚಾರ ಆಗುತ್ತೆ ಅಲ್ಲಿ. ಸೊ ಅದಕ್ಕಾಗಿ ಇಂಥವರೆಲ್ಲ ತಾವು ಬೆಳೆಸಿದ್ದೀರಿ. ನಾನು ಎಷ್ಟು ಅಭಿನಂದನೆ ಹೇಳಿದರೂ ಸಾಕಾಗುದಿಲ್ಲ. ದಾನಿಗಳ ನೆರವಿನಿಂದ ನಾವು ಇವತ್ತು ಬೆಳೆದಿದ್ದೇವೆ. ಸಂಸ್ಥೆ ದೊಡ್ಡದಾಗಿರಬಹುದು, ಹೆಮ್ಮರವಾಗಿರಬಹುದು, ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಅದು ಏನು ಆಶ್ರಯದಾತ ಒಂದು ಮರವಾಗಿರಬಹುದು, ಆದರೆ ಅದರ ಪೋಷಣೆ ಪಾಲನೆ ಪೋಷಣೆ ಸಮಾಜ ದಾನಿಗಳು ನಮ್ಗೆ ಏನೆಲ್ಲ ನಮ್ಮ ಬೆನ್ನತ್ತಿಕೊಂಡು ಎಷ್ಟೋ ಮಂದಿ ಬಂದು ಊಟ ಕೊಡ್ತಾರೆ, ಏನ್ ಮಾಡ್ತಾರೆ, ನಮ್ಮಲ್ಲಿ ಮಕ್ಕಳೊಟ್ಟಿಗೆ ಆಟ ಅದು ಇದೆಲ್ಲ ಕಂಡಕ್ಟ್ ಮಾಡ್ತಾರೆ. ಇಂಥ ಎಲ್ಲ ವಿಚಾರಗಳು ನಡೀತಾನೆ ಇರ್ತದೆ. ಶಾಲೆಗಳಿಂದ ಎಷ್ಟೋ ಮಕ್ಕಳು ಬರ್ತಾರೆ, ಎಷ್ಟು ಇದೆ ಅಲ್ಲ. ಒಂದು ಮಾತು ಹೇಳ್ತೇನೆ, ಇಲ್ಲಿ ಧಾರವಾಡ ಯೂನಿವರ್ಸಿಟಿಯಿಂದ ಲಾಸ್ಟ್ ಟೈಮ್ ಬಂದಿದ್ರು, ಧಾರವಾಡ ಯೂನಿವರ್ಸಿಟಿ ಇದು ನಮ್ಮ ಅಗ್ರಿ
1: ಕೃಷಿ
0: ವಿಶ್ವವಿದ್ಯಾಲಯ, ಅದು ನಾನು ಹೇಳಿದೆ ನೀವು ಲಾಸ್ಟ್ ಟೈಮ್ ಬಂದಿರಲ್ಲ ಈ ವರ್ಷವೇ. ಇಲ್ಲ ಸರ್, ಎಲ್ಲ ವಿಚಾರಗಳು ಒಂದು ರೂಫಿನಡಿ ಸಿಗುವುದಾದ್ರೆ ಅದು ನಿಮ್ಮ ಶಾಲೆಯಲ್ಲಿ ಮಾತ್ರ ಅಂತ ಹೇಳಿದ್ರು. ಅದು ತುಂಬಾ ಖುಷಿ ಆಗ್ತದೆ.
1: ಎಸ್ ವಸಂತ್ ಮಾಸ್ಟರ್, ಇಷ್ಟೊತ್ತು ನಾವು ಮಾತಾಡಿದ್ವಿ, ನಿಮ್ಮೆಲ್ಲರ ನಿಮ್ಮ ಮಾತುಗಳು ಒಂದು ರೀತಿಯಲ್ಲಿ ಮಾಹಿತಿಯೂ ಇದೆ, ಜೀವನಕ್ಕೆ ಸ್ಫೂರ್ತಿಯೂ ಇದೆ, ಎಲ್ಲವೂ ಇದೆ. ಒಟ್ಟಿನಲ್ಲಿ ಒಂದು ಶಿಕ್ಷಕನಾಗುವುದು, ಅದರಲ್ಲೂ ಕೂಡ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಿಕ್ಷಕನಾಗುವುದು ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಮಾತಲ್ಲ ಅಂತ. ಅಂಥದ್ದನ್ನು ನೀವು ಹಾಗೂ ನಿಮ್ಮ ಜೊತೆಗಿರುವಂತಹ ತಂಡ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ನಿಮ್ಮ ಅನೇಕ ಯೋಚನೆಗಳಿರ್ಬೋದು, ಯೋಜನೆಗಳಿರ್ಬೋದು, ಕನಸುಗಳಿರ್ಬೋದು, ಇಷ್ಟು ಆಗಿದೆ ಇನ್ನು ಅದಾಗದೆ ಇರುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದುಕೊಂಡದ್ದು ಕೂಡ ಖಂಡಿತವಾಗಿಯೂ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಒಂದು ಗಂಟೆಯ ಸಮಯಕ್ಕೆ ರೇಡಿಯೋ ಸಾರಂಗವತಿಯಿಂದ ನಾನು ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿದ್ದೇನೆ.
0: ಖಂಡಿತವಾಗಿ ನಮ್ಮನ್ನ ಕರೆದು ಸಾರಂಗ್ ಅದು ಬಣ್ಣ ಬಣ್ಣದ ಬದುಕು 107.8 FM ನಮ್ಮನ್ನ ಕರೆದು ಈ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳಿ ಚಾಲ ಕೇಳಿದ್ದೀರಿ ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೇವೆ. ನಾನು ಏನು ತಯಾರು ಮಾಡಿಕೊಂಡು ಬಂದು ಮಾತಾಡಿದ ನೇರವಾಗಿ ಮಾತಾಡಿದ್ದೇನೆ. ಅಭಿನಂದನೆಗಳು ಅಭಿಯವರೇ ನಿಮ್ಗೆ ಹಾಗೂ ನಿಮ್ಮ ತಂಡಕ್ಕೆ.
1: ಶ್ರೋತೃಗಳ ಸಮಾಜಮುಖಿ ಕಾರ್ಯಕ್ರಮ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಸಾನ್ನಿಧ್ಯದ ಆಡಳಿತಾಧಿಕಾರಿಗಳು ಇವತ್ತಿನ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಎಲ್ಲರೂ ಕೂಡ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಮುಂದಿನ ಸಮಾಜಮುಖಿಯಲ್ಲಿ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ಮತ್ತೆ ಸಿಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅದು ಮೆನ್ಷನ್ ಮಾಡ್ತಾರೆ, ಸ್ವಲ್ಪ ನಾನು ಕಥೆಯನ್ನು ಹೇಳ್ತೀನಿ ನಿಮಗೆ. ಅದು ಅದ್ಭುತವಾದಂತ ಕಥೆ, ಛಾಂದೋಗ್ಯದಲ್ಲಿ ಬರುವಂತದ್ದು. ಈ ವೆಸ್ಟರ್ನ್ ಅಂಡ್ ಈಸ್ಟರ್ನ್ ವಿಷಯ ಬಂದಾಗ ಒಂದು ಛಾಂದೋಗ್ಯದಲ್ಲಿ ಕಥೆ ಬರುತ್ತದೆ, ಬಹಳ ಚಂದದ ಕಥೆ, ನನಗೆ ಬಹಳ ಇಷ್ಟವಾದಂತಹದ್ದು. ಬ್ರಹ್ಮನನ್ನ ತಿಳ್ಕೊಂಡಂತ ಪ್ರಜಾಪತಿ ಇದ್ದಲ್ಲ, ಪ್ರಜಾಪತಿ ಒಂದ್ಸಲ ರಾಕ್ಷಸರನ್ನ ಮತ್ತು ದೇವತೆಗಳನ್ನೆಲ್ಲ ಕರೆದು ಹೇಳಿದಂತೆ, ನೋಡಪ್ಪ ಚೆನ್ನಾಗಿರಿ, ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ, ಆದ್ರೆ ಒಂದು ವಿಷಯ ನೀವು ಮರಿಬಾರ್ದು, ಆತ್ಮವನ್ನು ತಿಳ್ಕೊಬೇಕೆಲ್ಲರೂ. ಆ ಆತ್ಮವನ್ನು ತಿಳ್ಕೊಳ್ಳದೆ ಹೋದ್ರೆ ನಿಮ್ ಜೀವನಕ್ಕೆ ಅರ್ಥ ಇಲ್ಲ. ಏನ್ ಆತ್ಮ ಅಂತ ಕೇಳಿದ್ರು. ದುಃಖದಿಂದ, ಸಾವಿನಿಂದ, ಮುಪ್ಪಿನಿಂದ, ನೋವಿನಿಂದ, ಕೆಟ್ಟತನದಿಂದ, ಹಸಿವು ನೀರಡಿಕೆಗಳಿಂದ ಮುಕ್ತವಾದಂತಹದ್ದು ಆತ್ಮ. ಆದ್ರೆ ತಿಳುವಳಿಕೆ ನಿಮಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಹೋಗ್ರಿ ಅಂತ ಹೇಳ್ದ. ಇಬ್ಬರನ್ನು ಕೂಡಿಸ್ಕೊಂಡು ಹೇಳಿದ. ಅವರ ಲೀಡರ್ಸ್ ಇದ್ದಾರಲ್ಲ ಒಬ್ಬೊಬ್ರು, ಇಂದ ದೇವತೆಗಳಿಗೆ ನಾಯಕ ಇಂದ್ರ, ರಾಕ್ಷಸರಿಗೆ ವಿರೋಚನ. ಇಬ್ರು ಹೋದ್ರಂತೆ ಪ್ರಜಾಪತಿ ಕಡೆಗೆ, ಹೌದಪ್ಪ ನೀನೆಲ್ಲ ಹೇಳ್ಬಿಟ್ಟೆ ಆತ್ಮ ತಿಳುವಳಿಕೆ ಬೇಕು ಅಂತ, ಅದು ಏನ್ ಆತ್ಮ ಸ್ವಲ್ಪ ನಮ್ಗೆ ವಿಷಯ ಹೇಳ್ತೀರಾ ಅಂತ ಕೇಳಿದ್ರು. ಅವನು ಬಹಳ ಸುಲಭ ಹೇಳ್ತಾನೆ, ಆತ್ಮ ತಿಳ್ಕೊಬೇಕಾದ್ರೆ ಫಸ್ಟ್ ಸ್ಟೆಪ್ 32 ವರ್ಷ ಬ್ರಹ್ಮಚರ್ಯ ಆಚರಿಸಬೇಕು. ಇಬ್ರು ಹೇಳಿದ್ರು 32 ವರ್ಷ ಬ್ರಹ್ಮಚರ್ಯ ಪಾಲಿಸಿ ಧ್ಯಾನದಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದು ಮುಗಿದ ನಂತರ, ನಿಮ್ಮ 32 ವರ್ಷದ ಧ್ಯಾನ ಮತ್ತು ಬ್ರಹ್ಮಚರ್ಯ ವ್ರತ ಮುಗಿದ ತಕ್ಷಣ ನೀವು ಕನ್ನಡಿಯಲ್ಲೋ ನೀರಿನಲ್ಲೋ ನಿಮ್ಮ ಮುಖ ನೋಡಿಕೊಂಡಾಗ ನಿಮಗೇನು ಕಾಣಿಸುತ್ತೋ ಅದೇ ಆತ್ಮ ಅಂತ ಹೇಳಿದ್ರು. ವಿಚಿತ್ರ ಘಟನೆ ಇದು, ಕಥೆ ಇದು. ಅವರಿಬ್ರು ತಪಸ್ಸಿಗೆ ಹೋದ್ರು, ರಾಕ್ಷಸರ ಪರವಾಗಿ ವಿರೋಚನ ಇಂದ್ರ ಇಬ್ರು ಹೋದ್ರು. 32 ವರ್ಷ ಬ್ರಹ್ಮಚರ್ಯ ಮಾಡಿ ತಪಸ್ ಮಾಡಿದ್ರು, ಮಾಡಿ ಮುಖ ನೋಡಿಕೊಂಡ್ರು ನೀರಲ್ಲಿ, ತಮ್ಮ ತಮ್ಮ ಮುಖಾನೇ ಕಾಣಿಸ್ತು. ಹಾಗಾದ್ರೆ ದೇಹನೇ ಆತ್ಮ ಅಂತ ಅನ್ಕೊಂಡ್ರು. ವಿರೋಚನ ಹೋದ, ಗೊತ್ತಾಗ್ಬಿಡಿ ಇಷ್ಟೇ ತಾನೇ ಆತ್ಮ ಅಂದ್ರೆ. ಹೋಗಿ ತನ್ನ ಸ್ನೇಹಿತರಿಗೆಲ್ಲ ಹೇಳಿದ ರಾಕ್ಷಸರ ಬಳಗಕ್ಕೆ, ನೋಡಪ್ಪ ನಿಜವಾಗ್ಲೂ ಆತ್ಮ ಅಂದ್ರೆ ದೇಹನೇ, ಇದನ್ನ ಸಂತೋಷವಾಗಿ ಇಟ್ಕೋಬೇಕು ಅಂತ ಹಾಗೆ ನಂಬಿಕೊಂಡು ಹೋಗ್ಬಿಟ್ರು. ಆದ್ರಿಂದ ರಾಕ್ಷಸರು ಯಾರು ಅಂದ್ರೆ ದೇಹ ಮಾತ್ರ ನಾನು ಅಂತ ಅನ್ಕೊಂಡಿರೋರು. ದೇಹ ಭೋಗಗಳಿಗೆ, ದೇಹ ಸಾಧ್ಯತೆಗಳಿಗೆ ಏನೇನ್ ಬೇಕೋ ಪರಿಕರಗಳನ್ನು ಮಾಡಿಕೊಂಡು ಅದನ್ನು ಸಂತೋಷವಾಗಿಡುವಂತದ್ದು ರಾಸುರಿ ಕೆಲಸ ಅಂತ ಶುರು ಆಯ್ತು. ಇಂದ್ರ ಸ್ವಲ್ಪ ಬುದ್ಧಿವಂತ, ಹಾಗಾಗ ತಪ್ಪು ಮಾಡ್ತಾನೆ ಮದ್ದರೆ, ಆದ್ರೆ ಬುದ್ಧಿವಂತ. ಅವನು ವಿಚಾರ ಮಾಡಿದ, ಅವನಿಗೊಂದು ಚಿಂತೆ ಬಂತು, ದೇಹನೇ ಆತ್ಮ ಆಗಿರೋಕ್ ಸಾಧ್ಯ ಇದೆಯಾ? ದೇಹ ಕುಂಟಾದ್ರೆ ಆತ್ಮ ಕುಂಟಾಗತ್ತ? ದೇಹ ಕುರುಡಾದ್ರೆ ಆತ್ಮ ಕುರುಡಾಗತ್ತ? ಏನೋ ತಪ್ಪಾಯ್ತು ಅನಿಸ್ತು ಅವನಿಗೆ. ಹಾಗಾದ್ರೆ ಇದೇನೋ ಬೇರೆ ಅರ್ಥ ಇರಬೇಕು ಅಂತ ಮತ್ತೆ ವಾಪಸ್ ಹೋದ ಪ್ರಜಾಪತಿ ಕಡೆ. ನನಗೆ ಯಾಕೋ ಸಂಶಯ ಬರುತ್ತೆ, ದೇಹನೇ ಆತ್ಮ ಅಲ್ಲ ಅನ್ಸುತ್ತೆ, ಹಾಗಾದ್ರೆ ಇನ್ನೊಂದು ಕೆಲಸ ಮಾಡು ಅಂದ ಅವನು. ಪ್ರಜಾಪತಿ ಒಳ್ಳೆ ಕೆಲಸ, ಹೋಮ್ವರ್ಕ್ ಕೊಡ್ತಿದ್ದ ಅವನು. 32 ವರ್ಷ ಮತ್ತೆ ಬ್ರಹ್ಮಚರ್ಯ ಮಾಡು, ಬ್ರಹ್ಮಚರ್ಯ ಮಾಡಿ ಧ್ಯಾನ ಮಾಡಬೇಕು, ಸತತವಾಗಿ ಧ್ಯಾನ ಮಾಡು, ಆ ನಂತರ ಬಾ ನನ್ನ ಕಡೆಗೆ ಅಂತ. ವಿರೋಚನ ಹೋಗ್ಲೇ ಇಲ್ಲ, ಅವನು ಆನ್ಸರ್ ಸಿಕ್ಬಿಡ್ತು, ಅವ್ನು ಚಿಂತೆ.

0: रेडियो सारण 107.8 FM
1: ಇಂದ್ರ 32 ವರ್ಷ ಮತ್ತೆ ತಪಸ್ ಮಾಡಿದ, ಪ್ರಜಾಪತಿ ಕಡೆ ಹೋದ. ಹೋಗಿ ಈಗ ಹೇಳು ಅಂದ. ಅವನು ಹೇಳಿದ ಬಹಳ ಸುಲಭಪ್ಪ, ಆತ್ಮ ಅಂದ್ರೆ ಕನಸಿದ್ದಾಗೆ ಅಂತ ಹೇಳಿದ. ಓ ಇಷ್ಟೇನಾ ಅಂತ ಬಂದ. ಬಂದು ತನ್ನ ದೇವತೆ ಹಂಚಿಕೊಂಡ ಎಲ್ಲರ ಜೊತೆಗೂ. ಪ್ರಜಾಪತಿ ಹೇಳಿದ್ದಾನೆ, ಆತ್ಮ ಅಂದ್ರೆ ಕನಸಿನ ಹಾಗೆ, ಯಾಕಂದ್ರೆ ಕನಸು ಕುಂಟಲ್ಲ, ಕನಸು ಕುರುಡಾಗೋದಿಲ್ಲ, ಇದಕ್ಕೆ ತೊಂದರೆ ಇಲ್ಲ. ಆದ್ರೆ ವಿಚಾರ ಬಂತು ಅವನಿಗೆ, ಅಯ್ಯೋ ಕರ್ಮ, ಕನಸು ಇರ್ಬೇಕು, ಆದ್ರೆ ಕನಸಿನಲ್ಲಿ ಕೆಲಸ ದುಃಖದ ಸನ್ನಿವೇಶ ಬರ್ತದಲ್ಲ. ಕನಸಲ್ಲಿ ಸಂತೋಷ ಪಡ್ತೇನೆ, ಕನಸು ದುಃಖ ಪಡ್ತೇನೆ, ಕೆಲವು ಅಳ್ತಾರೆ, ಗಾಬರಿಗೆ ಕುತ್ಕೊಂಡ್ಬಿಡ್ತೇವೆ ಕನಸು ಬಂದಾಗ ಅಲ್ವಾ. ಅಂದ್ರೆ ಕನಸುಗಳಿಗೆ ಭಾವನೆ ಇದೆ ಅಂತಾಯ್ತು. ಆದ್ರೆ ಮೊದಲು ಏನ್ ಹೇಳಿದ್ದ ಪ್ರಜಾಪತಿ, ಈ ಆತ್ಮಕ್ಕೆ ಯಾವ ಭಾವನೆಗಳಿಲ್ಲ, ದಾವಿಲ್ಲ, ದುಃಖ ಇಲ್ಲ, ಮುಪ್ಪಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ದ. ಮತ್ತೆ ದುಃಖ ನೋವು ಬರುತ್ತಲ್ಲ. ಮತ್ತೆ ಹೋದ, ನನಗೇನೋ ಸಂಶಯ ಬರುತ್ತೆ, ಈ ಕನಸೇ ಆತ್ಮ ಅಲ್ಲ ಅನ್ಸುತ್ತೆ ಅಂತ. ಹೌದಾ, ಅವನ ಸೊಲ್ಯೂಷನ್ ತುಂಬಾ ಚೆನ್ನಾಗಿದೆ. ಮತ್ತೆ 32 ವರ್ಷ ಬ್ರಹ್ಮಚಾರ್ಯ ತಪಸ್ಸು ಮಾಡುವಂತ ಮತ್ತೆ ಮಾಡಿದ. ಅವನು 32 ವರ್ಷ ಮಾಡಿ ಹೋದಂತೆ. ಹೀಗೆ ಹೇಳುವಂತ ಆತ ಹೇಳ್ದ ಪ್ರಜಾಪತಿ ಹೇಳಿದ, ಈಗ ನೋಡಪ್ಪ ನೀನು ಬ್ರಹ್ಮದ ಬಗ್ಗೆ ಹೇಳ್ತೀನಿ. ಬ್ರಹ್ಮ ಅಂದ್ರೆ ಅಥವಾ ಆತ್ಮ ಅಂದ್ರೆ ಗಾಢವಾದ ನಿದ್ರೆ ಇದ್ದ ಹಾಗೆ, ಕನಸಲ್ಲ. ಇವನು ಹೌದು ಅನಿಸ್ತು, ಗಾಢವಾದ ನಿದ್ರೆಯಲ್ಲಿ ಕನಸಿಲ್ಲ, ನಿದ್ರೆಗೇನು ಎಚ್ಚರ ಇಲ್ಲ, ಅರಿವಿಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದೆ, ಅದು ನೋವಿಲ್ಲ, ದುಃಖ ಇಲ್ಲ, ಏನೂ ಇಲ್ಲ, ಹಾಗಾದ್ರೆ ಬ್ರಹ್ಮ ಸಿಕ್ತು ಅಂತ ಅನ್ಕೊಂಡ. ಹೊರಗಡೆ ಬಂದ, ವಿಚಾರ ಮಾಡದ, ಇದು ತೊಂದರೆ ಇದೆ ಅಂತ. ಅವನು ನಾನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ಬದುಕಿದ್ದೇನೆ ಅಂತ ಅರಿವೇ ಇಲ್ಲಲ್ಲ, ಅರಿವಿಲ್ಲದೆ ಹೋದ್ರೆ ಅದೆಂತ ಆತ್ಮ, ಆತ್ಮಕ್ಕೆ ಅರಿವಿಲ್ಲ ಅಂದಂಗಾಯ್ತಲ್ಲ. ಅವ್ರು ಹೇಳ್ತಾ ಆತ್ಮ ಸದಾ ಸಾಕ್ಷೀಭೂತವಾಗಿರುವಂತದ್ದು ಒಳಗೆ ಇರ್ತದೆ ಅಂತ ಹೇಳಿದ್ದ. ನೋವಿಲ್ಲ, ದುಃಖ ಇಲ್ಲ, ನಿಜ, ಆದ್ರೆ ಅರಿವು ಇಲ್ದಂಗಾದ್ರೆ ಅದೆಂತ ಆತ್ಮ. ಮತ್ತೆ ಹೋದ, ನನಗಿನ್ನೂ ಸಂಶಯ ಪರಿಹಾರ ಆಗಲಿಲ್ಲ ಅಂತ. ಈ ಸಲ ಸ್ವಲ್ಪ ಕನ್ಸೆಷನ್ ಕೊಟ್ಟ ಪ್ರಜಾಪತಿ, ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಲ್ವಾ ಇವನು. ಅದಕ್ಕೆ ಹೇಳ್ದ, ನೋಡಪ್ಪ ಈಗ 3 ಸಲ ಮಾಡಿದ್ಯ, 4ನೇ ಸಲ 32 ವರ್ಷ ಬೇಡ, 5 ವರ್ಷ ಮಾಡ, 5 ವರ್ಷ ಬ್ರಹ್ಮಚಾರ್ಯ ಮಾಡಿ ಧ್ಯಾನ ಮಾಡಿ ಬಾ ಅಂದ್ರೆ ಒಟ್ಟು 101 ವರ್ಷ ತಪಸ್ಸಾಗಿದೆ. ಮತ್ತೆ ಹೋದ, 5 ವರ್ಷ ಮುಗಿಸ್ಕೊಂಡು ಹೋದಾಗ ಹೇಳಿದಂತೆ, ನಿನಗೆ ಆತ್ಮ ಅಂದ್ರೆ ಯಾವ್ದು ಹೇಳ್ಬಿಡ್ತೀನಿ, ಈ ದೇಹದಲ್ಲಿ ನಾನು ಅಂತಿದೆಯಲ್ಲ ಅದೇ ಆತ್ಮ. ಹೇಗೆ ಅಂತ ಕೇಳ್ದ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು ಅಂತೆ. ಈ ನಾನು ಅನ್ನೋರು ಯಾರು ಒಳಗಡೆ ಕೂತ್ಕೊಂಡು, ನಾನೇ ಹೇಳ್ತಾ ಇರ್ತೀನಿ ನನ್ನ ಹೆಸರು ಹೀಗೆ. ಈ ನನ್ನ ಹೆಸರು ನಾನು ಅನ್ನೋರು ಯಾರು ಹೇಳೋರು ಯಾರು ಒಳಗಡೆ, ನನ್ನ ಹೆಸರು ಆಯ್ತು, ಹೆಸರು ಗುರುರಾಜ ಕರ್ಜಿಗೆ ಅಂತಿದ್ರೆ ಹೇಳೋರು ಯಾರು, ಅದನ್ನ ಒಳಗೊಬ್ರು ಯಾರು ಹೇಳ್ತಾರೆ ನನ್ನ ಹೆಸರು. ಈ ಪಾತ್ರೆ ನನ್ನದು ಅಂದಾಗ ಪಾತ್ರೆ ಬೇರೆ, ನಾನು ಬೇರೆ. ಈ ಪೆನ್ ನಂದು ಅನ್ಬೇಕಾದ್ರೆ ನಾನು ಬೇರೆ, ಪೆನ್ ಬೇರೆ. ಹಾಗೆ ಇದು ನನ್ನದು ಅನ್ಬೇಕಾದ್ರೆ ಒಳಗೊಬ್ರು ಯಾರು ಇರ್ಬೇಕಲ್ಲ. ನೋಡಿ, ಯಾರೊಬ್ರು ತೀರ್ಕೊಂಡ ತಕ್ಷಣ ಇದು ಅವರ ದೇಹ ಅಂತೀವಿ. ಅವರೆಲ್ಲಿ ಹೋದ್ರು, ಅವರಿಲ್ಲ ಅಲ್ಲಿ, ಅವರ ದೇಹ ಅಂದ್ರೆ ದೇಹ ಅವರಲ್ಲ ಅಂದಂಗಾಯ್ತು. ಅರ್ಥ ಆಯ್ತು ಇದರನಿಗೆ ಬಂದ, ಓಹೋ, ದೇಹವನ್ನು ಮೀರಿದಂತ ಯಾವುದೋ ಒಂದು ಅಗೋಚರವ ಶಕ್ತಿ ಇದೆ, ಅದನ್ನ ದೇಹ ಬಂದ್ರೆ ನೋವು ದೇಹಕ್ಕಾಗತ್ತೆ, ಅದ್ರ ಒಳಗಿಂದ ಆತ್ಮಕ್ಕೆ ಆಗೋಲ್ಲ ಅಂತ ಚಿಂತೆ ಮಾಡ್ಕೊಂಡು ಬಂದ. ಹೀಗೆ ಪ್ರಜಾಪತಿ ಹೇಳ್ತಾನೆ, ಹೆಜ್ಜೆ ಹೆಜ್ಜೆ ಹಾಗೆ ಮೇಲಕ್ಕೆ ಹೋಗುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇದೆ.

0: Radio Sarum 107.8 FM.
1: ವಿವೇಕಾನಂದರು ಹೇಳ್ತಾರೆ, ಅಸುರರು ಮೊದಲನೇ ಹಂತಕ್ಕೆ ನಿಲ್ಲಿಸ್ಬಿಟ್ರು, ಪರಿಶ್ರಮ ಪಡಲಿಲ್ಲ. ಅವರ ದೇಹಾನೇ ಮುಖ್ಯ ಅನ್ನಿಸ್ತು, ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲೇ ನಿಂತ್ಕೊಂಡಿದೆ ದೇಹಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಅಸುರರು ಹಾಗೆ ಕಾಣಿಸ್ತಾರೆ ಅಂತ ಹೇಳುವಂತಹದ್ದು. ಅಂದ್ರೆ ಅಲ್ಲಿಗೆ ನಿಂತ್ಕೊಂಡು ದೇಹಾನೇ ನಮ್ಮ ಮಿತಿ ಅಂತ ಅನ್ಕೊಳ್ಳೋದಾದ್ರೆ ಅದೊಂದು ಭಾಗ ಜೀವನದ. ಆದ್ರೆ ನಾವು ಅದು ನಂಬಲಿಲ್ಲ, ಅದನ್ನ ದಾಟಿ ಇನ್ನೂ 4 ಹೆಜ್ಜೆ ಮುಂದೆ ಹೋಗಿ ಹೀಗೆ ಬೆಳ್ಕೊಂಡು ಬಂದ್ವಿ ಅಂತ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾರೆ, ಹೇಗೆ ನಾವು ಎರಡೂ ಸಂಸ್ಕೃತಿಗಳನ್ನು ಸೇರಿಸ್ಕೋಬೇಕು ಅಂತ. ಬಹಳ ಚೆನ್ನಾಗಿರೋ ಮಾತಿದ್ದು ನಾನು ಹೇಳಬೇಕಾದ್ರೆ, ವೈಜ್ಞಾನಿಕ ಮನೋಭಾವ ಎಷ್ಟು ಗಟ್ಟಿಯಾಗಿತ್ತು ಅವ್ರದ್ದು, ಎರಡು ದೃಷ್ಟಿಯನ್ನು ತೂಗಿ ನೋಡುವಂತಹದ್ದು. ಒಂದು ಸಲ ಬೆಳಗಾಂನಲ್ಲಿದ್ದಾಗ ಹರಿಪದ್ ಮಿತ್ರ ಅಂತ ಫಾರೆಸ್ಟ್ ಆಫೀಸರ್, ಅಥವಾ ಬೆಳಗಾಂ ಆಶ್ರಮಕ್ಕೆ ಹೋದ್ರೆ ಆ ರೂಮ್ ನೋಡ್ತೀರಿ ನೀವು, ಯಾವ ಕೋಣೆಯಲ್ಲಿ ವಿವೇಕಾನಂದರು ಇದ್ರೋ, ಯಾವ ಕೋಣೆಯಲ್ಲಿ ಕೂತ್ಕೊಂಡು ಹರಿಪದ ಮಿತ್ರ ಚರ್ಚೆ ಮಾಡಿದ್ರು, ಆ ಕೋಣೆಯನ್ನು ಹಾಗೆ ಇಟ್ಟಿದ್ದಾರೆ, ನೋಡೋ ಚೆನ್ನಾಗಿಟ್ಟಿದ್ದಾರೆ. 1892 ಇಸ್ವಿಗೆ 92 ಸೆಪ್ಟೆಂಬರ್ ಹೊತ್ತಿಗೆಲ್ಲ ಹೋದದ್ದು. ಅಲ್ಲಿ ಬೆಳಗಾಂಗೆ ಹೋದಾಗ ಮಾತಾಡ್ತಿರ್ಬೇಕಾದ ಆತ ಫಾರೆಸ್ಟ್ ಆಫೀಸರ್. ದಯವಿಟ್ಟು ಗಮನಿಸಿ, ಒಂದು ವೈಜ್ಞಾನಿಕವಾದಂತಹ ಪಾಶ್ಚಿಮಾತ್ಯ ದೃಷ್ಟಿಯನ್ನ ನಮ್ಮ ಭಾರತೀಯ ವೇದಾಂತಕ್ಕೆ ಎರಡೂ ಸೇರಿಸುವಂತಹದ್ದು ಎಷ್ಟು ಚೆನ್ನಾಗಿದೆ ಅಂತ. ಮಾತಾಡ್ತಾ ಟೆಕ್ಸ್ಟ್ ಬುಕ್ ಇಲ್ಲ, ನೋಟ್ ಬುಕ್ ಇಲ್ಲ, ಬೋರ್ಡ್ ಇಲ್ಲ, ಬರೆಯುವಂಗಿಲ್ಲ, ಇಕ್ವೇಶನ್ ಇಲ್ಲ, ಏನೂ ಇಲ್ಲ. ಮಾತಾಡ್ತಾ ಈಗ ಟೆರೆಸ್ ಮೇಲೆ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ಹೇಳುವಂತಹದ್ದು. ನಾನು ಹೇಳ್ತೀನಿ, ವಿವೇಕಾನಂದರು ಹೇಳಿದಂತಹ ಆ ಟೈಮ್ ಸ್ಪೇಸ್ ಯುನಿಫಿಕೇಶನ್ ಅಂತ ಏನ್ ಥಿಯರಿ ಇದೆಯೋ, ನೊಬೆಲ್ ಪ್ರಶಸ್ತಿ ಬಂದಂತಹದ್ದು, ಮುಂದೆ ಬೊರ್ನೋಸ್ಕಿ ನೊಬೆಲ್ ಪ್ರಶಸ್ತಿ ಬಂತು, ಅಂತಹದನ್ನ 7ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳುವಂತಹದ್ದು, ಇದು ಅದ್ಭುತ ಅನಿಸ್ತದೆ ನನಗೆ. ಅದನ್ನ ಒಪ್ಪಿಕೊಂಡು ಅದು ನಮ್ಮ ಭಾರತಕ್ಕೆ ಅನ್ವಯಿಸುವಂತಹದ್ದು. ಅವನು ಮಾತಾಡ್ತಾ ಹೇಳ್ತಾರೆ, ಟೈಮ್ ಅಂದ್ರೆ ಏನು, ಸ್ಪೇಸ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನಪ್ಪಾ, ಸಮಯ ಅಂದ್ರೆ ಏನು, ಇಷ್ಟು ಚಂದ ನೋಡಿ ಯಾರಿಗಾದ್ರೂ ಅರ್ಥ ಆಗುವಂತಹದ್ದು. ಈಗ ಹೇಳ್ತಾರೆ ಟೈಮ್ ಹೆಂಗ್ ಗೊತ್ತು ಮಾಡ್ತೀರಿ, ನೀವು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೀರಿ, ವಾಚ್ ನೋಡಿ ಓಹೋ ಈಗ 7:30 ಆಯ್ತು ಅಂತ ಹೇಳ್ತೀರಿ. ಈ ವಾಚ್ ಬಂದದ್ದು ಎದರ ಮೇಲಿಂದ, ಯಾವ ಆಧಾರದಲ್ಲಿ ಬಂದದ್ದು, ಯಾವುದೋ ಒಂದು ತತ್ವದ ಮೇಲೆ ಆದ ತಾನೆ. ಯಾವ ತತ್ವದ ಮೇಲೆ ಆದದ್ದು, ಪೃಥ್ವಿ ಸೂರ್ಯನ ಸುತ್ತ ಇದೆ, 24 ತಾಸು ಬೇಕು ಸುತ್ತಬೇಕಾದ್ರೆ. ಒಂದು ಪೃಥ್ವಿ ಸೂರ್ಯನ ಸುತ್ತಬೇಕಾದ್ರೆ ಎಷ್ಟು ಟೈಮ್ ತಗೊಳತ್ತೋ ಅದನ್ನ ಒಂದು ದಿನ ಅಂತ ಕರೆದ್ವಿ, 24 ತಾಸು. ಅದನ್ನ 24 ಭಾಗ ಮಾಡಿದ್ವಿ, ಒಂದೊಂದು ಭಾಗದಲ್ಲಿ 60 ಭಾಗ ಮಾಡಿ ನಿಮಿಷ ಅಂದ್ವಿ, ಅದಕ್ಕೆ 60 ಭಾಗ ಮಾಡಿ ಸೆಕೆಂಡ್ ಅಂದ್ವಿ. ಅದರ ಆಧಾರದ ಮೇಲೆ ವಾಚ್ ಮಾಡಿತ್ತು. ಈ ವಾಚ್ ಮಾಡಿದಾಗ ಹೇಳ್ತಾ ಚಂದ ಹೇಳ್ತಾರೆ ಅವರು, ನೀನು ಗಡಿಯಾರ ನೋಡ್ಕೊಂಡು ಸಮಯ ಅಂತೀಯಲ್ಲಪ್ಪ, ಇದಾದದ್ದು ಎದ್ರ ಮೇಲೆ ಗೊತ್ತಾ, ಭೂಮಿ ಸೂರ್ಯನ ಸುತ್ತ ಸುತ್ತೋದಷ್ಟಿಯಿಂದ ಆದ್ಮೇಲೆ ಆದದ್ದು.

Radio Sarum 107.8 FM. ಒಂದು ಕಾಲ ಇತ್ತು, ಕಲ್ಪನೆ ಮಾಡ್ಕೋ ಏನು ಶಕ್ತಿ ಇರಿಯ ಸಾಧ್ಯ ಅದು. ಒಂದು ಕಾಲ ಇತ್ತು, ಈ ಸೂರ್ಯ ಇರಲಿಲ್ಲ. 450 ಕೋಟಿ ವರ್ಷಗಳ ಹಿಂದೆ ಈ ಸೂರ್ಯ ಇರಲಿಲ್ಲ. ಆಗೇನಾಗಿತ್ತು, ಕಾಲ ಇತ್ತ ಇಲ್ಲ, ನಿನ್ ವಾಚ್ ಇರಲಿಲ್ಲ, ಅಷ್ಟೇನೆ ಕಾಲ ಇತ್ತು. ಎಷ್ಟು ಚಂದ ಹೇಳ್ತಾರೆ, ಟೈಮ್ ಈಸ್ ಇನ್ಫಿನಿಟ್, ಅದಕ್ಕೆ ಅಂತ್ಯ ಇಲ್ಲ. ಅದಕ್ಕೆ ಟೈಮ್ ಯಾವಾಗ ಶುರು ಆಯ್ತು, ಸಮಯ ಇದ್ದೇ ಇತ್ತು ಯಾವಾಗ್ಲೂ. ನಿಮ್ ಗಡಿಯಾರ ಇರಲಿಲ್ಲ ಅಷ್ಟೇನೆ, ಒಂದೊಂದ್ಸಲ ನಿಮ್ಗೆ ಎಷ್ಟೋ ಸಲ ಆಗಲ್ವಾ, ಗಡಿಯಾರ ಮರೆತು ಹೋಗ್ಬಿಡ್ತೀರಿ, ಟೈಮ್ ಎಷ್ಟಾಯ್ತು ಏನಪ್ಪ ಗೊತ್ತೇ ಆಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇಲ್ಲ ಅಂತ ಒದ್ದಾಡಿದ್ರು ಕೂಡ ಟೈಮ್ ಆದ್ರೂ ಸುಳ್ಳಲ್ಲ. ನಿಮ್ ಕೈಯಲ್ಲಿ ವಾಚ್ ಇಲ್ಲ, ಅದು ಟೈಮ್ ಆಗ್ತಾನೆ ಇದೆ. ಹಾಗೆ ಸೂರ್ಯ ಇಲ್ಲದಂತಹ ಕಾಲ ಇತ್ತು, ಆಗಲೂ ಸಮಯ ಇತ್ತು. ಇನ್ನು ಮುಂದೆ 450 ಕೋಟಿ ವರ್ಷ ಹೋದ್ರೆ ಈ ಭೂಮಿ ಇರಲ್ಲ, ಆಗಲೂ ಸಮಯ ಇರುತ್ತದೆ. ಅಂದ್ರೆ ಏನರ್ಥ, ಸಮಯ ಯಾವಾಗ್ಲೂ ಇತ್ತು, ನಾವು ಅದನ್ನು ಯಾವುದೋ ಒಂದು ವ್ಯವಸ್ಥೆ ಮೂಲಕ ಮಾಡಿಕೊಂಡಿದ್ದೇವೆ. ಆದ್ರಿಂದ ಸಮಯ ಅಂತ್ಯವಿಲ್ಲದಂತಹದ್ದು, ಅನಾದಿಯಾದದ್ದು, ಅಂತ್ಯವಿಲ್ಲದಂತಹದ್ದು, ಇಟ್ ಇಸ್ ಇನ್ಫಿನಿಟ್ ಅಂತ ಹೇಳಿದ್ರು. ಹಾಗಾದ್ರೆ ಸ್ಪೇಸ್ ಅಂದ್ರೆ ಏನು ಅಂತ ಬಂತು. ಸ್ಥಳ ಅಂದ್ರೆ ಏನು, ಒಂದು ಸ್ಪೇಸ್, ಒಂದು ಜಾಗ ಅಂದ್ರೆ ಏನರ್ಥ, ಅವ್ರು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ. ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲ ಈಗ 30-40, 60-40 ಅಂತ ಸೈಟ್ ಹಾಕೊಂಡಿದ್ದೀವಿ ಅಲ್ವಾ, ನಾವು ಬೌಂಡ್ರಿ ಹಾಕೊಂಡಿದ್ದೀವಿ. ಪ್ರಪಂಚದಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಒಬ್ಬರೇ ಇದ್ರಿ ಅಂತ ಇಟ್ಕೊಳ್ಳಿ, ಬೌಂಡ್ರಿ ಹಾಕೋತಿದ್ರ 60-40, ಇಡೀ ಪ್ರಪಂಚನೇ ನಮ್ದು ಅಲ್ವಾ. ಅವ್ರು ಹೇಳ್ತಾರೆ ಪ್ರಪಂಚ ಎಷ್ಟು ದೊಡ್ಡದು ಅಂದ್ರೆ, ಈ ಮಾತಾಡ್ತಾ ಹೇಳುವಂತದ್ದು ಎದು ಬರೆದು ಹೇಳುವುದಲ್ಲ. ಒಂದು ರಾಕೆಟ್ ಇವತ್ತು ಹಾರಿಸಿದ್ರೆ ಭೂಮಿಯಿಂದ, ಇಲ್ಲ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗುವಂತ ವೇಗದಲ್ಲಿ, ಅಂದ್ರೆ ಬೆಳಕಿನ ವೇಗದಲ್ಲಿ ಹೋಗುವಂತ ಒಂದು ರಾಕೆಟ್ ಅನ್ನು ನಾವು ಭೂಮಿಯಿಂದ ಹಾರಿಸಿದ್ದಾದ್ರೆ, ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದ್ರೆ 75,000 ವರ್ಷ ಹೋದ್ರೂ ಕೂಡ ಪ್ರಪಂಚ ತುದಿ ಬರೋಲ್ಲ. ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗುವಂತ ಒಂದು ರಾಕೆಟ್ ಅನ್ನು ಹಾರಿಸಿದ್ರೆ 75,000 ವರ್ಷ ಹೋದ್ರೂ ಪ್ರಪಂಚ ತುದಿ ಬರಲ್ಲ. ಅಸಾಧ್ಯವಾದಂತಹ ಪ್ರಪಂಚ ಇದು, ಅದಕ್ಕೆ ಅಂತ್ಯವೇ ಇಲ್ಲ. ದೇರ್ಫೋರ್ ಮೊನ್ನೆ ಹೇಳ್ತಾರೆ ಗೊತ್ತಾ, ಮೊನ್ನೆ ಹೇಳಿದ್ದಾರೆ ಅದ್ಭುತವಾದ, ಭೂಮಿಯಿಂದ ಎಷ್ಟೋ ಲೈಟ್ ಇಯರ್ಸ್ ಮೇಲೆ, 14 ಕೋಟಿ ಲೈಟ್ ಇಯರ್ಸ್ ಮೇಲೆ ಒಂದು ನೀರಿನ ಸಂಗ್ರಹ ಸಿಕ್ಕಿದೆ ಅಂತ. ಅದ್ ಎಷ್ಟು ದೊಡ್ಡದು ನೀರಿನ ಸಂಗ್ರಹ ಅಂದ್ರೆ, ನಮ್ಮ ಪ್ರಪಂಚದಲ್ಲಿ ನಮ್ಮ ಭೂಮಿ ಮೇಲೆ ಇರುವಂತಹ ಸಮುದ್ರಗಳನ್ನು ಒಟ್ಟು ಸೇರಿಸಿದ್ರೆ ಎಷ್ಟಿದೆಯೋ, ಇದರ 14 ಟ್ರಿಲಿಯನ್ ಟೈಮ್ಸ್, ಅದೇನ್ ಹೇಳುದು ಸಾಧ್ಯ ನಂಬರ್ಸ್, 14 ಟ್ರಿಲಿಯನ್ ಪಟ್ಟು ನೀರು ಅಲ್ಲಿದೆ ಅಂತ. ಅಂದ್ರೆ ಎಷ್ಟು ದೊಡ್ಡ ಪ್ರಪಂಚ, ಹುಡುಕ್ತಾನೆ ಇದೀವಿ ಸಿಗ್ತಾ ಇಲ್ಲ ನಮಗೆ. ಅಂದ್ರೆ ಅಷ್ಟು ದೊಡ್ಡ ವಿಶ್ವ ಇದೆ ಅಲ್ಲ, ವಿಶ್ವದಲ್ಲಿ ಅನಂತವಾದಂತ ವಿಶ್ವ, ಅನಂತವಾದಂತ ಸಮಯ. ಅವ್ರು ಹೇಳ್ತಾರೆ 2 ಅನಂತ 2 ಕೂಡಿರೋಕ್ ಸಾಧ್ಯ ಇಲ್ಲ.

0: Radio Sarum 107 Beat FM.
1: ವಿವೇಕಾನಂದರ ದೃಷ್ಟಿ ಅದ್ಭುತವಾದಂತಹ ಕ್ರಾಂತ ದೃಷ್ಟಿ. ಶಿಕಾಗೋದಿಂದ ಬಂದರು, ಬಂದಾಗ ಬಹಳ ದೊಡ್ಡ ಹೆಸರು ಅವರಿಗೆ. ಸಣ್ಣ ವಯಸ್ಸಿನ ಸನ್ಯಾಸಿಗಳು ಅಮೆರಿಕ, ಈಗೆಲ್ಲ ಅಮೆರಿಕಕ್ಕೆ ಹೋಗೋದು ಬಿಕನಿಗೆ ಹೋದಂಗೆ ಹೋಗ್ಬರ್ತಾರೆ, ನಾಡಿದ್ದು ಬಂದ್ಬಿಡ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಆಗ ಹಾಗಿರ್ಲಿಲ್ಲ, ಫಾರಿನ್ ಹೋಗಿ ಬಂದ್ರೆ ಬಹಳ ದೊಡ್ಡ ಕೆಲಸ. ಅವರು ಬಂದ್ರು, ಬಂದಾಗ ಅವ್ರ ಸ್ವಾಗತ ಎಲ್ಲ ಆಯ್ತು. ಮದ್ರಾಸ್ ಅಲ್ಲಿ ಮರೀನಾ ಬೀಚ್ ಅಲ್ಲಿ ರಥ ಎಳ್ಕೊಂಡು ಹೋದ್ರು ಜನ, ಲಕ್ಷಾಂತರ ಜನ ಕೂತ್ಕೊಂಡು ಅವ್ರನ್ನ ದೇವರ ಹಾಗೆ ನೋಡಿ ನಮಸ್ಕಾರ ಮಾಡಿದ್ರು ಎಲ್ಲರೂ. ಆ ತರದ ಕಲ್ಪನೆ ಇತ್ತು, ದೊಡ್ಡ ಗೌರವ ಬಂದಂತದ್ದು. ಅವ್ರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದ್ರು ಅವಾಗ. ಇದನ್ನ ತಾವು ಕಲ್ಪನೆ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಹೇಗಿದೆ ಅಂತ. ತರುಣ ಸನ್ಯಾಸಿ ಕಾವಿ ಬಟ್ಟೆ ಹಾಕೊಂಡಿದ್ದಾರೆ. ಅವ್ರ ನೋಡಲಿದ್ದಂತ ಮಾಡರ್ನ್ ಹುಡುಗರಿರ್ತಾರಲ್ಲ, ಅವ್ರ ಮೊದಲೇ ಸನ್ಯಾಸಿಗಳ ಬಗ್ಗೆ ಅಷ್ಟು ಗೌರವ ಇಲ್ಲ. ಇದರ ಬರ್ತಾ ಬಂದ ಭಿಕ್ಷೆ ಬಡವನ್ ಬಂದಿದ್ದಾನೆ ಮನುಷ್ಯ ಅಂತ ಅನ್ಕೊಂಡಿರ್ಬೇಕು. ಅವ್ರ ಭಾಷಣ ಅವ್ರನ್ನ ತೊಂದರೆಗೆ ಸಿಕ್ಕಾಕ್ಬೇಕು ಅಂತ ಪ್ರಶ್ನೆ ಕೇಳಬೇಕು ಅಂತ ಹುಡುಗರು. ಹುಡುಗರು ನಿಂತು ಪ್ರಶ್ನೆ ಕೇಳಿದ್ರಂತೆ, ನೀವೇನ್ ಸನ್ಯಾಸಿಗಳು ಮಾತಾಡ್ತಿರೋ ಗೊತ್ತಾಗಲ್ಲ, ಒಂದಕ್ಕೂ ಪ್ರೂಫ್ ಇಲ್ಲ, ಸಾಕ್ಷಿ ಒಂದಕ್ಕಿಲ್ಲ. ಅಲ್ಲಿ ಸ್ವರ್ಗ ಇದೆ, ಇಲ್ಲಿ ನರಕ ಇದೆ, ಪಾಪ ಇದೆ, ಪುಣ್ಯ ಇದೆ, ಧರ್ಮ ಅಂತೀರಿ, ಒಂದಕ್ಕೂ ಸಾಕ್ಷಿ ಏನು ಇಲ್ಲಿ ನಿಮ್ಮಲ್ಲಿ, ಪ್ರೂಫ್ ಇಲ್ಲ. ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲ, ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲರೂ, ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಆನರ್ ಸ್ಟೂಡೆಂಟ್ಸ್ ಎಲ್ಲರೂ, ಒಂದಕ್ಕೂ ಪ್ರೂಫ್ ಇಲ್ಲ ನಿಮಗೆ, ಹೆಂಗ್ ನಂಬೋದು ನಾವು, ಅದು ಪ್ರೂಫ್ ಕೊಡಿ ನನಗೆ ಅಂತ. ಅದಕ್ಕೆ ವಿವೇಕಾನಂದ ಎಷ್ಟು ಚಂದ ಹೇಳ್ತಾರೆ, ಮೊದಲು ಬಹಳ ಪ್ರಶ್ನೆ ಕೇಳಿದ್ರಂತೆ. ಇವ್ರ ಜೊತೆಗಿದ್ದವ್ರಿಗೆಲ್ಲ ಬಹಳ ಕಿರಿಕಿರಿ ಆಗ್ಬಿಡ್ತು, ಇಂಥ ಪ್ರಶ್ನೆ ಉಚ್ಚಾರ ಪ್ರಶ್ನೆ ಕೇಳಿದ್ರೆ ಏನ್ ಕೊಡೋದು ಅಲ್ವಾ, ಪುನರ್ಜನ್ಮದ ಪ್ರೂಫ್ ಕೊಡೋದು ಹೆಂಗ್ ಕೊಡೋದು ಅದನ್ನ ಅಂತ ವಿಚಾರ ಮಾಡ್ತಾ ಇದ್ರು. ವಿವೇಕಾನಂದ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಕೇಳಿದ್ರಂತೆ, ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಲ್ವಾ, ನನಗೆ ಯಾರಾದರೂ ವಾಟ್ ಈಸ್ ಎನರ್ಜಿ ಕ್ಯಾನ್ ಯು ಟೆಲ್ ಮಿ, ಶಕ್ತಿ ಅಂದ್ರೆ ಏನು ಒಂದು ವ್ಯಾಖ್ಯೆ ಕೊಡಿ, ಶಕ್ತಿ ಅಂದ್ರೆ ಶಕ್ತಿಯಿಂದ ಏನಾಗತ್ತೆ ಹೇಳಬಾರ್ದು, ಶಕ್ತಿ ಅಂದ್ರೆ ಏನು. ಆನಂತರ ಕೇಳಿದ್ರೆ ಶಕ್ತಿ ಒಂದೇ ಅಲ್ಲ, ಇನ್ನೊಂದು ವಿಷಯ ಕೇಳ್ತಾರೆ, ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ಮಾಸ್, ತೂಕ ಅಂದ್ರೆ ಏನು. ಇದು ಇದುವರೆಗೂ ಬಹಳ ತಮಾಷೆ ಇರುವಂತದ್ದು. ಈ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕೇಳಿ, ಗ್ರಾವಿಟೇಷನ್ ಥಿಯರಿ ಹೇಳ್ತೀವಿ ನಾವು, ವಾಟ್ ಈಸ್ ಗ್ರಾವಿಟಿ ಇನ್ನೂ ಹೇಳಕ್ಕಾಗಲ್ಲ ನಮಗೆ. ಯಾಕೆ ಎಳಿತದೆ ಭೂಮಿಗೆ ವಸ್ತುವನ್ನ, ಮೇಲೆ ಹೋದ ವಸ್ತು ಕೆಳಗೆ ಯಾಕೆ ಬರ್ತದೆ ಅಂತ. ಡೋಂಟ್ ಆಸ್ಕ್ ಫಿಲಾಸಾಫಿಕಲ್ ಕ್ವಶನ್ಸ್, ವಿ ಕ್ಯಾನ್ ಡಿರೈವ್ ಇಕ್ವೇಷನ್ಸ್. ಗ್ರಾವಿಟಿ ಅಂದ್ರೆ ಏನು ಅಂತ ಹೇಳೋದು ಬಹಳ ಕಷ್ಟ. ಹೇಳಿದ್ರಂತೆ ಎನರ್ಜಿ ಅಂದ್ರೆ ಏನು ಹೇಳಿ, ಶಕ್ತಿ ಅಂದ್ರೆ ಏನು ಹೇಳಿ, ಅಥವಾ ತೂಕ ಅಂದ್ರೆ ಏನು, ವಸ್ತುವಿನ ತೂಕ ಅಂದ್ರೆ ಏನು, ಹೇಗೆ ಅಳಿತೀನಿ, ಪ್ರಶ್ನೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರು. ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವುದು ಮೆಜರಿಂಗ್ ಸ್ಟಿಕ್ ಇದೆಯಲ್ಲ, ಅಳತೆಗೋಲುಗಳು ಅಂತ ಏನ್ ಇಟ್ಕೊಂಡಿದ್ದೀರಿ, ಅವನ್ನೇ ನಾವು ಅಧ್ಯಾತ್ಮದಲ್ಲೂ ಬಳಸ್ತೇವೆ. ಇದು ಜೀನಿಯಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅದನ್ನು ಕೇಳಿದ್ರು. ಆ ಉತ್ತರ ಕೊಡುವಂತ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವ್ರು ಹೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವ ಅಳತೆಗೋಲುಗಳು ಅಂತ ಇಟ್ಕೊಂಡಿದ್ದೀರೋ ಅವನ್ನೇ ವೇದಾಂತದಲ್ಲೂ ಉಳಿಸ್ತೇವೆ, ಅವನ್ನೇ ಬಳಸ್ತೇವೆ, ನಾವು ಬೇರೆ ಯಾವ್ದು ಬಳಸ್ತೇವೆ. ನಮಸ್ಕಾರ.

0: Cheers.
1: Hello friends. ನಾನಂತೂ ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಯ್ತು. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಹಂಜು ಬುಕ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸೈಲೆಂಟ್ 107.8 FM.

ಸ್ಕೂಲಿಗೆ ಹೋಗ್ತಾ ಇದ್ದೆ.

0: ಮಾಡ್ಕೋತಿದ್ವಿ ಅಷ್ಟಕ್ಕೆ ನಮ್ದು ಸೀಮಿತ ಆಗಿತ್ತು ನಮ್ದು ಸ್ಟಡೀಸ್. ಬೇರೆ ನಾವ್ ಯಾವ್ದೇ ಬುಕ್ಸ್ ನ ರೆಫರ್ ಮಾಡ್ಕೊಳ್ಳೋದು ಅಥವಾ ಆತರ ಆಪ್ಷನ್ಸ್ ನಮ್ಗೆ ಇರ್ಲಿಲ್ಲ. ಆವಾಗ ನಮ್ಗೆ ತುಂಬಾನೇ ಬೇಜಾರಾಗ್ತಿತ್ತು. ಆ ವಿಷಯದಲ್ಲಿ ನಾವ್ ಬೇರೆ ಯಾವ್ದು ಸೋರ್ಸ್ ಇಲ್ವಲ್ಲ ನಮ್ಗೆ ನೋಡ್ಕೊಳಕ್ಕೆ ಅಂತ ಬೇರೆ ಬುಕ್ಸ್. ಹಾಗೆ ನನ್ಗೆ ಸುಮಾರು ಜನ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸಹೋದಯದ ಒಬ್ಬ ಸ್ಟೂಡೆಂಟ್ ಅವ್ರು ನಂಗೆ ಅವ್ರ ಪೂರ್ತಿ ನಂಗೆ 2 ಇಯರ್ಸ್ ಅವ್ರದ್ದು ವಾಕ್ಮ್ಯಾನ್ ಕೊಟ್ಟಿದ್ರು. ನಾನು ಹಾಗೆ ಕ್ಯಾಸೆಟ್ಸ್ ಸ್ವಲ್ಪ ಕೇಳ್ಕೊಂಡು ಅದನ್ನು ಓದ್ತಾ ಇದ್ದೆ. ಆದರೆ ಕ್ಯಾಸೆಟ್ ಕೇಳೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ನಾವು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಈ ಕ್ಯಾಸೆಟ್ ಕೇಳಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕಂದ್ರೆ ನಾವು ಕೇಳ್ತಾ ಕೇಳ್ತಾ ನಮ್ದು ಕಾನ್ಸಂಟ್ರೇಷನ್ ಎಷ್ಟೋ ಜನ ಇದು ಹೇಳ್ತಾರೆ, ನಾನು ಒಬ್ಳೆ ಅಲ್ಲ, ಸುಮಾರು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಕೇಳೋದಕ್ಕಿಂತ ನಾವೇ ಓದ್ಕೊಳ್ಳೋದಿದೆಯಲ್ಲ ಅದು ಬೆಸ್ಟ್ ಲರ್ನಿಂಗ್
1: ಅಂತ ಹೇಳ್ತಾರೆ.
0: ಅದೊಂದು ನಂಗೆ ತುಂಬಾ ಚಾಲೆಂಜಿಂಗ್ ಆಗಿ ಅನ್ಸಿದ್ದು. ನಾವು ಓದುವಾಗ ಪಿ ಯು ಸಿ ಅಲ್ಲಿ ಓಕೆ ಪರವಾಗಿಲ್ಲ, ನಂಗೆ ಲೆಕ್ಚರರ್ಸ್ ಮತ್ತೆ ಸಹೋದಯದ್ದು ಎಲ್ಲ ಹೆಲ್ಪ್ ಇತ್ತು, ನಮ್ ಲೆಕ್ಚರರ್ಸ್ ಕೂಡ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಆದ್ರೆ ಡಿಗ್ರಿ ಓದುವಾಗ ನಂಗೆ ತುಂಬಾ ಕಷ್ಟ ಆಗಿತ್ತು. ಅಲ್ಲಿ ನಂಗೆ ಈ ಹಿಸ್ಟ್ರಿ ಎಲ್ಲ ನಾವು ಬೇರೆ ಬೇರೆ ಬುಕ್ಸ್ ಎಲ್ಲ ರೆಫರ್ ಮಾಡ್ಬೇಕಿತ್ತು, ಅವಾಗ ಕಷ್ಟ ಆಗ್ತಿತ್ತು. ಹಾಗೆ ನಂದು ಎಂ ಎ ಕೂಡ ನಾನು ಹಾಗೆ ಡಿಸ್ಕಂಟಿನ್ಯೂ ಮಾಡಿದೆ, ನಂಗೆ ಬುಕ್ ರೆಫರೆನ್ಸ್ ಸಿಕ್ಕಿಲ್ಲ ಅಂತ. ಹೆಲ್ಪ್ ಮಾಡೋರು ಸುಮಾರು ಜನ ಇದ್ರು, ಆದ್ರೂ ಕೂಡ ನಾವ್ ಎಷ್ಟೊಂತ ಬೇರೆಯವ್ರ ಹತ್ರ ಡಿಪೆಂಡ್ ಆಗಿ ಮಾಡೋರ್ ಇದಾರೆ, ಆದ್ರೆ ಅವ್ರಿಗೆ ಟೈಮ್ ಅಥವಾ ಬೇರೆ ಇನ್ನೇನು ಈ ತರದ್ದೆಲ್ಲ ಚಾಲೆಂಜಸ್ ಇರುತ್ತೆ. ಹಾಗಾಗಿ ಅದೊಂದು ನಂಗೆ ತುಂಬಾ ಚಾಲೆಂಜಿಂಗ್ ವಿಷಯ ಅಂತ ಅನಿಸ್ತು. ಅದಕ್ಕೆ ಹಾಗಾಗಿ ನಂದು ಎಂ ಎ ಡಿಸ್ಕಂಟಿನ್ಯೂ ಆಯ್ತು.
1: ಮತ್ತು ಸಬಿತಾ ಅವರೇ, ನೀವೀಗ 1 ಗಂಟೆ ಡೈಲಿ ಟ್ರಾವೆಲ್ ಮಾಡ್ತೀರಿ ಅಂತ ಕೇಳಿದ್ದೆ ನಾನು. ನಿಮ್ಮ ಕೆಲಸಕ್ಕೆ ಹೋಗೋದು ಮತ್ತೆ ತಿರುಗಿ 1 ಗಂಟೆ ಹಿಂದೆ ಬರುವಾಗ ಹೇಗೆ ಮ್ಯಾನೇಜ್ ಮಾಡ್ತೀರಿ ನೀವು?
2: ನಮ್ಮ ಕಾಲೇಜ್ ಬಸ್ಸಸ್ ಇದೆ, ಕಾಲೇಜ್ ಬಸ್ ಅಲ್ಲೇ ನಾನು ಯೂಶುವಲಿ ಹೋಗ್ತೇನೆ. ಅದು ಈಗ ಒಂದು ಸ್ಟಾರ್ಟ್ ಆಗಿ ಒಂದು 5-6 ಇಯರ್ಸ್ ಆಗಿರ್ಬೋದು. ಅದರ ಮುಂಚೆ ನಾನು ಲೋಕಲ್ ಬಸ್ ಅಲ್ಲೇ ಹೋಗ್ತಾ ಇದ್ದೆ. ಮ್ಯಾನೇಜ್ ಮಾಡ್ತೇನೆ, ಏನು ನಂಗೆ ಅಂತ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಮೇಲೆ ಹತ್ತೋದಕ್ಕಿನ್ನ ಹತ್ತೇನೆ, ಸೀಟ್ ಕೊಡ್ತಾರೆ ನನ್ಗೆ ಯೂಶುವಲಿ ಲೋಕಲ್ ಬಸ್ಸಸ್ ಅಲ್ಲಿ ಕೂಡ ಕೊಡ್ತಾರೆ. ನಾನು ನೋಡಿದ ಕೂಡ ಎಲ್ಲ ಬಸ್ ನ ಕಂಡಕ್ಟರ್ ಡ್ರೈವರ್ಸ್ ಪರಿಚಯ ಆಗಿದೆ ಈಗ, ಎಲ್ಲರೂ ಕೊಡ್ತಾರೆ.
1: ಈಗ ಆಶಾ ಮೇಡಮ್ ಅವ್ರು ಹೇಳಿದ ಹಾಗೆ, ಸರ್ ಕೇಳಿದ ಹಾಗೆ, ನಿಮ್ಗೆ ಈಗ ಎಲ್ಲ ಕೆಲಸವನ್ನೇ ಮಾಡ್ತೀರಿ, ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇದು ಬಹಳ ಸವಾಲು ಅಂತ ಅಂದ್ಕೊಳ್ಳುವಂತದ್ದು ಏನಾದರೂ ಜೀವನದಲ್ಲಿ ಇದೆಯಾ ಅಂತ ಕೆಲಸಗಳ ವಿಷಯದಲ್ಲಿ ಮಾತಾಡೋದು?
2: ನಾನು ಒಬ್ಳೆ ಹೋಗುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಬಸ್ ಅಲ್ಲಿ ಹೋಗುದಿದ್ರೆ ನಾನು ಕಾಲೇಜ್ ಬಸ್ ಆದ್ರೆ ಪರವಾಗಿಲ್ಲ, ಬೇರೆ ಬಸ್ ಆದ್ರೆ ನಾನು ಟಿಕೆಟ್ ಕೊಡ್ಬೇಕು. ಕೆಲವರು ಪರಿಚಯ ಇಲ್ಲದ ಕಂಡಕ್ಟರ್ಸ್ ಇದ್ರೆ, ನನ್ನ ಜೊತೆ ಯಾರು ನಂಗೆ ಹೆಲ್ಪ್ ಮಾಡ್ಲಿಕ್ಕೆ ಇಲ್ಲದಾಗ ಸ್ವಲ್ಪ ಸವಾಲಾಗ್ತದೆ. ನಾನು ನನ್ನ ಕೋ ಪ್ಯಾಸೆಂಜರ್ಸ್ ಹತ್ರ ಹೇಳ್ತೇನೆ ತೆಗೆದುಕೊಡ್ಲಿಕ್ಕೆ ಎಲ್ಲ ದುಡ್ಡು. ಕೆಲವೊಮ್ಮೆ ಯಾರು ಇಲ್ಲದಾಗ ಸ್ವಲ್ಪ ಕಷ್ಟ ಆಗ್ತದೆ, ಅವರು ಸ್ವಲ್ಪ ಗದರಿಸ್ತಾರೆ, ಕಂಡಕ್ಟರ್ ನೀವು ಯಾಕೆ ಬರೋದು ಅಂತ. ಅದೆಲ್ಲ ತುಂಬಾ ಆಗಿದೆ. ನೀವು ತುಂಬಾ ಹೇಳ್ತಾರೆ ಅಂದ್ರೆ ನೀವು ಕೈ ಹಿಂದೆ ಕಟ್ಟಿದ್ದೀರಾ, ಸುಮ್ನೆ ಹೇಳ್ತೀರಾ, ಅದೆಲ್ಲ ಹೇಳ್ತಾರೆ. ಸ್ವಲ್ಪ ಅಂದ್ರೆ ಒಬ್ಳೆ ಇರುವಾಗ ಸ್ವಲ್ಪ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ.
1: ಆಶಾ ಅವರ ಹಸ್ಬೆಂಡ್ ಕೂಡ ವಿಜುಲಿ ಎಂಪೈರ್, ನನ್ಗೆ ಯಾವಾಗಲೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗೋದು ಇವರಿಬ್ರು ಹೇಗೆ ಮನೆ ನಡೆಸ್ತಾರೆ ಅಂತ. ಅವರೇ ಆಶಾ ಸ್ವಲ್ಪ ಹೇಳ್ಬೋದಾ?
0: ಮನೆ ನಡೆಸೋದು ನಮಗೆ ಅಷ್ಟೇನು ಚಾಲೆಂಜಿಂಗ್ ಅಂತ ಅನ್ಸಲ್ಲ. ಆದ್ರೆ ಮುಂಚೆ ಎಲ್ಲ ನಾವು ಆಚೆ ಹೋಗಿ ಈ ಮಾರ್ಕೆಟಿಂಗ್ ಎಲ್ಲ ಮಾಡೋದು, ಶಾಪಿಂಗ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗೋದು. ಆದ್ರೆ ಇವಾಗ ಅದನ್ನು ಇಲ್ಲ, ಆನ್ಲೈನ್ ಎಲ್ಲ ಬಂದು ಇವಾಗ ಅದನ್ನು ನಾವೇ ಮಾಡ್ಬೋದು. ಮನೆಯಲ್ಲಿ ನಮ್ಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸೋದು ಅಂದ್ರೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಇವಾಗ ನಾವು ಕುಕ್ ಎಲ್ಲ ಮಾಡುವಾಗ ಸ್ವಲ್ಪ ಟೈಮ್ ಬೇಕಾಗತ್ತೆ ನಮಗೆ. ಟೈಮ್ ಇಲ್ಲದೆ ನಾವು ಹರಿಬರಿಯಲ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅದೊಂದು ಚಾಲೆಂಜಿಂಗ್ ಅನ್ಸೋದ್ ಬಿಟ್ರೆ ಇನ್ನೆಲ್ಲ ನಮ್ಗೆ ಆರಾಮಾಗಿ ಮಾಡ್ಕೋತೀವಿ. ಯಾಕಂದ್ರೆ ನಾವು ಸ್ಕೂಲ್ ಡೇಸ್ ಇಂದ ನಮ್ಗೆ ಕ್ಲೀನಿಂಗ್ ಎಲ್ಲ ನಮ್ಗೆ ಕಲ್ಸಿದ್ದಾರೆ. ಹಾಗಾಗಿ ನಮ್ಗೆ ಕ್ಲೀನಿಂಗ್ ಎಲ್ಲ ಏನ್ ಕಷ್ಟ ಇಲ್ಲ. ಕ್ಲೀನಿಂಗ್, ಕುಕಿಂಗ್, ಹಾಗೆ ನಾವು ಸ್ಕೂಲ್ ಡೇಸ್ ಇಂದ ನಮ್ಮ ಚಿಕ್ಕ ಅಂದ್ರೆ ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಇರುವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳು ಏನಿರ್ತಾರೋ ಅವರನ್ನ ನಾವೇ ನೋಡ್ಕೋತಿದ್ವಿ. ಹಾಗಾಗಿ ನಮಗೆ ಮಕ್ಕಳನ್ನು ಬೆಳೆಸೋದನ್ನು ಏನು ಅಷ್ಟು ಕಷ್ಟ ಆಗ್ಲಿಲ್ಲ. ಇನ್ನು ಮನೆ ನಡೆಸೋದು ಹಾಗೆ ಅಷ್ಟೇನು ಕಷ್ಟ ಆಗೋದಿಲ್ಲ. ಬೆಳಿಗ್ಗೆ ನಾವು ಟೈಮ್ ಮ್ಯಾನೇಜ್ ಮಾಡೋದೊಂದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ, ಅದೊಂದು ನಾವು ಮ್ಯಾನೇಜ್ ಮಾಡಬೇಕು. ಹಾಗೆ ಕುಕ್ಕಿಂಗ್ಗೆ ನಾವು ಈಗ ಮೇಡ್ ನ ಹೆಲ್ಪ್
1: ಇಟ್ಕೊಂಡಿದ್ದೀವಿ. ಹೇಳುವಾಗ ನಂಗೆ ಅನಿಸ್ತು ನಮ್ಮನ್ನು ಕೂಡ ರೇಡಿಯೋದಲ್ಲಿ ಅನೇಕ ಕೇಳುಗರಿದ್ದಾರೆ ದೃಷ್ಟಿದೋಷ ಇರುವಂತವರು. ಅದರಲ್ಲಿ ಒಬ್ಬರು ಗಂಡ ಹೆಂಡತಿ ಶಿವನಂಜು ಮತ್ತೆ ಪುಷ್ಪಾವತಿ ಅಂತ ಅವರ ಹೆಸರು. ಅವರು ಮೈಸೂರಿನವರು ಅನ್ಸುತ್ತೆ, ನಮ್ಮ ಡಿ ಸಿ ಆಫೀಸಲ್ಲಿ ಅವರು ಕೆಲಸಕ್ಕಿದ್ರು. ಅವರು ಇದೇ ಕಥೆಯನ್ನು ಹೇಳ್ತಿದ್ರು. ಎಲ್ಲರೂ ಹೇಳ್ತಾರೆ ಸರ್ ನಮ್ಗೆ ದೋಸೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ, ಬಟ್ ನಾನು ದೋಸೆ ಕೂಡ ಮಾಡ್ತೇನೆ, ಅದು ರೌಂಡ್ ಇದೆಯಾ ಯಾವ ಶೇಪ್ ಇದೆಯಾ ಗೊತ್ತಿಲ್ಲ, ಅವ್ರು ದೋಸೆ ಮಾಡ್ತೇನೆ. ಹೌದೌದು, ಎಸ್, ಆ ರೀತಿ ಇದೆ. ಒಟ್ಟಿನಲ್ಲಿ ಇದ್ದಾಗೆ ಜೀವನವನ್ನ ಮುಂದುವರಿಸ್ತಾ ಹೋಗೋದಲ್ವಾ ಮೇಡಮ್? ಹೀಗೆ ಕೆಲಸ ಎಲ್ಲ ಹೇಗೆ ಆಗ್ತಾ ಇದೆ ನಿಮ್ಮ? ಏನು
0: ಅದು ಹೆಲ್ತ್ ಇನ್ಶೂರೆನ್ಸ್ ಆಫೀಸ್. ಹಾಗೆ ಈಗ ಹೆಲ್ತ್ ಇನ್ಶೂರೆನ್ಸ್ ಆಫೀಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅವರು ಸಿಕ್ ಲೀವ್ ಹಾಕಿರುವಾಗ ನಮ್ಮಲ್ಲಿ ಬರ್ತಾರೆ ಅವ್ರದ್ದು ಬೆನಿಫಿಟ್ ತಗೊಳ್ಳೋದಕ್ಕೆ. ನಾನು ಅದರಲ್ಲಿ ಮೆಟರ್ನಿಟಿ ಬೆನಿಫಿಟ್ ಏನಿರುತ್ತಲ್ಲ, ಮೆಟರ್ನಿಟಿ ಲೀವ್ ಹಾಕಿರ್ತಾರ ಅವರು, ಅವರದ್ದು ಬೆನಿಫಿಟ್ ಏನಿದೆ ಅದೆಲ್ಲ ನಾವು ಪ್ರೊಸೆಸ್ ಮಾಡಬೇಕು. ಅದೆಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ, ಏನು ಅದೇನ್ ಕಷ್ಟ ಅಂತ ಏನಿಲ್ಲ. ಒಂದು ಚಾಲೆಂಜ್ ನಾವೇನ್ ಫೇಸ್ ಮಾಡ್ತೀವಿ ಆಫೀಸ್ ಅಲ್ಲಿ ವರ್ಕ್ ಮಾಡುವಾಗ ಅಂದ್ರೆ, ಅವ್ರದ್ದು ಮ್ಯಾನ್ಯುಯಲ್ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅದನ್ನ ನಾವು ವೆರಿಫೈ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ರೆ ಅದು ಅದಕ್ಕೆ ನಾವು ಬೇರೆಯವ್ರ ಹೆಲ್ಪ್ ತಗೋಬೇಕು. ಅದನ್ನ ಬಿಟ್ಟು ಬೇರೆ ಎಲ್ಲ ಇಮೇಲ್ ಹ್ಯಾಂಡ್ಲಿಂಗ್ ಆಗ್ಲಿ ಏನೇ ಇರ್ಲಿ ಆನ್ಲೈನ್ ಏನೇ ಇದ್ರು ನಾವು ಮಾಡಬಹುದು.
1: ಹೇಳಿದೆ ನೀವು ದೇಶದ ಮೊದಲ ಅಲ್ವಾ ಕಾಲಲ್ಲಿ ಓಟನ್ನ ಮಾಡಿದಂತ ಮೊದಲ ವೋಟರ್ ಅಲ್ವಾ, ಸೊ ನೀವೇ ಆಯ್ಕೆ ಮಾಡಿಕೊಂಡಿದ್ದ ಹೇಗದು?
2: ಓಟು ನಮ್ದು ಕರ್ತವ್ಯ, ಮಾಡೋದು ಕರ್ತವ್ಯ. ಹಾಗಾಗಿ ನಾನು ವೋಟ್ ಮಾಡ್ತಾ ಇದ್ದೆ. ಈ ಮಾಧ್ಯಮದವರೆಲ್ಲ ಬಂದು ಒಟ್ಟು ತಿದ್ದು ಅದನ್ನೇ
1: ದೊಡ್ಡದು ಯಾಕೆ ಅಂತ ಹೇಳಿದ್ರೆ ನೋಡಿ, ಎಲ್ಲವೂ ಕೂಡ ಸಮಸ್ಯೆ ಇಲ್ಲದೆ ಮನೆಯಲ್ಲಿದ್ದು ಕೂಡ ಊಟ ಮಾಡುವವರು ತುಂಬಾ ಸಂಖ್ಯೆ. ದಕ್ಷಿಣ ಕನ್ನಡದ ಒಂದು 70% ಆದ್ರೂ ಬರಬಹುದು, ಬೇರೆ ಕಡೆ ನೋಡಿದ್ರೆ 60-40 ಇರ್ತದೆ. ಹೀಗಿರುವಾಗ ಎಷ್ಟೊಂದು ಜವಾಬ್ದಾರಿ ಅಂತ. ಹೀಗಿರುವಾಗ ನೀವು ದೊಡ್ಡ ಇನ್ಸ್ಪಿರೇಷನ್ ಆ ಟೈಮಲ್ಲಿ. ನಮ್ಗೆ ರಾಯಭಾರಿಗಳನ್ನ ಆಯ್ಕೆ ಮಾಡುವಾಗ ನಿಮ್ಮ ಹೆಸರು ಮೊದಲಿಗೆ ಬರ್ತಾ ಇತ್ತು. ಅಮಿತಾಬ್ ಬಚ್ಚನ್ ಅವರು ನಿಮ್ಮ ಬಗ್ಗೆ ಬರ್ತಿದ್ರು ಅಲ್ವಾ, ನೀವು ಮಾಡ್ತಿರೋ ಒಂದು ಕೆಲಸ ಬಹಳ ದೊಡ್ಡದು ಅಂತ ಟ್ವೀಟ್ ಮಾಡಿದ್ದಂತದ್ದು ಅಲ್ವಾ. ಮತ್ತೆ ಕೇಳಿದ ಆಳ್ವಾಸ್ ಅಲ್ಲಿ ನೀವು ತುಂಬಾ ಸ್ಟ್ರಿಕ್ಟ್ ಅಂತೆ, ಹೌದಾ?
2: ಅಲ್ಲಿ ಡಿಸಿಪ್ಲಿನ್ ಮೇನ್ ಆಗಿ ಡಿಸಿಪ್ಲಿನ್ ನೋಡ್ಕೊಳ್ಳೋದು, ಮತ್ತೆ ಕೌನ್ಸಿಲಿಂಗ್, ಮಕ್ಕಳ ಪ್ರಾಬ್ಲಮ್ಸ್ ಇಟ್ಕೊಂಡು ಬರ್ತಾರೆ ಅದನ್ನ ಸಾಲ್ವ್ ಮಾಡೋದು, ಅದೆಲ್ಲ ನಮ್ ಕೆಲಸ. ಡಿಸಿಪ್ಲಿನ್
1: ಸಂತೋಷ ಇದೆ. ಇನ್ನು ಆಶಾ ಮೇಡಮ್, ನಾನು ಮತ್ತೆ ಕೇಳೋದು, ಈಗ ಡಿಜಿಟಲ್ ಆಗಿ ನಮ್ ದೇಶ ಬಹಳ ದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ, ಎಲ್ಲವೂ ಕೂಡ ನಾವು AI ಡಿಜಿಟಲ್ ಅಂತ ಹೋಗ್ತಾ ಇದ್ದೇವೆ. ಸೊ ನಿಮ್ಗೆ ಈಗ ದೃಷ್ಟಿಯ ಏನು ತೊಂದರೆ ಇದೆ? ನಿಮ್ಗೂ ಕೂಡ ಈ ಡಿಜಿಟಲ್ ಯುಗದಲ್ಲಿ ತುಂಬಾ ಕೆಲಸಗಳು ಈಸಿ ಆಗಿದೆಯಾ? ನಿಮ್ಗೆ ಯೂಸರ್ ಫ್ರೆಂಡ್ಲಿ ಆಗಿ ಇವತ್ತಿನ ಏನು ಟೆಕ್ನಾಲಜಿ ನಿಮ್ಗೆ ರೀಚ್ ಆಗಿದೆಯಾ ಹೇಗೆ?
0: ಹೌದು ಸರ್, ನಾನು ಆಗ ಹೇಳ್ದ ಹಾಗೆ ನಮ್ಮ ಶಾಪಿಂಗ್ ಆಗ್ಲಿ ಏನೇ ಇರ್ಲಿ, ನಾವು ಬೆಳಗ್ಗೆ ಎದ್ದಾಗಿಂದ ಮಲ್ಕೊಳ್ಳೋವರೆಗೂ ಈ ಡಿಜಿಟಲ್ ಯುಗದಲ್ಲಿ ನಾವ್ ಎಲ್ಲಾನು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಶಾಪಿಂಗ್ ಮಾಡ್ಬೇಕಿದ್ರೆ ಅದೇ ಇವಾಗ ಬಂದಿದ್ಯಲ್ಲ ಸಾಫ್ಟ್ವೇರ್ಸ್ ಎಲ್ಲ, ಬ್ಲಿಂಕಿಟ್, ಮತ್ತೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಎಲ್ಲಾನು ಯೂಸ್ ಮಾಡ್ತೀವಿ. ಹಾಗೆ ನಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಗೂಗಲ್ ಯೂಸ್ ಮಾಡ್ತೀವಿ. ಮತ್ತೆ ಎಜುಕೇಷನ್ ಅಥವಾ ಏನೇ ಇದ್ರು, ಹಾಗೆ ನಾವೇನಾದ್ರೂ ಡಾಕ್ಯುಮೆಂಟ್ ಓದಿಸ್ಕೋಬೇಕಿದ್ರು ನಮ್ಗೆ ಸ್ಕ್ಯಾನಿಂಗ್ ಅಂದ್ರೆ ರೀಡಿಂಗ್ ಸಾಫ್ಟ್ವೇರ್ಸ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ರೀಡ್ ಮಾಡಿಸ್ಕೋಬಹುದು. ಹೀಗೆ ನಾವು ಬೆಳಗ್ಗೆ ಅಂದ್ರೆ ಇವಾಗಿನ ಯುಗದಲ್ಲಿ ನಮಗದು ತುಂಬಾ ಹೆಲ್ಪ್ ಆಗಿದೆ. ವಿಜುವಲಿ ಇಂಪೇರ್ಡ್ ನಾವೇನಿದೀವೋ ಇದೀವೋ ನಮಗ್ ತುಂಬಾನೇ ಹೆಲ್ಪ್ ಆಗಿದೆ.
1: ಇನ್ನು ಆಶಾ ಮೇಡಮ್, ಅಕ್ಕನೆ ಸರ್ ಹೇಳಿದ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ದೀನಿ, ಹಾಡನ್ನು ಕೇಳುವಂತ ಅನಿಸ್ತಾ ಉಂಟು ನಮ್ಗೆ, ಒಂದು ಹಾಡ್ಬಹುದು ಹಾಡು?
0: ನನ್ನ ಭಾವನೆ.

Ooh. Mm-hmm.

ನಿನ್ನ ರಾಗ ದೂರ ಹೋಮಿ ಚಿಂತೆ.

0: ಎಸ್ ಆಶಾ ಮ್ಯಾಮ್, ಬಹಳ ಚೆನ್ನಾಗಿ ಹಾಡಿದ್ದೀರಿ. ಥ್ಯಾಂಕ್ ಯು. ಸವಿತಾ ಮ್ಯಾಮ್, ನೀವು ಕೂಡ ಹಾಕ್ತೀರಾ? ಇಲ್ವಾ? ನಿಮ್ಮ ಹತ್ರ ಏನಾದರೂ ಪೇಪರಲ್ಲಿ ಬರೆಸುವ ಅಂತ ಅನ್ಸೋದು, ಆದರೆ ಏನು ಮಾಡೋದಿಲ್ಲ, ನಮ್ಮ ರೇಡಿಯೋ ಕಾಣೋದಿಲ್ಲ, ಅದೊಂದು ಸಮಸ್ಯೆ. ನನಗೆ ನಿಮ್ಮಿಬ್ಬರಲ್ಲಿ ಒಂದು ಪ್ರಶ್ನೆ ಉಂಟು. ಈಗದ ಮಕ್ಕಳು ಈಗ 21ನೇ ಶತಮಾನದಲ್ಲಿ ನಿಮ್ಮ ಹಾಗೆ ಬೇರೆ ಬೇರೆ ಪಂತಾಹ್ವಾನಗಳನ್ನು ಎದುರಿಸುವ ಮಕ್ಕಳು, ಏನಾದರೂ ಒಂದು ವೈಕಲ್ಯ ಇರುವವರಿರ್ಬೋದು, ಅವರಿಗೆ ನಮ್ಮಂತ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಲ್ಲರ ಹಾಗೆ ಅವರು ಕೂಡ ಇಲ್ಲಿ ಧೈರ್ಯದಿಂದ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ನಾವು ಏನೆಲ್ಲ ಇಲ್ಲಿ ರೆಡಿ ಮಾಡಿಕೊಳ್ಬೇಕು? ಯಾಕಂದ್ರೆ ನಾವೀಗ ವಿ ಆರ್ ಟಾಕಿಂಗ್ ಅಬೌಟ್ ಆಕ್ಸೆಸಿಬಿಲಿಟಿ, ಇದನ್ನು ನಾವು ತುಂಬಾ ಸೀರಿಯಸ್ ಆಗಿ ಇಲ್ಲಿ ತಗೊಳ್ತಾ ಇದ್ದೇವೆ. ಆದರೆ ನೀವು ಹೇಳಿದರೆ ಅದು ನಮಗೆ ಇನ್ನೂ ಕೂಡ ಅರ್ಥಪೂರ್ಣವಾಗ್ತದೆ ಅಂತ ನನಗೆ ಅನ್ನಿಸ್ತದೆ. ನಿಮ್ಮ ಮನಸ್ಸಲ್ಲಿ ನಿಮ್ಮಂತ ಮಕ್ಕಳು ಈಗ ಕಲಿಬೇಕಾದ್ರೆ ಯಾವ ರೀತಿಯ ಸೌಲಭ್ಯಗಳನ್ನು ನಾವಿಲ್ಲಿ ಸಿದ್ಧಪಡಿಸಬೇಕು, ಮತ್ತು ನಿಮ್ಮ ಸೈಡಿಂದ ಯಾವ ಜವಾಬ್ದಾರಿಗಳನ್ನು ನೀವು ತರಬೇಕಾಗ್ತದೆ, ಅದೆರಡನ್ನೂ ನೀವು ಹೇಳಿದರೆ ನಮ್ಮ ಕೇಳುಗರಿಗೆ ಒಂದು ಇದಾಗ್ಬೋದು, ಇನ್ಸ್ಪಿರೇಷನ್ ಆಗ್ಬೋದು. ನಮ್ಗೆ ಇಲ್ಲಿ ಆದಷ್ಟು ಮಕ್ಕಳು ಬಂದರೆ ಒಳ್ಳೇದು ಅಂತ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ ವರಿಷ್ಠರು ಕೂಡ ಹೇಳೋದು, ಇಫ್ ಯು ಹ್ಯಾವ್ ಮೋರ್ ಚಿಲ್ಡ್ರನ್ ಕಮಿಂಗ್ ಇನ್. ಬಟ್ ಅದನ್ನು ಆಗುವ ಹಾಗೆ ನಾವು ಏನ್ ಮಾಡಬಹುದು?
1: ಮೊದಲನೇದಾಗಿ ಮಕ್ಕಳಿಗೆ ಗೊತ್ತಿರೋದಿಲ್ಲ ಯಾವ ಸ್ಕೂಲಲ್ಲಿ ಯಾವ ರೀತಿಯ ಫೆಸಿಲಿಟಿ ಇರುತ್ತೆ ಅಂತ. ಇವನ್ ನನಗೆ ಕೂಡ ಗೊತ್ತಿರಲಿಲ್ಲ ಯಾವ ಸ್ಕೂಲಲ್ಲಿ ಹೇಗಿದೆ ಅಂತೇಳಿ. ನನಗೆ ನನ್ನ ಲೆಕ್ಚರ್ ಮುಖಾಂತರ ನಾನು ಆಳ್ವಾಸಿಗೆ ಹೋದ್ರಿಂದ, ಅಂದರೆ ದೂರ ಆದರೂ ಕೂಡ ಅಲ್ಲಿ ಹೋದ್ರಿಂದ ನನಗೆ ಗೊತ್ತಾಯಿತು ಅಲ್ಲಿ ಅವರು ಫ್ರೀ ಎಜುಕೇಷನ್ ಕೊಡ್ತಾರೆ ಮತ್ತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಗೊತ್ತಾಯಿತು. ಅಂದರೆ ಆದರೆ ಲೋಶಿಯಸ್ ಬಗ್ಗೆ ಹಾಗೆ ಗೊತ್ತಿರಲಿಲ್ಲ. ಹಾಗೆ ನಮಗೆ ಅಂದರೆ ಮಕ್ಕಳಿಗೆ ಅಥವಾ ಪೇರೆಂಟ್ಸಿಗೆ ನಾವು ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿ ನಾವು ಅವರಿಗೆ ಹೇಳ್ಬೇಕಾಗ್ತದೆ, ನಾವು ಕೂಡ ಸ್ಪೆಷಲ್ ನಿಮ್ಮಂತ ಮಕ್ಕಳಿಗೆ ನಮ್ಮ ಕಾಲೇಜಲ್ಲಿ ಕೂಡ ಎಜುಕೇಶನ್ ಕೊಡ್ತೇವೆ ಅನ್ನೋ ಒಂದು ಅವರಿಗೆ ಗೊತ್ತಿದ್ರೆ ಅವರು ಕಾಲೇಜಿಗೆ ಬರುವಂತ ಮನಸ್ಸು ಮಾಡಬಹುದೇನು. ಅಂದ್ರೆ ನೀವು ಆ ರೀತಿಯ ಫೀಸಲ್ಲಿ ಅಂತಲ್ಲ, ಫೀಸಲ್ಲಿ ಓಕೆ, ಬಟ್ ಬೇರೆ ರೀತಿಯ ಅಂದ್ರೆ ಬೇರೆ ಮಕ್ಕಳಿಂದ ಸಹಾಯ ಮಾಡುವುದಾಗಿರ್ಬೋದು, ಅಂದ್ರೆ ಅವರಿಗೆ ಅಲ್ಲಿಂದ ದೂರದಿಂದ ಬರುವ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇಲ್ಲಿ ಬಂದ ಮೇಲೆ ಅವರಿಗೆ ಬೇರೆ ಮಕ್ಕಳ ಜೊತೆ ಸಮಾನವಾಗಿ ಕಲೀಲಿಕ್ಕೆ ಬೇಕಾದಂತಹ ಫೆಸಿಲಿಟಿ ಆಗಿರ್ಬೋದು, ಅಂದ್ರೆ ಬೇರೆ ಮಕ್ಕಳು ಅವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಆಚೆ ಈಚೆ ಹೋಗ್ಲಿಕ್ಕೆ ಅಥವಾ ಕುತ್ಕೊಂಡು ಬರೀಲಿಕ್ಕೆ ಹೆಲ್ಪ್ ಮಾಡಿದ್ರೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವರು ಈ ಇನ್ಸ್ಟಿಟ್ಯೂಷನ್ಗೆ ಬರಲಿಕ್ಕೆ ಟ್ರೈ ಮಾಡಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಮತ್ತೆ ಅವರಿಗೆ ಬೇಕಾಗುವ ಸೌಲಭ್ಯಗಳು ಅಂತ ಹೇಳಿದ್ರೆ ಅದೇ ಒಂದು ಟ್ರಾನ್ಸ್ಪೋರ್ಟ್ ಮೇಯ್ನ್ ಆಗಿ, ಮತ್ತೆ ಅವರಿಗೆ ಒಂದು ಹೆಲ್ಪ್ ಮೇಯ್ನ್ ಆಗಿ ಅಂದ್ರೆ ಫಿಸಿಕಲಿ ಡಿಸೇಬಿಲಿಟಿ ಇದ್ದವರಿಗೆ ಸ್ವಲ್ಪ ನಡೀಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಆಚೆ ಈಚೆ ಹೋಗ್ಲಿಕ್ಕೆ ಅವರ ಥಿಂಗ್ಸ್ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಅವರು ಬರುವ ಆಲೋಚನೆ ಮಾಡಬಹುದು ಅಂತೇಳಿ ನನ್ನ ಅನಿಸಿಕೆ.
2: ಸರ್, ನನಗೆ ಫಸ್ಟ್ ನಾನೇನು ಹೇಳೋದಂದ್ರೆ ಮಕ್ಕಳಿಗೆ ಅಂದ್ರೆ ಇಲ್ಲಿ ಬೇರೆ ಮಕ್ಕಳು ಇರ್ತಾರಲ್ಲ, ಜಾಯ್ನ್ ಆಗಿರ್ತಾರಲ್ಲ, ಅವರಿಗೆ ಯಾರು ಬರ್ತಾರೋ ಫಿಸಿಕಲ್ ಡಿಸೇಬಲ್ಡ್ ಪರ್ಸನ್ ಯಾರು ಬರ್ತಾರೋ ಅವ್ರ ಬಗ್ಗೆ ಫಸ್ಟ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ಇಂಟ್ರೊಡ್ಯೂಸ್ ಮಾಡಿಕೊಡದೇ ಇದ್ರೆ ಅವ್ರಿಗೆ ಅದು ಗೊತ್ತಾಗೋಲ್ಲ ಬೇರೆ ಮಕ್ಕಳಿಗೆ. ನಾನು ಫೇಸ್ ಮಾಡಿದ್ದನ್ನ ಹೇಳ್ತಾ ಇದ್ದೀನಿ, ಗೊತ್ತಾಗದೇ ಇದ್ರೆ ಅವ್ರಿಗೆ ಇವ್ರಿಗೆ ಹೆಂಗ್ ಹೆಲ್ಪ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೇಕು, ಇಂಟ್ರೊಡಕ್ಷನ್ ಕೊಡ್ಬೇಕು. PWD ಪರ್ಸನ್ ಯಾರು ಬಂದಿರ್ತಾರಲ್ಲ ಅವ್ರ ಬಗ್ಗೆ ಎಲ್ಲಾ ಮಕ್ಕಳಿಗೂ ಇಂಟ್ರೊಡಕ್ಷನ್ ಕೊಡ್ಬೇಕು. ಒಂದು ಇನ್ನೊಂದು ಲೈಬ್ರರಿ ಅಲ್ಲಿ ಟಾಕಿಂಗ್ ಬುಕ್ಸ್ ಅಥವಾ ಬ್ರೈಲ್ ಬುಕ್ಸ್ ಅದರದ್ದೆಲ್ಲ ಫೆಸಿಲಿಟಿ ಕೊಡ್ಬೇಕು. ಸ್ಕ್ರೀನ್ ರೀಡರ್ಸ್ ಒಂದು ಅಥವಾ ಎರಡು ಕಂಪ್ಯೂಟರ್ಸ್ ನ ಇಟ್ಟು ಅದರಲ್ಲಿ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಹಾಕಿ ಅವ್ರಿಗೆ ಸ್ಕ್ಯಾನಿಂಗ್ ಫೆಸಿಲಿಟಿ, ಆಮೇಲೆ ಅವರೇ ಯಾವ್ದಾದ್ರು ಒಂದು ಬುಕ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಓದಿ ಕಲಿಯಬಹುದು. ಇವಾಗ ಆ ಫೆಸಿಲಿಟಿನ ಅವ್ರಿಗೆ ಪ್ರೊವೈಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇನ್ನೆಲ್ಲ ಫೆಸಿಲಿಟೀಸ್ ಇಲ್ಲಿ ಆಲ್ರೆಡಿ ಇದೆ, ಇದಿಷ್ಟು ಮಾಡಬಹುದು ಅಂತ.
0: ಸೊ ಬೇಸಿಕಲಿ ನೀವು ಹೇಳೋದು, ಫಸ್ಟ್ ಆಫ್ ಆಲ್ ವಿ ಶುಡ್ ಎಜುಕೇಟ್ ದ ಪಬ್ಲಿಕ್ ಆಲ್ಸೋ ಅಂತ, ಹೀಗೆಲ್ಲ ಫೆಸಿಲಿಟೀಸ್ ಇಲ್ಲಿ ಉಂಟು ಅಂತ ಅದು ಮುಟ್ಟಬೇಕು ಜನರಿಗೆ, ಅದೊಂದು. ಮತ್ತು ಅವರಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ತುಂಬಿಸಬೇಕು, ನೀವು ಇಲ್ಲಿ ಬಂದರೆ ನಾವು ನೋಡ್ಕೊಳ್ತೇವೆ ಅಂತ ಒಂದು ರೀತಿಯಲ್ಲಿ, ಅಂದ್ರೆ ಯಾರಿಗೂ ಸಹ ಇಲ್ಲಿ ಬಂದು ಕಲಿಬಹುದು ಎಂಬ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಬೇಕು. ಮತ್ತು ಫೆಸಿಲಿಟೀಸ್ ಅನ್ನು ಅರೇಂಜ್ ಮಾಡಿ ಕೊಡಬೇಕು. ಯಾವ್ದು ಯಾವ್ದಿಲ್ಲ
2: ಅದೇ ಬೇರೆ ಮಕ್ಕಳಿಗೆ ಎಜುಕೇಟ್ ಮಾಡಬೇಕು.
0: ಎಜುಕೇಟ್ ಮಾಡಬೇಕು. ಹೌದು. ಈಗ ನೀವು ನಮ್ಗೆಲ್ರಿಗೂ ಕೂಡ ಇನ್ಸ್ಪಿರೇಷನ್, ನಮ್ಗೆಲ್ರಿಗೂ ನೀವು ಸ್ಫೂರ್ತಿ. ಹೊತ್ತಿನಲ್ಲಿ ಅನೇಕ ಕೇಳುಗರು ನಮ್ಮ ರೇಡಿಯೋದಲ್ಲಿದ್ದಾರೆ. ಅವರಲ್ಲೂ ಕೂಡ ಬೇರೆ ಬೇರೆ ರೀತಿಯ ನ್ಯೂನ್ಯತೆಗಳು ಇರಬಹುದು. ಸೊ ಅಂತವರಿಗೆ ನೀವು ಹೇಳುವಂತ ಕಿವಿಮಾತು ಏನು ಆಶಾ ಮೇಡಮ್?
2: ನಾನೇನು ಹೇಳೋದಂದ್ರೆ, ಪೇರೆಂಟ್ಸ್ ಅಥವಾ ಬೇರೆ ಯಾರು ಗಾರ್ಡಿಯನ್ಸ್ ಇರ್ತಾರೋ ಅವ್ರಿಗೇನು ಹೇಳೋದಂದ್ರೆ, ಅವ್ರನ್ನ ಮನೇಲಿ ಇಡದೆ ಅವ್ರನ್ನ ಮನೆಯಿಂದ ಆಚೆ ಅವ್ರಿಗೇನು ಇಷ್ಟ ಇದೆ ಅದನ್ನ ಮಾಡಕ್ಕೆ ಇಂಡಿಪೆಂಡೆಂಟ್ ಆಗಿ ಬಿಡಬೇಕು, ಫ್ರೀ ಆಗಿ ಬಿಡಬೇಕು. ಬಿಟ್ರೆ ಅವಾಗ ಅವರಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಆಚೆ ಸೊಸೈಟಿಗೂ ಗುರುತಿಸೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತೆ ಅವ್ರಿಗೆ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಪೇರೆಂಟ್ಸ್ ಎಷ್ಟೋ ಜನ ಮನೇಲೇ ಇಟ್ಕೋತಾರೆ ಅವ್ರನ್ನ, ಅವ್ರಲ್ಲಿ ಹೋದ್ರೆ ಅವರಿಗೆ ಅದಾಗ್ಬೋದು ಇದಾಗ್ಬೋದು, ಅವ್ರಿಗೊಂದು ಹೆದರಿಕೆ ಇರುತ್ತೆ. ಆ ಹೆದರಿಕೆ ಸ್ವಲ್ಪ ಬಿಟ್ಟು ಅವರಲ್ಲಿ ಕಾನ್ಫಿಡೆನ್ಸ್ ನ ತುಂಬಿ, ನೀವು ಹೋಗಿ ನಾವಿದ್ದೀವಿ ನಿಮ್ ಹಿಂದೆ ಅಂತ ಹೇಳಿ, ಸಪೋರ್ಟ್ ಮತ್ತೆ ಎನ್ಕರೇಜ್ಮೆಂಟ್ ಇದೆಯಲ್ಲ ಅದು ಕೊಟ್ರೆ ಪೇರೆಂಟ್ಸ್ ಮತ್ತೆ ಅವರ ಸರೌಂಡಿಂಗ್ಸ್ ಇರೋ ಜನ, ಅವಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾವು ಏನಾದ್ರೂ ಮಾಡಬಹುದು ಅಂತ. ಈಗ ಎಷ್ಟೋ ಜನ ಇದಾರೆ ಅವರು, ನಾನು ಇಲ್ಲೇ ಮಂಗಳೂರಲ್ಲೇ ಕೇಳ್ಪಟ್ಟಿದ್ದೀನಿ, ಎಷ್ಟೋ ಜನ ಮನೆಯಲ್ಲೇ ಇರ್ತಾರೆ, ಅವ್ರಿಗೇನು ಎಜುಕೇಶನ್ ಇಲ್ಲ ಏನೂ ಇಲ್ಲ, ಮನೆಯಲ್ಲೇ ಅವರು ಫುಲ್ ಲೈಫ್, ಈಗ ಹಾಫ್ ಆಫ್ ದ ಲೈಫ್ ಈಗ ಆಲ್ರೆಡಿ ಮನೆಯಲ್ಲೇ ಕಳೆದಿದ್ದಾರೆ ಅವರು, ಇನ್ನು ಮುಂದೆ ಅವ್ರಿಗೆ ಇನ್ನೇನು ಮಾಡಕ್ ಆಗಲ್ಲ. ಆ ತರ ಸಿಚುವೇಶನ್ ಅಲ್ಲಿ ಇರೋರನ್ನು ನಾನು ಕೇಳ್ಪಟ್ಟಿದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ ಫಸ್ಟ್ ಮುಂದೆ ಬರಬೇಕು, ಅವ್ರಿಗೆ ಏನಾದ್ರೂ ಮಾಡಿಸ್ಬೇಕು ಅಂತ ಹೇಳಿ.
1: ನಾವು ಫಸ್ಟ್ ನ್ಯೂನ್ಯತೆ ಇದ್ದ ಎಲ್ಲರಿಗೂ ಇರ್ತದೆ, ನಾರ್ಮಲ್ ಮನುಷ್ಯನಿಗೂ ಇರ್ತದೆ, ಯಾರು ಪರ್ಫೆಕ್ಟ್ ಆಗಿ ಯಾರು ಇರೋದಿಲ್ಲ, ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ. ನಾವು ಅದನ್ನು ತುಂಬಾ ಕಾನ್ಫಿಡೆಂಟ್ ಆಗಿ ನಾವು ಅದನ್ನು ಎದುರಿಸೋದು ಮುಖ್ಯ. ಅದಕ್ಕೆ ಪೇರೆಂಟ್ಸ್ ಸಹಾಯ ಬೇಕು, ಪ್ಲಸ್ ಪಬ್ಲಿಕ್ ಸಮಾಜ ಕೂಡ ಅದಕ್ಕೆ ಹೆಲ್ಪ್ ಮಾಡಬೇಕಾಗ್ತದೆ. ಯಾಕಂದ್ರೆ ಪೇರೆಂಟ್ ಕೂಡ ಆ ಒಂದು ಇದರಲ್ಲಿ ಇರ್ತಾರೆ, ಗೊಂಗಿನಲ್ಲಿ ಇರ್ತಾರೆ, ನಮ್ಮ ಮಗು ಹೀಗೆ ಆಗಿದೆ ನಾವ್ ಏನ್ ಮಾಡೋದು ಅಂತೇಳಿ ಟೆನ್ಷನ್ ಅಲ್ಲಿ ಇರ್ತಾರೆ. ಸಮಾಜದ ಕರ್ತವ್ಯ ಕೂಡ ಇದೆ, ಪೇರೆಂಟ್ಸ್ ಗೆ ನಾವು ಎಜುಕೇಟ್ ಮಾಡಬೇಕು, ಅವರನ್ನು ಎಲ್ಲಿ ನಾವು ಹೇಗೆ ಮೇನ್ ಸ್ಟ್ರೀಮ್ ಗೆ ತರಬಹುದು ಅಂತೇಳಿ ಅವರಿಗೆ ಎಜುಕೇಟ್ ಮಾಡಬಹುದು. ಸಮಾಜ ಕೂಡ
0: ಇಲ್ಲಿ ಸಿಂಪತಿ ಅಗತ್ಯ ಇಲ್ಲ,
1: ಸಿಂಪತಿ ಖಂಡಿತ ಅಗತ್ಯ ಇಲ್ಲ, ಅಪರ್ಚುನಿಟೀಸ್
0: ಬೇಕು,
1: ಪ್ರೋತ್ಸಾಹ ಬೇಕು ಖಂಡಿತ. ಆಗ ಮಾತ್ರ ಅವರು ಮುಂದೆ ಬರ್ಲಿಕ್ಕೆ ನಾವು ಚಾನ್ಸ್ ಕೊಟ್ಟಾಗ ಆಗ್ತದೆ, ಅವರು ಖಂಡಿತ ಮುಂದೆ ಬರ್ತಾರೆ.
0: ಈಗ ಮೊಬಿಲಿಟಿ ಎಲ್ಲ ನಾವು ಮಾತಾಡ್ತೇವೆ ಆಶಾ ಅಲ್ವಾ, ಈ ಮೊಬಿಲಿಟಿ ಟ್ರೈನಿಂಗ್ ಎಲ್ಲ ಎಷ್ಟರ ಮಟ್ಟಿಗೆ ನಿಮ್ಗೆ ನಿಜವಾಗ್ಲೂ ಉಪಯುಕ್ತ ಆಗ್ತದೆ? ಈಗ ನಿಮ್ಗೆ ಈಗ ಇದು ಕ್ಯಾಬ್ ಎಲ್ಲ ಉಂಟು, ಬೇರೆ ಬೇರೆ ರೀತಿಯ ಫೆಸಿಲಿಟೀಸ್ ಉಂಟು, ಆದ್ರೆ ನಿಮ್ಗೆ ಒಬ್ಬರೇ ನಿಜವಾಗ್ಲೂ ಆಚೆ ಆಚೆ ಹೋಗ್ಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಆಗ್ತದ? ಇದೊಂದು ನನಗೆ ಒಂದು ಕೌತುಕ, ಅದೊಂದು ಕ್ಯೂರಿಯಾಸಿಟಿ.
2: ಸರ್ ಹೇಳಿದ್ರು ನೀವು ಟೆಕ್ನಾಲಜಿನ ಎಷ್ಟು ಯೂಸ್ ಮಾಡ್ಕೊಂಡಿದ್ದೀರಾ, ಎಷ್ಟು ಉಪಯೋಗ ಆಗಿದೆ ಅಂತ. ಇದು ಒಂದು, ನಾವು ನಾನು ಮುಂಚೆ ನನ್ನ ಬಗ್ಗೆ ಹೇಳೋದಾದ್ರೆ, ಮೊಬಿಲಿಟಿ ಟ್ರೈನಿಂಗ್ ಮಾಡಿಯೂ ಕೂಡ ನಾನು ಒಬ್ಳೆ ಯಾವತ್ತು ಓಡಾಡಕ್ ಆಗ್ತಿರ್ಲಿಲ್ಲ ನನ್ಗೆ, ನಾನು ಫುಲ್ಲಿ ಟೋಟಲಿ ಬ್ಲೈಂಡ್ ಆದಾಗ. ಈಗ ಕ್ಯಾಬ್ ಫೆಸಿಲಿಟಿ ಮತ್ತೆ ಆಟೋ ಈ ತರ ಫೆಸಿಲಿಟೀಸ್ ಬಂದ ಮೇಲೆ ನಾನು ಒಬ್ಳೆ ಎಲ್ಲಿ ಬೇಕಾದ್ರೂ ಹೋಗ್ಬಹುದು. ಇವಾಗ ಮೇಬಿ ಊರಿಂದ ಊರಿಗೆ ಆಗದೆ ಇರಬಹುದು, ವಿದಿನ್ ಬ್ಯಾಂಗ್ಳೂರ್ ಅಟ್ ಲೀಸ್ಟ್ ನಾನು ಒಬ್ಳೆ ಓಡಾಡ್ತೀನಿ, ಒಬ್ಳೆ ಹೋಗ್ತೀನಿ ಎಲ್ಲಿಯಾದ್ರೂ. ಆದ್ರೆ ಕೆಲವರೆಲ್ಲ ಊರಿಂದ ಊರಿಗೆ ಕೂಡ ಹೋಗ್ತಾರೆ ಒಬ್ರೆ, ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವಾಗ ಒಬ್ರೆ ಓಡಾಡ್ತಾರೆ. ಆದ್ರೆ ಮೊಬಿಲಿಟಿ ಟ್ರೈನಿಂಗ್ ಮಾಡೋದ್ರಿಂದ ನಮ್ಗೆ ನಾವು ವಿದಿನ್ ದ ಸಿಟಿ ಒಬ್ಬೊಬ್ರೆ ಓಡಾಡಬಹುದು ನನ್ನ ಲೆಕ್ಕಕ್ಕೆ ಹೇಳೋದಾದ್ರೆ. ಆದ್ರೆ ಊರಿಂದ ಊರಿಗೆ ಒಬ್ಬ ಹೆಣ್ಣು ಮಗಳು ಓಡಾಡೋದಾದ್ರೆ ಸ್ವಲ್ಪ ಕಷ್ಟನೇ ಇದೆ.
0: ಅಂದ್ರೆ ನೀವು ಹೇಳೋದು ಟ್ರೈನಿಂಗ್ ಒಳ್ಳೇದು, ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ, ಆದ್ರೆ ಸಹಾಯ ಕೇಳಲಿಕ್ಕೂ ನಾವು ಮುಜುಗರ ಪಡಬಾರದು. ಅದರಲ್ಲಿ ಏನು ತಪ್ಪಿಲ್ಲ ಸಹಾಯ ಕೇಳೋದ್ರಲ್ಲಿ, ಇಲ್ಲದ್ರೆ ಒಮ್ಮೊಮ್ಮೆ ನಾವೇನಿಸ್ತೇವೆ ನಾವು ಸಹಾಯ ಕೇಳಲೇಬಾರದು ಅಂತ. ಕೆಲವರು ಸಹಾಯ ಕೇಳದೇ ಇರ್ತಾರೆ, ಸಹಾಯ ಕೊಡ್ಲಿಕ್ಕೆ ಜನ ಇರ್ತಾರೆ.
2: ಸಹಾಯ ಇಲ್ಲದೆ ಯಾರು ಬದುಕಲ್ಲ ಸರ್. ಇವಾಗ ಯಾರೇ ಆಗ್ಲಿ, ನಾವಂತಲ್ಲ, ಎಲ್ಲರ ಲೈಫಲ್ಲೂ ಯಾರಾದ್ರೂ ಒಬ್ರು ಸಹಾಯಕರು ಇದ್ದೇ ಇರ್ತಾರೆ ಯಾವ್ದೋ ಒಂದು ವಿಷಯಕ್ಕೆ. ಹಾಗಾಗಿ ಹೆಲ್ಪ್ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಯಾವುದೇ ಮುಜುಗರ ಇಲ್ಲ. ಅದರಲ್ಲಿ ನಮಗೆ ಈ ಡಿಸೇಬಿಲಿಟಿ ಇರಬಹುದು, ಬೇರೆಯವ್ರಿಗೆ ಇನ್ನೊಂದೇನೋ ಇರುತ್ತೆ. ಮತ್ತೆ ಡಿಸೇಬಲ್ಡ್ ಅಲ್ಲದೆ ಇದ್ರೂ ಕೂಡ ಬೇರೆ ವಿಷಯಕ್ಕೆ ಹೆಲ್ಪ್ ಬೇಕಾಗಿರತ್ತೆ ಅವರಿಗೆ. ಹಾಗಾಗಿ ಹೆಲ್ಪ್ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ.
0: ಸವಿತಾ, ಇದ್ರ ಬಗ್ಗೆ ಒಪಿನಿಯನ್ ಏನು? ಈಗ ಸಹಾಯ ಕೇಳುವಾಗ ಬಹಳ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡುವಂತ ಸಂಖ್ಯೆ ತುಂಬಾ ಇದೆಯಾ ಸೊಸೈಟಿಯಲ್ಲಿ, ಎಲ್ಲ ಕಡಿಮೆ ಇದೆಯಾ ಅನ್ಸುತ್ತೆ ನಿಮ್ಗೆ?
1: ಕೆಲವರು ಸಹಾಯ ಕೇಳದೇನೆ
0: ಮಾಡ್ತಾರೆ,
1: ಕೆಲವರು ಅವರಿಗೆ ಅನಿಸಿದ ಪ್ರಕಾರ ನೋಡ್ತಾರೆ, ಮತ್ತೆ ಬೇಕಾ ಸಹಾಯ ಬೇಕಾ ಅಂತ ಅವರಾಗಿ ಕೇಳಿ ಮಾಡೋರು ಇದ್ದಾರೆ. ಕೆಲವರು ಖಾಲಿ ಸಿಂಪತಿ ತೋರಿಸ್ಕೊಂಡು ಅಯ್ಯೋ ಅಂತ ಹೇಳ್ತಾರೆ, ಸುಮ್ಮನಾಗ್ತಾರೆ. ಕೆಲವರಿಗೆ ಸಹಾಯ ಮಾಡ್ಲಿಕ್ಕೆ ಬೇಡ, ಸಮಾಜ ಹೇಗೆ ನೋಡ್ತದೆ ಅದು ಮುಖ್ಯ ಆಗತ್ತೆ.
0: ಎಲ್ಲ ರೀತಿಯ ಜನ ಇದ್ದೇವೆ ಎಲ್ಲ ಸಮಾಜದಲ್ಲಿ. ಯಾರೋ ಒಬ್ರು ಗೆಸ್ಟ್ ಅಂತ ಹೇಳಿದಂತ ಮಾತು ಸರ್, ಈ ಸಮಾಜ ಒಳ್ಳೆಯವರಿಂದ ತುಂಬಿ ಹೋಗಿದೆ ಅಂತ, ಆದ್ರೆ ನಾವು ಹುಡುಕ್ಬೇಕಷ್ಟೇ ಅಂತ.
2: ಇಲ್ಲ ಸರ್, ಅದು ಏನಂದ್ರೆ ಈಗ ನಾವೆಲ್ಲ ಈ ಲೈಫ್ ಲೀಡ್ ಮಾಡಕ್ಕೆ ಈಗ ಹೆಲ್ಪ್ ಮಾಡಿದವ್ರ ಅಂದ್ರೆ ಈಗ ಇಂತಹ ಒಳ್ಳೆಯವ್ರ ಹೆಲ್ಪ್ ಮಾಡಿದಕ್ಕೆ ತಾನೇ ನಾವು ಈ ಲೆವೆಲ್ಗೆ ಬಂದಿದ್ದೀವಿ. ಈಗ ನನ್ನ ಲೈಫ್ ಅಲ್ಲಿ ಸುಮಾರು ಜನ ಹೆಲ್ಪ್ ಮಾಡಿದವರಿದ್ದಾರೆ, ಅವ್ರು ಇರ್ಲಿಲ್ಲ ಅಂದ್ರೆ ನಮ್ ಲೈಫ್ ಈ ತರ ಮುಂದೆ ಬರಕ್ ಆಗ್ತಿರ್ಲಿಲ್ಲ. ಚಾರ್ಲ್ಸ್ ಸರ್ ಆಗ್ಲಿ, ನನ್ನ ಅಂಕಲ್ ರಾಮಕೃಷ್ಣ ಶೆಣೈ ಅಂತ, ಅವರು ನನ್ನನ್ನು ಡಿಗ್ರಿಯಿಂದ ಇಲ್ಲಿವರೆಗೂ ಈಗಲೂ ಕೂಡ ಅವ್ರು ನನ್ಗೆ ಏನೇ ಹೆಲ್ಪ್ ಬೇಕಿದ್ರು ಮಾಡ್ತಾರೆ. ಅವರು ಡಿಗ್ರಿಯಲ್ಲಿದ್ದಾಗಿಂದ ನಂದು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ಕೊಂಡ್ರು. ಚಾರ್ಲ್ಸ್ ಸರ್ ಮತ್ತೆ ಪಿ ಯು ಸಿಯಲ್ಲಿರುವಾಗ ನೋಡ್ಕೊಂಡ್ರು, ಹಾಗೆ ಅದಕ್ಕಿಂತ ಮುಂಚೆ ನನ್ನ ಸ್ಕೂಲಲ್ಲಿರುವಾಗ ನನ್ನ ಟೀಚರ್ಸ್ ಅಥವಾ ನಮ್ಮ ಡೋನರ್ಸ್ ಎಷ್ಟು ಜನ ನಮಗೆ ಸ್ಕೂಲಲ್ಲಿ ಬಂದು ಹೆಲ್ಪ್ ಮಾಡಿರ್ತಾರೆ, ಅವ್ರದ್ದೆಲ್ಲ ಹೆಲ್ಪ್ ಇಲ್ಲದೆ ಇದ್ದಿದ್ರೆ ನಾವು ಇವಾಗಿಲ್ಲಿ ಇರ್ತಿರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಹೆಲ್ಪ್ ಮಾಡೋರು ಸುಮಾರು ಜನ ಇದ್ದಾರೆ, 50-50.
0: ಅದೇ ಪಾಯಿಂಟ್ ಅನ್ನು ವಿಸ್ತರಣೆ ಮಾಡೋದಾದ್ರೆ, ನಿಮ್ಗೆ ಎಷ್ಟು ಜನ ಸಹಾಯ ಮಾಡಿದಾರೋ ಅಷ್ಟೇ ಜನರಿಗೆ ನೀವು ಸಹಾಯ ಮಾಡಿದಿರಲ್ಲ. ಯಾಕಂದ್ರೆ ನನಗೆ ಸವಿತಾ ಮೇಡಮ್ ಹೇಳಿದ್ದು ನನಗೆ ತುಂಬಾ ಇದಾಯ್ತು, ಖುಷಿ ಆಯ್ತು. ಬೆಳಿಗ್ಗೆ ನನಗೆ ಸಮಾಜ ಎಷ್ಟು ಕೊಟ್ಟಿದೆ ಅದನ್ನ ನಾನು ಹಿಂದೆ ಕೊಡ್ಲಿಕ್ಕೆ ನಾನು ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ಒಂದು ಪೋಸ್ಟ್ ಅಲ್ಲಿ ಇದ್ದೇನೆ ಅಂತ ಅವರು ಹೇಳಿದ್ರು.
1: ಸಹಾಯ ಮಾಡೋದು ಖಾಲಿ ದುಡ್ಡಿಂದ ಅಲ್ಲ ಸರ್, ನಾವು ಮಾತಾಡಿದ್ರಿಂದ ಅವರ ಕಷ್ಟ ಕೇಳೋದ್ರಿಂದ ಕೂಡ ಒಂದು ಸಹಾಯ ಮಾಡಿದ ಹಾಗೆ. ಹೌದು, ಅವರ ಕಷ್ಟ ಕೇಳಿದಾಗಲೇ ಅವರಿಗೆ ಎಷ್ಟೋ ದುಃಖ ಕಡಿಮೆ ಆಗುತ್ತೆ.
0: ಎಲ್ಲರೂ ಹಣದ ನಿರೀಕ್ಷೆಯಲ್ಲಿ ಇರುವುದಿಲ್ಲ ಅಂತ ಇಲ್ಲ, ಕೆಲವರು ಒಳ್ಳೆ ಮಾತಿನ ನಿರೀಕ್ಷೆಯಲ್ಲಿ ಕೂಡ ಇರ್ತಾರೆ. ಸಮಯ ಕೊಡುವುದು, ಸಮಯದ ನಿರೀಕ್ಷೆಯಲ್ಲಿ ಇರ್ತಾರೆ.
2: ನಾವು ತಗೊಂಡಿದ್ದನ್ನು ನಾವು ಸಮಾಜಕ್ಕೆ ವಾಪಸ್ ಕೊಡ್ಲೇಬೇಕಲ್ಲ ಸರ್.
0: ಮತ್ತೆ ಅದೊಂದು ರಿಪಲ್ ಎಫೆಕ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ನಾವೊಂದು ನೀರಿಗೆ ಕಲ್ಲು ಹಾಕಿದ್ರೆ ಅಲ್ಲಿ ರಿಪಲ್ಸ್, ಅದು ಬೇರೆ ಬೇರೆ ಹೋಗಿ ಟಚ್ ಆಗ್ತದೆ, ಆಮೇಲೆ ಇನ್ನೂ ಕೂಡ ರಿಪಲ್ಸ್ ಆಗ್ತದೆ. ಸೊ ಒಂದು ರೀತಿಯಲ್ಲಿ ನೋಡೋದಾದ್ರೆ ಸಣ್ಣ ಸಣ್ಣ ಕಾರ್ಯ ಇರಬಹುದು, ಆದ್ರೆ ಅದರಿಂದ ಪರಿಣಾಮ ದೊಡ್ಡದಾಗಿ ಆಗ್ತದೆ. ತುಂಬಾ ಜನ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಇನ್ಫೆಕ್ಷಿಯಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಈಗ ನೀವು ಬಂದು ಒಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಇವತ್ತು ಅದು ಅವರಿಂದ ಮಾತಾಡಿಕೊಳ್ತಾರೆ, ಅದನ್ನು ಅವರಿಗೆ ಅವರ ತಂದೆ ತಾಯಿಗೆ ಹೇಳ್ತಾರೆ, ಅವರ ಕುಟುಂಬಗಳಿಗೆ ಹೇಳ್ತಾರೆ. ಅದರಿಂದ ಒಂದು ರೀತಿಯಲ್ಲಿ ಎಜುಕೇಶನ್ ಆಗ್ತದೆ.
3: ರೇಡಿಯೋದಲ್ಲಿ ಕೇಳ್ತಾರೆ, ಅಲ್ಲಿಂದ ಅಲ್ಲಿಗೆ ರೀಚ್ ಆಗುತ್ತೆ. ಈಗ ನೀವು ಪೂರ್ತಿ ಇಂಡಿಯಾದಲ್ಲಿ ನಮ್ಮ ರೇಡಿಯೋವನ್ನು ಕೇಳಬಹುದು, ಕರ್ನಾಟಕದಲ್ಲಿ ಕೇಳಬಹುದು. ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಈ ಬೇರೆ ಬೇರೆ ರೀತಿಯ ನಿನ್ನೆತೆ ಇರುವವರು ಇದ್ದಾರೆ. ಸೊ ಅವರೇ ನಿಜವಾದಂತಹ ರೇಡಿಯೋ ಸದನದ ಆಸ್ತಿ ಅಂತ ನಾವು ಹೇಳೋದಿದೆ. ಸೊ ಎಲ್ಲ ದೃಷ್ಟಿಯಲ್ಲಿ ನೀವೇನಿದ್ದೀರಿ, ನೀವು ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ. ನಮ್ಮ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಅನೇಕ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮ್ಮ ಪ್ರತಿ ಮಾತುಗಳು ಕೂಡ ನಮಗೆ ಅದು ಒಂದು ಪ್ರೋತ್ಸಾಹವನ್ನ, ನಮಗೆ ಒಂದು ಹೊಸ ಹುರುಪನ್ನ ಜೀವನದಲ್ಲಿ ನೀಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೊನೆಯದಾಗಿ ಆಶನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
2: ಖುಷಿ ಆಯ್ತು ನನಗೆ ತುಂಬಾ ಇಲ್ಲಿ ಬಂದಿದ್ದು. ನನ್ನ ಹಳೆ 20 ಇಯರ್ಸ್ ಬ್ಯಾಕ್ ನಾನು ಇಲ್ಲಿ ಓದಿದ್ದೆ, ಅದನ್ನ ನೆನ್ಪು ಮಾಡಿ ರಿಕಾಲ್ ಮಾಡಿ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ನ ಹಾಗೆ ಇರೋರು ಯಾರು ಮನೆಯಲ್ಲೇ ಇಟ್ಕೊಂಡಿದ್ದೀರಿ ಅವರೆಲ್ಲ ಮುಂದೆ ಬಂದು, ನಾವೇನ್ ದೊಡ್ಡ ಅಚೀವರ್ಸ್ ಅಲ್ಲ, ಆದ್ರೆ ಜಸ್ಟ್ ನಾವು ನಮ್ಮ ಲೈಫ್ ಅನ್ನ ಯಾವುದೇ ಜಾಸ್ತಿ ಡಿಪೆಂಡೆನ್ಸಿ ಇಲ್ಲದೆ ಲೀಡ್ ಮಾಡ್ತಾ ಇದೀವಿ. ಹಾಗೆ ನೀವು ಲೀಡ್ ಮಾಡಬಹುದು. ನೀವು ಬನ್ನಿ, ನಿಮ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
1: ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಗೆ ಬಂದು ತುಂಬಾ ಖುಷಿ ಆಯ್ತು. ನಾ ಮುಂಚೆ ಕೂಡ ಬಂದಿದ್ದೇನೆ ಇಲ್ಲಿಗೆ ಒಂದೆರಡು ಮೂರು ಸಾರಿ, ಆದ್ರೆ ಇಲ್ಲಿ ಇವತ್ತು ತುಂಬಾ ಹೊತ್ತು ಇಲ್ಲಿ ಕಳೆದೆ. ತುಂಬಾ ಖುಷಿ ಆಯ್ತು ಇನ್ಸ್ಟಿಟ್ಯೂಷನ್ ನೋಡಿ, ಮತ್ತೆ ಇಲ್ಲಿ ಟೈಮ್ ಪಾಸ್ ಮಾಡಿ ಸರ್.
0: ಇದ್ರ
1: ಬಗ್ಗೆ ತುಂಬಾ ಕೇಳಿದ್ದೇನೆ, ಆದ್ರೆ ಇವತ್ತು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಇದ್ರ ಬಗ್ಗೆ ಎಲ್ಲ ಏನೆಲ್ಲ ಲೋಶಿಯಸ್ ಕಾಲೇಜಲ್ಲಿ ಏನೆಲ್ಲ ಆಗ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸರ್ವೋದಯ ಅಂತೇಳಿ ಇದು ಅಸೋಸಿಯೇಷನ್ ಇದೆ ಅಂತ ಗೊತ್ತಿರಲಿಲ್ಲ. ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು. ನನ್ನನ್ನು ಇಲ್ಲಿ ಕರೆಸಿ ಇಷ್ಟೊತ್ತು ನಾನು ನಂಗೊಂದು ಅಪರ್ಚುನಿಟಿ ಕೊಟ್ಟದಕ್ಕೆ ನಾನು ಈ ಸಂಸ್ಥೆಯ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನ್ಯೂನತೆ ಇರುವವರಿಗೆ ನಾನು ಆಗಲೇ ಹೇಳಿದೆ, ಎಲ್ಲರಿಗೂ ಸಮಸ್ಯೆ ಇರುತ್ತೆ, ನಾವು ಅದನ್ನು ಎದುರಿಸಿ ಎಷ್ಟೇ ಕಷ್ಟ ಬಂದರೂ ಕೂಡ ಎದುರಿಸಿ ಮುಂದೆ ಬಂದರೆ ಮಾತ್ರ ಜೀವನದಲ್ಲಿ ಖಂಡಿತ ನಾವು ಒಂದು ಅಚೀವ್ಮೆಂಟ್ ಅಥವಾ ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಆಗ್ತದೆ.
0: ನಾನು ಕೊನೆಯದಾಗಿ ಹೇಳೋದಾದ್ರೆ ಐ ಕಮ್ ಬ್ಯಾಕ್ ಟು ದ ವರ್ಡ್ ಸಹೋದಯ, ನನಗೆ ಅದು ಬಹಳ ಪ್ರೀತಿಯ ಪದ. ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಮಾತ್ರ ಬಲ, ಒಟ್ಟಿಗೆ ನಾವು ಬೆಳಿತೇವೆ. ಮತ್ತು ಮುಖ್ಯವಾಗಿ ನಾನು ಆರ್ ಜೆ ಅಭಿಷೇಕ್ ಅವರಿಗೆ ನನ್ನ ಮನಸ್ಸಿನ ಅಂತರಾಳದಿಂದ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಅವರ ಹತ್ರ ಯಾವಾಗಲೂ ನಾನು ಹೀಗೆ ಮಾತಾಡೋದುಂಟು. ಮಾತಾಡಿದಾಗ ಅವರು ಯಾವಾಗಲೂ ಹೇಳ್ತಾರೆ, ಸರ್ ಒಂದು ಪ್ರೋಗ್ರಾಮ್ ಮಾಡುವ, ತುಂಬಾ ಜನರಿಗೆ ಅದು ಗೊತ್ತಾಗ್ತದೆ. ಸೊ ನಾವು ನಮ್ಮ ಗೆಸ್ಟ್ ಬಂದಾಗ ಎಲ್ಲ ನಾನು ಅವರನ್ನು ನಾನು ಕೇಳುವಾಗ ಅವರು ಯಾವಾಗಲೂ ತಮ್ಮ ಸಮಯವನ್ನು ಕೊಡ್ತಾರೆ ಮತ್ತು ಅವರು ಬಹಳ ಚಂದವಾಗಿ ನಡೆಸಿಕೊಡ್ತಾರೆ. ಅದರಿಂದ ನಿಮಗೆ ತುಂಬಾ ಧನ್ಯವಾದಗಳು.
3: ಥ್ಯಾಂಕ್ ಯು ಸರ್. ನಾನು ಹೆಚ್ಚಿನ ಅದರಲ್ಲೂ ಕೂಡ ದೃಷ್ಟಿ ದೋಷವಿರುವಂತ ಅನೇಕರು ಚಾರ್ಲ್ಸರ ಹೆಸರನ್ನು ಹೇಳೋದು ನಾನು ಕೇಳಿದ್ದೇನೆ. ಇವತ್ತು ಆಶಾ ಮೇಡಮ್ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ನಮ್ಮ ರೇಡಿಯೋ ಅದೆಷ್ಟು ಕೇಳುಗರು ಇವರ ಹೆಸರನ್ನ ಹೇಳಿದ್ದಾರೆ. ಇವರನ್ನ ಲೈವ್ ಕರ್ಕೊಂಡು ಬರುವಾಗ ಅನೇಕ ಜನ ಕಾಲ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅಷ್ಟು ವರ್ಷದಿಂದ ಇವರು ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಸಹೋದಯ ಅಂದ್ರೆ ಸಹ ಉದಯ ಅಲ್ವಾ, ಈ ಅರ್ಥದಲ್ಲಿ ಹುಟ್ಟಿದಂತಹ ಸಂಸ್ಥೆ ಇದು. ಚಾರ್ಲ್ಸ್ ಅವರ ಸೇವೆ ಬಹಳ ದೊಡ್ಡದು ಈ ಸಂಸ್ಥೆಗೆ.

0: ಬೋರಕ್ಕಾಗುತ್ತೆ, ಲೋಕ ಇನ್ನೂ ಚೆನ್ನಾಗ ಚೆಂದ
1: ಆಗ್ತದೆ. ಎಸ್ ಆಶಾ ಮೇಡಮ್, ಥ್ಯಾಂಕ್ ಯು, ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಬರ್ತಾ ಇರಿ. ಹೀಗೆ ಮಂಗಳೂರಿಗೆ ಬಂದಾಗ ಇಲ್ಲಿ ಕೂಡ ಬರ್ತಾ ಇರಿ, ಇನ್ನಷ್ಟು ಮಾತಾಡೋಣ. ಸವಿತಾ ಮ್ಯಾಮ್, ನಿಮ್ ಕೂಡ ಥ್ಯಾಂಕ್ ಯು ಸೋ ಮಚ್. ಚಾಲ್ ಸರ್, ಈ ಅವಕಾಶಕ್ಕಾಗಿ ನಿಮ್ಗೆ ಕೂಡ
2: ನಿಮ್ಗೂ ಕೂಡ ನಿಮ್ಮ ಈ ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ
1: ಶ್ರೋತೃಗಳು. ಇಷ್ಟವರೆಗೆ ನಮ್ಮ ಜೊತೆಗಿದ್ದಂತ ಐಕಾನಿಕ್ ಜೊತೆಗೆ ನಾವು ಮಾತಾಡಿದ್ದೀವಿ. ಇವರ ಮಾತು, ಇವರ ಜೀವನದ ಏನು ಪ್ರಯಾಣ ಏನಿದೆ, ಇದೆಲ್ಲವೂ ಕೂಡ ನಮ್ಗೆ ಸ್ಫೂರ್ತಿ ಅನ್ನೋದನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಮುಂದಿನ ವಿಶೇಷ ಕಾರ್ಯಕ್ರಮದ ಜೊತೆ ಮತ್ತೆ ಭೇಟಿಯಾಗ್ತೇವೆ. ಕೇಳ್ತಾ ಇದೆ ರೇಡಿಯೋ ಸಾರಂಗ 107.7 FM, ಇದು ಬಣ್ಣ ಬಣ್ಣದ ಬದುಕು.

0: ತುಳು ಕಾರ್ಯಕ್ರಮ ಗು ಮಾತೆರೆಗ್ಲಾ ಸೊಲ್ಮೆಲು. ಇನಿತ್ತ ತುಳು ಪ್ರಸಾರಡು ಕೇನ್ಗ ಇಂಚಿಪ್ಪ ತಲಪಾಡಿ ಶ್ರೀಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆದ ಪ್ರಯುಕ್ತ ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಮೊಕಲ್ನ ಮುತಾಲಿ ನಡುಕಿನ ಹಿರಿಯರನ ನೆಂಪು ಈ ಕಾರ್ಯಕ್ರಮಡು ಬಿನ್ನೆರಣ ಪಾತ್ರ. ಇತ್ತೆ ಸುರುಕು ಕೇನ್ಗ ಶ್ರೀ ರಾಮ ಕಿಲ್ಲೆ ಪಾತ್ರ
1: ತಲಪಾಡಿದಪ್ಪೆ ಉಳ್ಳಾಲಿನ ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭ ನಡಪನಂಚಿನ ರಡ್ಡನೇ ದಿನ ದೇವೇರಣ ಸರಸವರ ಕಾರ್ಯಕ್ರಮಗಳು ವಾರ್ಷಿಕ ಜಾತ್ರೆದ ಅವಧಿದ ಯಕ್ಷಗಾನ ಕಾರ್ಯಕ್ರಮದ ಈ ಪುಣ್ಯ ಸಂದರ್ಭ ಪುಂಜಿರಡ್ಡ ಪಾತ್ರನಂಚಿನ ಅವಕಾಶ ಇಂಗ್ಲಿ ದಯಬಂಡ ಆರ್ನ ಜೀವನ ಚರಿತ್ರೆ ಅವಡ ಆರ್ನಂತ ಕಥೆನೆ ಎಂಗ್ಲ ಅಧ್ಯಕ್ಷರು ಬಾರಿ ಪೊರ್ಲು ಕಂಡೆ ಯಾನೆ ಸಂಘದ ಗೌರವ ಅಧ್ಯಕ್ಷನ ನೆಲೆಟ್ಟು ಪುಂಜಿರಡ್ಡ ಪಾತ್ರ ಪಣ್ಯರು ಮಾತ್ರ ಬಯಸುವೆ. ಆನಂದ ಆಳ್ವರಿಂಚಿನ ಆರ್ನ ವ್ಯಕ್ತಿಂಚಿನ ಜನಕ್ಕೆ ಅವಶ್ಯಕತೆ ದಾಲಜ್ಜಿ ಯಕ್ಷಗಾನಕ್ಕೆ ಬಡದು ಆರ್ನ ಇಡೀ ಕುಟುಂಬನೇ ಮೀಸಲಾದಿತ್ತು ಪಂಡಲು ತಪ್ಪ ಅಂತ ದಿವಂಗತ ಆಳ್ವೇರ್ನ ತೀರ್ಥರೂಪಿನಂಚಿನ ದೇವಪ್ಪ ಆಳ್ವೇರು ಕೂಡ ಯಕ್ಷಗಾನದ ಮಲ್ಲ ಒಂಜ ಅಭಿಮಾನಿಲ ಆಯ್ತ ಅನುಭವ ಇತ್ತನಾರ್ಲ. ಸುರುಕತ್ತವರಿಗೆ ಮನೆ ಮೊದಲ ಪಾಠಶಾಲೆ ಅಂತ ಪನ್ಲೆಕ್ಕನೇ ಆರ್ನ ಇಲ್ಲಲಿರದೆ ಪ್ರಾರಂಭ ಆತನ ಆರ್ನ ಯಕ್ಷಗಾನದ ಒಂದು ತಲಪಾಡಿ ಕ್ಷೇತ್ರಡು ಯಕ್ಷಗಾನ ದೇವೆಲ್ಲ ಜಾತ್ರೆ ನಿರಂತರ ದುಮ್ಮದ ಕಾಲ ನಡತೊಂದಿತ್ತು ನಿಂಕುಲು ಎಲ್ಲಿರ್ದಿಂಚ ತೀರ್ನ ವಿಷಯ. ಆನಂದ ಆಳ್ವರಿಗೆ ಸ್ಫೂರ್ತಿ ಕೊರ್ನಾರು ಎಂಕುಲು ಕೊಡೆ ದೇವಸ್ಥಾನದ ಸೇವೆ ಮಲ್ತೊಂತನಾರು ದಿವಂಗತ ನಾರಾಯಣ ದೇವಾಡಿಗೆರು ಬಾರಿ ಮಲ್ಲ ಒಂಜಿ ಹಿಮ್ಮೇಳವಾದಕ್ಕೆ ಅದು ದೇವಸ್ಥಾನದ ಕೆಪ್ಪು ಯಕ್ಷಗಾನದೊಪ್ಪು ಅರೆಗೆ ಕರತಲ ಮೂಲಕ ಆದಿತ್ತಿನ ಪನ್ನೆರೆ ಎಂಕ್ಲೆ ಸಂತೋಷ ಆಪುಂಡು. ಆನಂದ ಆಳ್ವರ ಆರ್ನ ಮೂಲಕ ಹಿಮ್ಮೇಳನ್ನು ಸರಿಯಾದ ಅಧ್ಯಯನ ಮಲ್ತದೆ ಪುದರ್ ಭಾಗವತಿಕೆ ಪನ್ಲೆಕ್ಕನೆ ದಿವಂಗತ ಮಹಿಂದಪ್ರಯಗಳು ಸಂಗೀತ ವಿದ್ವಾಂಸರು ಆರ್ನ ನೆಟ್ಟು ಪ್ರಾರಂಭ ಮಲ್ತೇರಿ. ಈ ಕ್ಷೇತ್ರ ಯಕ್ಷಗಾನ ದುಮ್ಮುಡಿಂಚಲೊಂದು ಮನೋರಂಜನೆ ಆದ ಈ ಕ್ಷೇತ್ರ ನಡತೊಂದಿತ್ತನು. ಅನೇಕ ಜನ ಆನಂದ ಆಳ್ವರನ ಸಹವರ್ತಿಲು ಇನ್ನು ಆ ನೆನಪು ಮಲ್ಪಡ ಆ ಕಾಲದಲ್ಲಿ ಆರ್ನ ಭಾಗವತಿಗೆ ಆರ್ನ ಮಾರ್ಗದರ್ಶನ ಆರ್ನ ಒಟ್ಟಿಗೆ ಏರೇರು ಕೈ ಜೋಡಿ ಸಾಧ್ಯ ಒಂಜಿ ರಡ್ಡು ಪಾತ್ರ ಅನ್ಪನ್ಪೆ. ಈ ಪರಿಸರ ವೃತ್ತಿನ ಆರ್ನ ಅಣ್ಣನೇ ಆಯ್ನಂಚಿನ ಬಂಟಪ್ಪ ಆಳ್ವರು ಪಂಡ ಆರ್ ಮಾಮಲ್ಲ ಅರ್ಥಧಾರಿ ಆದಿತ್ತೇರಿ. ಆರ್ನ ಅರ್ಥಕ್ಕೇನು ನೀ ಪಂಡಗ ಆ ಕಾಲದ ಮೈಕದ ಅಂಚಿನ ಗಂಭೀರ ಕಂಠಸ್ವರ ಹೊಂದಿದ ಅಂಚಿನ ವ್ಯಕ್ತಿಯಾರು. ಅವೇ ರೀತಿ ಸುತ್ತಮುತ್ತಲಿತ್ತಿನ ಮಾತ ಆ ಕಾಲದ ಜವಣಿಯರು ಎಲ್ಲ ಶಾಂತಿಗುತ್ತು ತ್ಯಾಂಪಣ್ಣ ಶೆಟ್ಟರು ಪಂಡ ಮಾಮಲ್ಲ ಒಂಜಿ ವಾಗ್ಮಿ ಯಕ್ಷಗಾನದ ಬಗ್ಗೆ ಅಪಾರ ಅನುಭವ ಹೊಂದಿದ್ದಾರೆ. ಅವೇ ರೀತಿ ಅನೇಕ ಜನ ಆರ್ನ ಒಟ್ಟಿಗೆ ಕೈಗೊಳಿಸಿ ಸಾಧನಕ್ಕೆ ದಿವಂಗತ ಗೋಪಾಲ ಪೂಜಾರಿಯರು ಬೊಕ್ಕ ತಚ್ಚಾಂಡ ಅನಂತಾಚಾರ್ಯರು ಹಿಮ್ಮೇಳೋಡು ಆರು ಸಹಕರಿಸಿದ್ದಾರೆ. ಅವೇ ರೀತಿ ಈ ಪರಿಸರಡು ನೆತ್ತಿಲ ಕೋಡಿ ಶೀನ ಮಾಸ್ಟರ್ ಇತ್ತೇರಿ. ಅವೇ ರೀತಿ ಏತ್ತು ಜನ ಇತ್ತೇರಿ ದಿವಂಗತ ಕೀರ್ತಿ ಶೇಷರಾಜಿನ ಗೋಪಾಲ ಜ್ಯೋತಿಷ್ಯರು ಬಾಲ್ಯಾರ ಪಂಡ ಆರು ಭಾರಿ ಮಲ್ಲ ಒಂಜಿ ಯಕ್ಷಗಾನದ ಅಭಿಮಾನಿ ಮೇರಿನ ಸಹವರ್ತಿ ಆದ ಮೇರಿನ ಒಟ್ಟಿಗೆ ಕೈ ಜೋಡಿ ಸಾಧನಾರು ಮೇರೆ ಕಲ್ತಲೆ ಕೆಂಡೆ ಮದ್ದಲೆ ಪೂರ ಭಾಗವತಿಗೆಲ್ಲ ಮಲ್ತಿದ್ದೀರಿ. ಯಕ್ಷಗಾನದ ಪ್ರಸಿದ್ಧ ಅರ್ಥದಾರಿ ಅಕ್ಕಲನ ಒಡನಾಟ ಆರ್ನ ಅಕ್ಕಲ ನೆಟ್ಟು ಇಲ್ಲ ದಿನನಿತ್ಯ ಯಕ್ಷಗಾನ ನಡತೊಂದಿತ್ತಂದ್ರೆ ಅವು ಒಂಜಿ ವೇದಿಕೆ ಆದಿತ್ತಂದ್ರೆ ಅಂಚನ ಪನ್ಪುಂಡ ನಾಂಡ ಎಂಕ್ಲಿಗೆ ಮಾತಂದೆತ್ತ ಈ ಎಂಕ್ಲ ಮಾತ ಕಲು ಪೂರ್ಣ ಅರೆ ಕಲಾವಿದರು ನಾರಾಯಣ ದೇವಾಡಿಗೇರ್ನ ಒಂಜಿ ಹಿಮ್ಮೇಳದ ವಾದನ ಇನ್ನಿಲ್ಲ ಎಂಕ್ಲ ಕಣ್ಣಿಗೆ ಕೆಬಿಗೆ ಕೇನೊಂದುಂಡು ಅಂಚಾದು ಗೆಡ್ಡದು ಸಂಘ ಸಂಸ್ಥಾಪನೆ ಮಾಡಿ ಮುಟ್ಟಗಲ ಈ ಕ್ಷೇತ್ರಡು ಸಾಧಾರಣ 35 ವರ್ಷದ ಮಿತ್ತ ಸೇವೆ ಮಂತ್ರ ರೈತ ಪ್ರಯೋಗಗಳ ಆಡಳಿತ ಕಾಲೋಡು ಎಂಕ್ಲಿಗೆ ಒಂದು ಭಾರಿ ಪ್ರೋತ್ಸಾಹ ಆಗ್ಲ ಸ್ವತಃ ಕಲಾಭಿಮಾನಿಲಂದು ಕಲಾ ಆರಾಧಕಿಲಂದು ಉತ್ತಮ ಭಜನೆ ಬಂದ್ಲ ದಿವಂಗತ ಮಹಿಂದ ಪ್ರಯೋಗಗಳನ್ನ ಬಾವ್ಯಾರು ಯಕ್ಷಗಾನ ಮಸ್ತ್ ಪ್ರೋತ್ಸಾಹ ಕೊರ್ನಾರು ಎಂಕ್ಲಿನ ಮೂಲಂಜಿ ಸಂಘ ಕಟ್ಟದೆ ಸಂಘದ ಮೂಲಕ ಯಕ್ಷಗಾನ ಪ್ರದರ್ಶನ ಮಂಪೇರು ಎಂಕ್ಲಿಗೆ ಅವಕಾಶ ಮಲ್ತು ಕೊರ್ತೇರಿ ಭಾರಿ ಕೊರ್ನೆಡ್ದಾದು ಮೂಲ ಯಕ್ಷಗಾನ ಸಂಘ ಅಯ್ಯೋ ಅಜಿಪ್ಪ ವರ್ಷದ ಉಮ್ಮೆ ಮೂಲ ಸ್ಥಾಪನೆ ಆದ್ರೆ ಸಾಧ್ಯ ಅಂಡ್ ಮಸ್ತ್ ಅನ್ವಾಣ್ ಇಂದೇಡ್ದು ಸ್ಪೂಡ್ ಏನು ಕಿನ್ನೆಡ್ ಯಕ್ಷಗಾನ ಅವಡು ಬಣದು ಹಿರಿಯರ ಎಂಕ್ಲ ಮಾರ್ಗದರ್ಶಕರು ಮುಲ್ಪ ಆಂಡ್ ಐಕ್ ಎರಡು ಸಂಘೊಡ್ಲ ಆರ್ನ ವಿಶೇಷತೆ ಒಂದು ಸಂಭಾವನೆ ದೆತ್ತೊನಂದೆ ಆ ಕಾಲ ಉಡಿಜ್ಜಿ ಇಡೀ ರಾತ್ರೆ ಭಾಗವತಿಗೆ ಮಲ್ತದೆ எங்களுக்கு மாத்த மார்க்கதர்சனமாக இருக்கிறாரு. ஆர்ன பத நாராயண தேவையாடு கேட்ட ஹிம்மேளா இந்த மாத்த எங்களை குச்சபி சாத்து குணி சாத்தன் பண்ணடா தப்பா வந்து அநேக கால கிழவு பிரதர்ஷன அனுகிரகோடு என்ன உடநாடு ஆதித்தினாக்கள் மஸ்தியனத்தேரு மாபல் ஷெட்டு காரந்தரபாலு ஜனார்தன ஷெட்டு சாந்தியா அஞ்சல சீதாராம் ஷெட்டு அநேக ஜன ஒஞ்சிரடி ஜனப்பதன் மாத்திரை பண்ணப்பே ஒஞ்சி ஜோக்கென தண்டனை எங்களை முல்பா தயாராதித்தனு கிள வருஷ பொருள் நடத்தினு மார்க்கதர்ஷனம் அல்த்தேரு ஆறு மல்த்தன சேவை அரணி எங்குள் இனி நினைப்பு போடப்பட்ட விஷயோடு நம்ம கொஞ்சம் சந்தோஷம் கர்நாடக யக்ஷகான அகாடமி சதசியத்துவ எங்களை கிண்ணியா சங்கம் தீக்கணும் பண்ணிய சந்தோஷம் கிருஷ்ணப்ப கிண்ணி ஆர்ன அந்த சதத்தோடு அடுத்த தானியால தீக்குனு சவலத்தாவடி எஞ்சி நெத்தில நம்ம படை ஒன்று பண்பிட்டாரு பிரயத்தம் மல்த்தொந்துள்ளேரு நம்ம ஹிரியர் நினைப்பு காரியக்கிரம் அப்பதா பண்ணிக்கு எங்களுக்கு மாத்த கை ஜோடி சாது அருகே மல்போடு மண்ணுக்கு ஈ வேதிக குழுதா யானார்ன பக்கம் ஹெச்ச பண் பூஜி எங்கனார்ன சம்பந்தின் மாத்திரையில கொத்துண்டு ஆரியங்களுக்கு குருஸ்தானு இத்தது ஈ கஷேத்திரோடு அபார ஜனுக்களுக்கு மாறு போடுத்தினாரா அது எட்ட சேவை மல்த்தது நம்ம அப்பன அனுகிரகோடு அரு அநேக காலம் மல்த்தீரு தனல கெல வருஷ சேவை மல்ப அவகாசம் இத்தனு காலாயத்தை நம்ம பண்ணி விதி நாட்ட தேதுல பணிய சாத்தியஜி அகால மரணம் பணி நிராயசம் ஆறு தேவன பாதசம் ஏரியர்கள ஆறு பாடத்தின மார்க்கதர்சன ஆறுன ஜோக்குல அவே சாதி நடத்தொந்துள்ளேரு ஒரு நாயக்கே உடனாண்ட ஆக ஆத்தே பெம்பலிக்கிற போடாப்பு அவே ரீத்திட்டு பிரதி ஒரில ஜாத்திர முக்கிய யக்ஷகானி நடத்தொந்து வாக்காலோடு தும்புத காலோடு தும்புத காலத பலிப்ப பாகவத்தெருத்தெருகே ஆறு கூட ஈ கஷேத்தோடு பத்தது ஒஞ்சி திங்கோடு தாட்ட ஆட்ட ஆத்தன தொண்டு எங்களுக்கு அந்த அஞ்சின ஒஞ்சி யக்ஷகான புரோசாகுனா கட்டீல் தப்பின யக்ஷகானத ஒஞ்சி சேவை எஞ்சவுண்ட தலப்பாடி தப்பைகள யக்ஷகான அஞ்சாச்சான மூலு தும்பு பேத்த மனோரஞ்சன தாளஜி யக்ஷகானந்த பண்ணிட கொஞ்சம் ஜீவாள இந்த துடினஞ்சின அநேக மகனியர் ஒட்டிகே அந்த அடையது அரேக்கு திக்கின கௌரவ இந்து இனி நம்ம எங்கள சங்கொடுத்து கொஞ்சம் திக்கின அவகாசம் பண்ணொந்து நன்னலா ஜவனியர் தயார் மல்த்தேரு அநேக ஜனக்கிட்டு கல்த்தினக்கள் உள்ளேரு சேர்ந்தே மாத்திரைகளை அபிநந்தனை மல்த்தொந்து காரியம் யசஸ்வி மந்திரனுக்கு மாத்திரைகளை அபிநந்த.

0: ಇತ್ತನೇಟ ಶ್ರೀ ರಾಮಯ್ಯ ಕಿಲ್ಲೆ ಮೇರಣ ಪಾತೆರ ಕೇಂದರು. ಇತ್ತೆ ಕೇನ್ಗ ಕೃಷ್ಣಪ್ಪ ಪೂಜಾಚಾರಿ ಮೇರಣ ಪಾತೆರ.
1: ಓಂ ಶ್ರೀ ಗುರುವ್ಯೋ ನಮಃ, ಶ್ರೀ ದುರ್ಗಾಂಬೆಯೇ ನಮಃ. ವೇದಿಕೆಡಿತನ ಸೇರ್ತನಂಚಿನ ಆದರಣೀಯ ಬಂಧುಲೆ, ಇನಿ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ನೆತ್ತ ಮುಖಾಂತರ ಹಿರಿಯರ ಕಾರ್ಯಕ್ರಮ ಮಲ್ತೊಂದಿಲ್ಲ. ನಮ್ಮ ಯಕ್ಷಗಾನ ಅಕಾಡೆಮಿಡೆ ವರ್ಷಕ್ಕೂ 10 ಜನಕ್ಕೂ ಹಿರಿಯರ ನೆನಪು ಕಾರ್ಯಕ್ರಮ ಮಲ್ಪನಂಚಿನ ಯೋಜನೆಲುಂಡು. ಅಂಚಿನ ಇತರ ಇಂದು 2ನೇ ವರ್ಷೋಡು ಒಟ್ಟು ಈ 2 ವರ್ಷೋಡು 20 ಜನಕ್ಕೂ ಐಟ್ಲ ಹೆಚ್ಚಾದ ನಮ್ಮ ಕರಾವಳಿ ಭಾಗೋಡು ನಮ್ಮ ಮಕ್ಕಳು ಏರು ಹಿರಿಯಕ್ಕಲು ಏರು ನಮ್ಮ ಇಹಲೋಕನ್ನು ತ್ಯಜಿಸದೆ ಪರಮರು ಸಂದೇರ ಅಕ್ಕಲ ನೆನಪು ಮಲ್ಪನಂಚಿನ ಕಾರ್ಯಕ್ರಮ ಎಂಕ್ಲು ಮತ್ತೊಂದು ಬಂದಿಲ್ಲ. ಒಂಜಿ ಸುಯೋಗ ಪಂಡ ಎಂಕ್ಲೆಗೆ ಯಾನ ಸದಸ್ಯ ಆಯ್ನ ಇಡಬೇಕ ಸುರುಟಾದೆ ಅವಲ ಮಲ್ಲ ಒಂಜಿ ಸುಯೋಗ ಅಂದ ಪನ್ನ ನೆನಪಂಡ. ಒಂಜಿ ನಮ್ಮ ಯಕ್ಷಗಾನ ಸಂಘ ಸ್ಟಾರ್ಟ್ ಆದಿ 57 ವರ್ಷ ಅಂಡ್ ಸುರುತ ಭಾಗವತರು ತೆಂಕ ಬಯಲು ತಿರುಮಲೇಶ್ವರ ಹಸಿರಲ್ಲ ಹಿರಿಯರಾಯನ ಆನಂದ ಆಳ್ವೀರ ಅನ್ಪಣ್ಣ ಎಂಕ್ಲೆಗೆ ಆನಂದ ಆಳ್ವೀರ ಪಂಡ ಇರಗ್ಲೈತ ಗೊತ್ತಾ ಒಂದು ಆರಿ ಹೆಚ್ಚಾದ ಬಾಬಣ್ಣರು ಬಾಬಣ್ಣ ಬಾಬಣ್ಣರ ಲೆತ್ತೊಂತೀನಿ ಆರ ಪತ್ರಿಕೆ ಎಂಕ್ಲ ವೇಷ ಮಲ್ತದ ಅಂಚಾದ ಅಂಚಿನ ಆ ಹಿರಿಯ ರಡ್ಡ ಭಾಗ ತಿನ್ನಕ್ಲ ಹಿರಿಯರ ನೆನಪು ಕಾರ್ಯಕ್ರಮ ನಾ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಯುವಕ ಮಂಡಲದ ಮೂಲಕ ಮಲ್ತ. ಇನಿ ಅವೇ ಕಾರ್ಯಕ್ರಮ ಮಲ್ತೊಂದಿಲ್ಲ. ಅವೇ ರೀತಿ ಯಕ್ಷಗಾನ ಅಕಾಡೆಮಿ ಮುಖಾಂತರ ಯಕ್ಷಗಾನ ನಾಟ್ಯ ತರಬೇತಿ ಇಂದುಂಡು ರಡ್ಡ ತಿಂಗಳದ ಐಕ 30,000 ತಿಕ್ಕೊಂದುಂಡು. ಅಂಚಿನ ಕಾರ್ಯಕ್ರಮ ನಮ್ಮ ಇವರು ಕೆಲವು ಮೂಲ ನಮ್ಮ ಈ ಕ್ಷೇತ್ರದ ದಯಾನಂದ ಪಿಲ್ಕೂರ್ ಮೂಲ ದೇವಸ್ಥಾನ ತರಬೇತಿ ಮಲ್ತೊಂದಿಲ್ಲರಿ ಆರೆಗಳ ಇತ್ತನ ಅನುದಾನ ದಪ್ಪದ ಕೊಡ್ತ. ಅವೇ ರೀತಿ ಕೆಲವು ತಿಂಗಳು ಕುಂಜತ್ತೋಡ ಮಸ್ತ್ ಟಿಕೆಟ್ ನಮ್ಮ ಅವಳು ಸದಸ್ಯರಾಯ ಇರ್ಬೇಕು ನಮ್ಮ ಅಲ್ಪ ತಿಕ್ಕುನಂಚಿ ನೆಂಚಿನ ಸವಲತ್ತು ಉಂಡ ಅಯ್ಯನ ಮೀಡಿಯಂಗಳು ಅಯ್ಯನ ಐನಾತ್ ಪ್ರೆಷರ್ ಪಾಡ್ದು ಒತ್ತಡ ಪಾಡ್ದು ನಮ್ಮ ಊರಿಗೂ ಜಾಸ್ತಿ ಬರಬಲೇಕ ಮಲ್ತೊಂದಿಲ್ಲ. ಈಗಿನ ಯಕ್ಷಗಾನ ಅಕಾಡೆಮಿ ಉಂಡಾದ ಈ ಸರಿ ಎಂಕ್ಲು ತೆಂಕು ದಕ್ಲೆ ಅವಲ ದಕ್ಷಿಣ ಕರ್ನಾಟಕಲು 10 ಜನ ಸದಸ್ಯರ ನಕ್ಲು ಇಲ್ಲ 10 ಜನ ಸದಸ್ಯರು ಮಾತ್ರ 9 ಇತ್ತನೆ ಹಿಡಿದವರ ಹೆಚ್ಚಿನ ಕಾರ್ಯಕ್ರಮ ನಮ್ಮ ಈ ತೆಂಕು ಭಾಗಕ್ಕೂ ಎಂಕ್ಲು ಅಂಚಂದ್ರೆ ಬಡಬಡದಲ್ಲ ಎಂಕ್ಲು ದಿಗ್ನಾಟ್ ಮಲ್ತಜ ಅವೇ ರೀತಿ ಮೂಡಲ್ಪಾಯಲ್ಲ ನೆಕ್ಕೆ ಸೇರುಂಡು ಅಂಚೆ ಮಂಡ್ಯ ಮುಟ್ಟಲ್ಲ ಈ ಯಕ್ಷಗಾನ ಅಕಾಡೆಮಿಗೆ ಸೇರುಂಡು. ಅವೇ ರೀತಿ ಇನಿ ನಮ್ಮ ಈ ನಮ್ಮ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ಇನ್ನಿಗೆ ನಮ್ಮ ಈ ವೇದಿಕೆಡು 57ನೇ ವರ್ಷದ ಯಕ್ಷಗಾನ ಬಯಲಾಟ ಸೇವೆಯನ್ನು ನಿರಂತರವಾದ ಮಲ್ತದಿಂದ 57ನೇ ವರ್ಷಡು ಇನಿ ಆ ದಿವಂಗತ ಆನಂದ ಆಳ್ವೇರ್ ನಂಚಿನ ಪುಣ್ಯ ಪುರುಷನ ಹಿರಿಯರ ನೆನಪು ಕಾರ್ಯಕ್ರಮ ಮಲ್ಪನಂಚಿನ ಯೋಗ ಎಂಕ್ಲೆಗೆ ಸಂತೋಷ ಅಂಚಾದ ನನ್ನ ದುಂಬುಗು ಯಕ್ಷಗಾನ ಬಯಲಾಟ ನಡಪೆರಂಡು ಮಾಯದ ಬಾಲೆ ಎಂದು ತುಳು ಪ್ರಸಂಗ ಮಾತಿರ್ಲ ನೇನೂಡು ಅವೇ ರೀತಿ ಪಂಪಣಿಂಚಿನ ಬಂಡ ಇನಿ ಸ್ವೀಕಾರ ಮಲ್ತನಂಚಿನ ಅಮ್ಮ ಎಂಕ್ಲ ದೇವಕ್ಕೆ ಅಮ್ಮ ಆರೆಗೆ ಆಯುಷ ಆರೋಗ್ಯ ಸುಖ ಸಂಪತ್ತು ದೇವರು ಕೊರಡೆ ಪಂಡದ ನಟ್ಟೊಂದು
2: ಜುಕೆ ಕರ್ನಾಟಕ.
0: ಶ್ರೀ ದುರ್ಗಾ ಕಾನೂನಿ

0: Radio Sarang 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಿರಂಜನರ ಬಗ್ಗೆ ಈ ತುಳುನಾಡಿನಲ್ಲಿ ಅದು ಮನೆ ಮಾತು ತುಳುವಾಗಿರುವ ತುಳುವಾಗಿದ್ದ ನಿರಂಜನರ ಕುರಿತು ಇಲ್ಲಿ ಒಂದು ವಿಶೇಷವಾದ ಗೋಷ್ಠಿಯನ್ನ ಚಿಂತನೆಯನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ಅಕಾಡೆಮಿಯನ್ನ ಮೊದಲಿಗೆ ನಾನು ವಂದಿಸ್ತೇನೆ. ನಮಗೆ ಮಡಿಕೇರಿ ಮತ್ತು ಮಂಗಳೂರು ದಾರಿಯಲ್ಲಿ ಕಾವು ಅಂತ ಒಂದು ಜಾಗ ಇದೆ, ನೀವೆಲ್ಲ ನೋಡಿರ್ತೀರಾ. ದಾರಿಯಲ್ಲಿ ಹೋಗುವಾಗೆಲ್ಲ ಈಗಲೂ ಅಲ್ಲಿ ಅಂಗಡಿ ಎಲ್ಲ ಇದೆ, ಹೋಗುವವರೆಲ್ಲ ಅಲ್ಲಿ ನಿಂತು ಒಂದ್ಸಲ ಕಾವು. ಆ ಕಾವಲ್ಲಿ ಒಂದು ಬೀಡದಂಗಡಿ, ಒಂದು ಚಾದ ಅಂಗಡಿ. ಬೀಡದಂಗಡಿಯಲ್ಲಿ ಬೆಳಗಿನ ಹೊತ್ತು ತಾಯಿಯೊಟ್ಟಿಗೆ ಬೀಡ ಕಟ್ಟುತ್ತಾ ಇದ್ದ ಪುಟ್ಟ ಹುಡುಗ ಅಂಗಡಿ ಎದುರಿನಲ್ಲಿ ಶಾಲೆಯ ಮಕ್ಕಳು ಬ್ಯಾಗ್ ಹಾಕೊಂಡು ಹೋಗುವಾಗ ತಾನೂ ಕೂಡ ಹೆಗಲಿಗೆ ಬ್ಯಾಗನ್ನು ಹಾಕೊಂಡು ತಾಯಿಯ ಕೆನ್ನೆಗೊಂದು ಮುತ್ತು ಕೊಟ್ಟು ಶಾಲೆಗೆ ಹೋಗ್ತಾ ಇದ್ದ. ಅಲ್ಲಿಂದ ಶಾಲೆಗೆ ಹೋದಾಗ ಅಲ್ಲಿ ಉಂಗುರುಪುಳಿತ್ತಾಯ ಅಂತ ಒಬ್ಬರು ಮುಖ್ಯೋಪಾಧ್ಯಾಯರು ಅವನನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಒಂದು ಅಪ್ಪುಗೆಯನ್ನ ಕೊಡ್ತಾ ಇದ್ರಂತ, ಮತ್ತು ಓದಿನ ಹಸಿವನ್ನ ಅವರು ಹಚ್ಚಿದ್ರು ಅಂತ. ಒಂದು ಕಡೆಯಲ್ಲಿ ಕಡು ಬಡತನದ ಮತ್ತು ಬಹಳ ಸವಾಲಿನೊಂದಿಗೆ ಹೋರಾಟದೊಂದಿಗೆ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ತಾಯಿ, ಮತ್ತೊಂದು ಕಡೆಯಲ್ಲಿ ತನ್ನನ್ನು ಓದಿಗೆ ಹಚ್ಚಿದ ಗುರುಗಳು, ಇವೆಲ್ಲ ಕಾವನ್ನು ತನ್ನ ಮನಸ್ಸಿನ ಒಳಗೆ ಇಟ್ಟುಕೊಂಡೇ ಬೆಳೆದ ಹುಡುಗ ಶಿವರಾಯರ್. ಅವರ ಇಡೀ ವ್ಯಕ್ತಿತ್ವದಲ್ಲಿ, ಅವರ ಇಡೀ ಬದುಕಿನಲ್ಲಿ ಒಂದು ಕಾವು ಇದೆ. ಅಂದ್ರೆ ಅವರ ಒಟ್ಟು ಬರವಣಿಗೆಯ ಹಿಂದೆ ಒಂದು ಕಾವು ಇದೆ, ಒಂದು ಹೋರಾಟದ ಕಿಚ್ಚು ಇದೆ. ಅದನ್ನು, ಆ ಕಾವನ್ನು ರೂಪಿಸಿದ್ದು ಯಾರು, ಆ ರೂಪಿಸಿದ ಆವರಣ ಏನು? ಯಾಕಂದ್ರೆ ಕಾದಂಬರಿಗಳು ನಮ್ಮ ಮುಂದಿವೆ, ನಾವೆಲ್ಲ ಅದನ್ನು ಓದ್ತೇವೆ. ಎಳವೆಯಲ್ಲಿ ಅವರು ಸುಳ್ಯದಲ್ಲಿದ್ದಾಗ, ಪ್ರಾಥಮಿಕ ಶಾಲೆ ಓದ್ತಾ ಇರುವಾಗ, ಇನ್ನು 11 ಬಾಲಕ ಸರ್, ಅದನ್ನು ನೆನಪು ಮಾಡಿದರು. ಗಾಂಧಿ ಒಂದು ಸಲ ಸುಳ್ಯದ ದಾರಿಯಲ್ಲಿ ಹೋದಾಗ ದೂರದಿಂದ ಗಾಂಧಿಯನ್ನು ನೋಡಿಯೇ ತಾನು ಗಾಂಧಿಯ ಅಭಿಮಾನಿಯಾದ, ಗಾಂಧಿಯನ್ನ ತನ್ನ ಒಳಗಡೆ ತುಂಬಿಕೊಂಡು ಅವರು ಈ ಹೋರಾಟದ ಧಾರೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡವರು. ಆಗ ಅವರು ದಲಿತ ಕೇರಿಗಳಿಗೆ ಹೋಗ್ತಾ ಇದ್ರಂತೆ. ದಲಿತ ಕೇರಿಗಳಿಗೆ ಹೋಗಿ ಅವರಿಗೆ ನೈರ್ಮಲ್ಯದ ಪಾಠ ಹೇಳ್ತಾ ಇದ್ರಂತೆ. ಅಲ್ಲಿ ಹೋಗಿ ಸಣ್ಣ ಮಕ್ಕಳ ಹೊಲಸು ಅವರು

0: ತೇಡುವ.
1: ಇಡೀ ರಷ್ಯಾದ ಇದು ಮಾರ್ಕ್ಸಿಸ್ ಸಂಬಂಧಪಟ್ಟ ಎಲ್ಲ ಗ್ರಂಥಗಳು ಕೂಡ ಅದರಲ್ಲಿದ್ದುವಂತೆ ಅದನ್ನೆಲ್ಲ ಓದಿದ್ದಾರೆ. ಅಂದ್ರೆ ಒಂದು ಕಡೆಯಲ್ಲಿ ಗಾಂಧಿ, ಇನ್ನೊಂದು ಕಡೆಯಲ್ಲಿ ಮಾರ್ಕ್ಸ್ ಅವರ ಕೈ ಹಿಡಿದಿದ್ದಾರೆ. ಆದ್ರಿಂದಲೇ ಅವರು ಇಂಥ ಕಥೆಗಳನ್ನು ಬರಲಿಕ್ಕೆ ಸಾಧ್ಯ ಆಯ್ತು. ಇಲ್ಲದಿದ್ರೆ ನಮ್ಮ ಚಿರಸ್ಮರಣೆ ಇರಬಹುದು, ಅನಂತರ ಬಂದಿರತಕ್ಕಂಥ ಮೃತ್ಯುಂಜಯ ಇರಬಹುದು, ಅನಂತರ ಬೇರೆ ಬೇರೆ ಕಾದಂಬರಿಗಳಿರಬಹುದು, ಅದರ ಸ್ವರೂಪ ಬದಲಾಗಿ ಬಿಡ್ತಿತ್ತು ಅಂತ. ಒಬ್ಬ ಹೋರಾಟಗಾರನಿಗೂ ಒಬ್ಬ ಸೃಜನಶೀಲ ವ್ಯಕ್ತಿಗೂ ಇದು ವ್ಯತ್ಯಾಸ ಅಂತ. ಅದನ್ನ ನಾವು ಏನು ನಿರಂಜನರ ಕಥನದಲ್ಲಿ ನಾವು ಗುರುತಿಸ್ತೇವೆ. ಒಬ್ಬ ಹೋರಾಟಗಾರ, ಅವನಿಗೆ ಗೆಲುವು ಬೇಕು. ಹೋರಾಟಗಾರನಾಗಿ ಒಬ್ಬ ಕಾದಂಬರಿಕಾರ ತನ್ನನ್ನು ತಾನು ಆ ಸಿದ್ಧಾಂತಬದ್ಧನಾಗಿ ಸಿದ್ಧಾಂತವನ್ನು ಗೆಲ್ಲಿಸಬೇಕು ಅಂತ ಅವನಿಗೆ ಬಯಕೆ ಇದ್ರೆ ಅವ ಕಾದಂಬರಿಯಲ್ಲಿ ಕೊನೆಯನ್ನು ಗೆಲ್ಲಿಸಿಬಿಡ್ತಾನೆ. ಆದರೆ ನಿರಂಜನರ ಅನೇಕ ಕಾದಂಬರಿಗಳಲ್ಲಿ ಕೊನೆ ಗೆಲುವಿಲ್ಲ, ಹೋರಾಟ ವಿಫಲಗೊಂಡ ಕಥನಗಳೇ ಹೆಚ್ಚು. ಆದರೆ ಆ ವಿಫಲಗೊಂಡ ಕಥನಗಳಲ್ಲಿಯೇ ಒಂದು ಹೊಸ ಕಿಚ್ಚನ್ನು ಹಚ್ಚಬಲ್ಲಂತ ಶಕ್ತಿ ಅದು ಇರುವುದನ್ನ ಬಹಳ ಮುಖ್ಯವಾಗಿ

ಅಂತಂದ್ರೆ ಅದು ಸಹಜವಾಗಿ ಹೋರಾಟ ಎನ್ನುವ ಹೋರಾಟದ ಒಂದು ಕಿಚ್ಚು ಉಂಟಲ್ಲ, ಆ ಹೋರಾಟದ ಒಂದು ಭಾವ ಇದೆಯಲ್ಲ, ಅದನ್ನು ತುಂಬಿಕೊಂಡೇ ಹುಟ್ಟುತ್ತದೆ ಎನ್ನುವುದು ಅದೊಂದು ಸಹಜವಾದ ಒಂದು ಸಂಗತಿ. ಮತ್ತು ಅದು ಇವರ ಇಡೀ ಏನು ಕಾದಂಬರಿಗಳಲ್ಲಿ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಚಿರಸ್ಮರಣೆಯಲ್ಲೇ ಒಂದು ಮಾತು ಬರ್ತಾವೆ, ಹೇಗೆ ನೋಡ್ತಾರೆ ಅಂತ. ನಮ್ಮ ಅವರಿಗೆ ವರ್ತಮಾನ ತುಂಬಾ ಮುಖ್ಯ, ಚರಿತ್ರೆಯೂ ಕೂಡ ಅವರಿಗೆ ವರ್ತಮಾನವನ್ನು ಹೇಳುವುದಕ್ಕೆ ಒಂದು ಉಪಾಧಿ, ಒಂದು ದಾರಿ ಅಷ್ಟೆ. ಅವರೇ ಚಿರಸ್ಮರಣೆಯ ಬಗ್ಗೆ ಮತ್ತೆ ಮತ್ತೆ ಮಾತುಗಳು ಬಂತು. ಅವರು ಚಿರಸ್ಮರಣೆ ಬಗ್ಗೆನೆ ಒಂದು ಮಾತು ಬರೀತಾರೆ ಆರಂಭದಲ್ಲಿ. ನಾನು ಮಾಡಿದ್ದು ಕೈಯೂರಿನ ಹೋರಾಟದ ಅಂತಸ್ತತ್ವವನ್ನು, ಚೇತನವನ್ನು ಕಲೆಯಲ್ಲಿ ಹಿಡಿದಿಡುವ ಯತ್ನ. ಚಿರಸ್ಮರಣೆಯ ಅನೇಕ ಪಾತ್ರಗಳು ನಿಜ ಜೀವನದಿಂದಲೇ ಕಾದಂಬರಿಯ ಪುಟಗಳಿಗೆ ನಡೆದು ಬಂದಿವೆ ಅಂತ ಹೇಳ್ತಾರೆ. ಚರಿತ್ರೆಯ ಪಾತ್ರಗಳು ಹಾಗೆ ಕಾದಂಬರಿಯ ಪುಟಗಳಿಗೆ ನಡೆದು ಬಂದಿವೆ ಎನ್ನುವ ಅವರ ಈ ಮಾತುಗಳೇ ಅವರ ಚರಿತ್ರೆಯನ್ನ, ಅವರ ವರ್ತಮಾನವನ್ನ ಹೇಗೆ ಅದು ಭಿನ್ನ

0: ಘಟಕಗಳಾಗಿ ಗ್ರಹಿಸದೆ ಅದನ್ನು ಹೇಗೆ ಒಂದು ಅಖಂಡ ಗ್ರಹಿಕೆಯಾಗಿ ನೋಡುವ ಪ್ರಯತ್ನ ಮಾಡ್ತಾರೆ ಎನ್ನುವ ಅಂಶವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬಹುದು. ನಿರಂಜನರ ಇಡೀ ಕಾದಂಬರಿಯಲ್ಲಿ ಎರಡು ಮುಖ್ಯ ಆಶಯಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಒಂದು ಹೋರಾಟ, ಬದುಕಿನ ಉದ್ದಕ್ಕೂ ಅವರು ಹೋರಾಡ್ತಾನೆ ಬಂದವರು, ಅವರ ಬದುಕೇ ಒಂದು ಹೋರಾಟ. ಚಿರಸ್ಮರಣೆಯನ್ನು ನಾವು ಮಾತಾಡ್ತಾ ಬಂದೆ, ನಾವು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಜೋಡಿಸ್ತಾ ಮಾತಾಡ್ತೇವೆ. ವಾಸ್ತವದಲ್ಲಿ ಆ ಕಾದಂಬರಿ ಮಾತನಾಡುವುದು ಅದು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಭಿನ್ನವಾಗಿ ಅದು ಒಂದು ಜಮೀನ್ದಾರಿ ವ್ಯವಸ್ಥೆಯ ವಿರುದ್ಧದ ಒಂದು ಒಂದು ಹೋರಾಟವಾಗಿ ಅದನ್ನು ಹೇಗೆ ಒಂದು ಜಮೀನ್ದಾರಿ ವ್ಯವಸ್ಥೆ ಅಲ್ಲಿದ್ದಂತ ನಂಬೂದಿರಿಗಳು ನಂಬಿಯಾರರು ಅವರು ಮಾಡ್ತಾ ಇದ್ದಂತಹ ಶೋಷಣೆಗಳು ಆ ಶೋಷಣೆಗಳನ್ನು ನಾವು ಹೇಗೆ ಎದುರಿಸಬೇಕು ಎನ್ನುವುದರ ಕುರಿತೇ ಒಂದು ಹೋರಾಟ ರೂಪುಗೊಳ್ತಾ ಬರುವುದನ್ನು ನಾವು ಗಮನಿಸ್ತೇವೆ. ಅಲ್ಲಿರತಕ್ಕಂಥ ಅಪ್ಪು ಚಿರಕುಂಡ ಮಾಸ್ತರರು ಅವರು ಅದನ್ನು ರೂಪಿಸುವ ಚಳವಳಿಯನ್ನು ರೂಪಿಸುವ ಚಿತ್ರ ಇರಬಹುದು. ಬಹಳ ಅದ್ಭುತವಾದ ಒಂದು ಅಂಶ ಬರ್ತದೆ ಕೊನೆಯಲ್ಲಿ ಅಪ್ಪುವಿನ ಸಾವಿನ ಬಳಿಕ ಒಂದು ಅಂಶ ಬರುತ್ತೆ. ಮಗು ಅಪ್ಪುವಿನ ಪುಟ್ಟ ಮಗು ಅದು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡುತ್ತೆ, ಜೋರು ಅಳುತ್ತದೆ ಅಪ್ಪನ ಸಾವನ್ನು ನೋಡಿ. ಆಗ ಅಮ್ಮ ಹೇಳ್ತಾಳೆ, ಅಳ್ಬೇಡ, ಅಪ್ಪನಿಗೆ ಬೇಜಾರಾಗುತ್ತೆ, ನೋಡು ಆಕಾಶದಲ್ಲಿ ನೋಡು ನಕ್ಷತ್ರವಾಗಿದ್ದಾನೆ, ಅವನಿಗೆ ನೋವಾಗುತ್ತೆ ಅಂತ ಬಹಳ ಒಂದು ಒಂದು ಆ ತರಹದ ಮಾತುಗಳ ಮೂಲಕ ಅವರ ಕಾದಂಬರಿಯ ಅವರ ಕಥನದ ಬಹಳ ಸೂಕ್ಷ್ಮಗಳು ಅಂತ ಅವರೊಳಗಪ್ಪ ಕವಿ ಇದ್ದಾನೆ, ಆ ಸೂಕ್ಷ್ಮಗಳು ಇದನ್ನೆಲ್ಲ ಹೇಳಿಸ್ತಾ ಇರ್ತವೆ. ಅಂದ್ರೆ ಈ ಮಾದರಿಯಲ್ಲಿ ಅವರ ಇಡೀ ಇದನ್ನ ನಾವು ಗಮನಿಸಬರ್ತೇವೆ. ವಿಫಲ ಹೋರಾಟಗಳು ಯಾವುದು ಕೂಡ ಅಲ್ಲಿ ಯಶಸ್ಸು ಗಳಿಸುವುದು ಅಂತ ಇಲ್ಲ ಅವರ ಕಾದಂಬರಿಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಕೂಡ ಹೋರಾಟದ ಕೊನೆ ಒಂದು ವಿಫಲ ಆಗಿಬಿಡುವುದನ್ನು ನಾವು ಗಮನಿಸ್ತೇವೆ. ಏನು ವಿಮೋಚನೆಯಲ್ಲೂ ಕೂಡ ಅದನ್ನು ನಾವು ಗಮನಿಸ್ತೇವೆ. ಅಂದ್ರೆ ಕಾದಂಬರಿಯ ಕೇಂದ್ರ ಶಕ್ತಿಯಾದ ಕಾರ್ಮಿಕರ ಹೋರಾಟ ಅದು ವಿಫಲ ಆಗಿಬಿಡ್ತದೆ, ಆದರೆ ಅಲ್ಲಿ ನಡೆಯುವ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷವೇ ನಮ್ಮೊಳಗಡೆ ಒಂದು ಕಿಚ್ಚನ್ನ ಹಚ್ಚುವ ಒಂದು ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಇಲ್ಲಿ ಅಪ್ಪುವಿನ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಸಂಗತಿಯಲ್ಲೂ ಕೂಡ ಹಾಗೆ ಅಪ್ಪುವಿನ ಸಾವು ಹೊಸ ಒಂದು ಹೊಸ ಬಗೆಯಲ್ಲಿ ನಾವು ಆಲೋಚನೆ ಮಾಡಬೇಕಾದಂತ ಒಂದು ನೆಲೆಯಲ್ಲಿ ನಮ್ಮನ್ನ ತುಂಬಾ ಚಾರಿತ್ರಿಕ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಮುಖ್ಯವಾಗಿ ಕಲ್ಯಾಣ ಸ್ವಾಮಿ, ಸ್ವಾಮಿ ಅಪರಂಪಾರ, ಮೃತ್ಯುಂಜಯ ಸ್ವಲ್ಪ ಭಿನ್ನವಾದ ಒಂದು ಕಾದಂಬರಿ. ಇದರಲ್ಲಿ ಬ್ರಿಟಿಷರ ವಿರುದ್ಧದ ಒಂದು ಹೋರಾಟ, ಜಮೀನ್ದಾರರ ಅವರ ಇಡೀ ಹೋರಾಟದ ಸಾಮಾಜಿಕ ಮುಖ, ಅದು ಹೋರಾಟದ ಸಾಮಾಜಿಕ ಮುಖಕ್ಕೆ ಎರಡು ನೆಲೆಗಳು, ಒಂದು ಜಮೀನ್ದಾರಿ ವ್ಯವಸ್ಥೆಯ ವಿರುದ್ಧ ಅದು ಮಾರ್ಕ್ಸ್ವಾದದಿಂದ ಪ್ರೇರಿತವಾದ ಒಂದು ವರ್ಗ ಸಂಘರ್ಷದ ಒಂದು ಒಂದು ಹಿನ್ನೆಲೆ ಉಳ್ಳಂತ ಒಂದು ಇಡೀ ಜಮೀನ್ದಾರಿ ವ್ಯವಸ್ಥೆಯನ್ನ, ಒಂದು ಬಂಡವಾಳಶಾಹಿ ವ್ಯವಸ್ಥೆಯನ್ನ ಅವರು ಎದುರಿಗಿಟ್ಟುಕೊಂಡು ಅದರ ವಿರುದ್ಧ ಮಾತಾಡ್ತಾ ಬರ್ತಾರೆ ಎಲ್ಲ ಕಾದಂಬರಿಗಳಲ್ಲಿ, ಬಹುತೇಕ ಕಾದಂಬರಿ ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಕೂಡ ಅದನ್ನು ಗಮನಿಸ್ತೇವೆ. ಇನ್ನೊಂದು ಬ್ರಿಟಿಷ್ ಆ ಕಾಲದಲ್ಲಿದ್ದಂತಹ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಅದು ಉಂಟು ಮಾಡುವ ತಲ್ಲಣಗಳೇನು, ಆ ತಲ್ಲಣಗಳ ವಿರುದ್ಧ ಅವರ ಮಾತುಗಳು ಬರುವುದನ್ನು ನಾವು ಗಮನಿಸ್ತಾ ಬರ್ತೇವೆ. ಮೃತ್ಯುಂಜಯದಲ್ಲಿ ಅದೊಂಥರ ಭಿನ್ನವಾಗಿ ಒಂದು ಸಾಮಾಜಿಕ ಚಿತ್ರಣಕ್ಕಿಂತ ಭಿನ್ನವಾಗಿ ಅದೊಂದು ಸಾಮಾಜಿಕ ಶೋಷಣೆಯ ಕಡೆಗೆ ಒಂದು ಮುಖ ಮಾಡಿರುವ, ನನ್ನ ಕತೆ ಹೇಳಲಿಕ್ಕೆ ನನ್ನಲ್ಲಿ ಸಮಯ ಇಲ್ಲ, ಕತೆಯ ಕೆಲವು ತುಣುಕುಗಳನ್ನು ಹೇಳಿದ್ರೆ ಬಹುಶಃ ಸ್ಪಷ್ಟ ಆಗ್ತಿತ್ತು. ಆದರೆ ಇನ್ನೊಂದು ಅವರ ಕಾದಂಬರಿಯ ಈ ಕಾದಂಬರಿಗಳಲ್ಲಿ ಕಾಣುವ ಬಹಳ ಮುಖ್ಯವಾದ ಇನ್ನೊಂದು ನೆಲೆ, ನಾನು ಯಾಕೆ ಆರಂಭದಲ್ಲಿ ಅಮ್ಮನನ್ನು ನೆನಪು ಮಾಡಿದೆ ಅಂದ್ರೆ, ಒಂದು ಹೆಣ್ಣಿನ ಬಗೆಗಿನ ಹೆಣ್ಣಿನ ಬದುಕು ಉಂಟಲ್ಲ, ಆ ಬದುಕು ನಿರಂಜನರನ್ನು ತುಂಬಾ ಕಾಡಿದೆ. ಎಲ್ಲ ಕಾದಂಬರಿಗಳಲ್ಲಿ ಅದು ಮತ್ತೆ ಮತ್ತೆ ಮತ್ತೆ ಈ ಹೆಣ್ಣಿನ ಚಿತ್ರಗಳು ಬರ್ತವೆ. ಬನಶಂಕರಿ ಅಂತ ಅವರು ಬರೆದ ಎರಡನೇ ಕಾದಂಬರಿ ಇರಬಹುದು, ಜೀವನಹಳ್ಳಿ ಅಲ್ಲಿ ಬರತಕ್ಕಂಥ ಒಬ್ಬಳು ಬಾಲವಿಧವೆ, ಆ ಬಾಲವಿಧವೆಯ ಕತೆ ಅದು ಹೇಗೆ ಬೆಳೀತದೆ ಅಲ್ಲಿ, ಅವಳು ಸಣ್ಣ ಪ್ರಾಯದಲ್ಲೇ ವಿಧವೆ ಆಗ್ತಾಳೆ, ಅದರ ನಂತರ ಅವಳು ಬೆಳೆಯುವುದು, ನಾರಾಯಣರಾಯರ ಆಸರೆ ಅವಳಿಗೆ ಸಿಕ್ಕುವುದು, ಇಬ್ಬರು ಮಕ್ಕಳಾಗೋದು, ಇಡೀ ಸಮಾಜ ಕುಹಕದ ಮಾತುಗಳನ್ನಾಡುವುದು ಅವಳ ಬಗೆಗೆ, ಇದೆಲ್ಲ ನೀವು ನಿರಂಜನರ ಅವರ ವೈಯಕ್ತಿಕ ಬದುಕಿನ ಒಂದು ಪ್ರತಿಫಲನ ಈ ಕಾದಂಬರಿಯಲ್ಲಿ ಇದೆ ಅಂತ ನಮ್ಮಲ್ಲಿ ಕೆಲವರು ಹೇಳ್ತಾ ಬಂದಿದ್ದಾರೆ. ಹೌದು ಅಂತ ಅನ್ನಿಸ್ತದೆ ಕೂಡ, ಅದು ಕಾದಂಬರಿಯನ್ನು ಓದ್ತಾ ಇದ್ರೆ ಅವರ ವೈಯಕ್ತಿಕ ಬದುಕಿನ ವಿವರಗಳನ್ನು ಓದಿದಾಗ ನಮಗೂ ಅನ್ನಿಸ್ತದೆ, ಒಬ್ಬಳು ಬಾಲವಿಧವೆ ಇನ್ನು ಬಹಳ ಸಣ್ಣ ಪ್ರಾಯದಲ್ಲಿ ಗಂಡನನ್ನು ಕಳೆದುಕೊಂಡ, ಅವರ ಅಮ್ಮ ಹೇಗೆ ತಂದೆಯನ್ನೇ ನೋಡದೇ ಇರತಕ್ಕಂತ ನಿರಂಜನರು, ಒಂದ್ಸಲ ದೂರದಲ್ಲಿ ತೋರಿಸಿದ್ರಂತೆ ಯಾರು ಅಂತ ಕೇಳುವಾಗ ತೋರಿಸಿದ್ರು ಅಂತ ಕೂಡ ಒಂದು ಉಲ್ಲೇಖ ಸಿಗ್ತದೆ, ಅವ್ರು ಬದುಕಿದ್ದಾರೆ. ಬಟ್ ಈ ತರಹದ ಬೇರೆ ಬೇರೆ ಸಂಗತಿಗಳನ್ನ ಈ ಕಾದಂಬರಿಯ ಒಳಗಡೆ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬಾಲವಿಧವೆಯಾಗಿ ಅವಳಿಗೆ ಅವಳ ಇಡೀ ಮನೆಯಲ್ಲಿ ಮಾತ್ರ ತುಂಬಾ ಪುರೋಗಾಮಿಯಾದ ಪ್ರಗತಿಪರವಾದಂತಹ ಒಂದು ಆವರಣ ಅವಳಿಗೆ ಸಿಗ್ತದೆ. ವಿಧವೆಯಾಗಿದ್ರೂ ಕೂಡ ಅವಳು ಕೇಶಮುಂಡನ ಮಾಡುವುದು ಬೇಡ ಅಂತ ಮನೆಯವರು ಹೇಳ್ತಾರೆ. ಆ ತರದ ವಾತಾವರಣ ಇತ್ತು. ಅವಳನ್ನು ಕೂಡ ಹುಡುಗ ಮದುವೆ ಆಗ್ಬೋದು, ಇನ್ನೊಂದು ಮದುವೆ ಆಗ್ಬೋದು ಹೆಂಡತಿ ಸತ್ರೆ, ನೀನು ಯಾಕೆ ಆಗ್ಬಾರ್ದಮ್ಮ ಅಂತ ಹೇಳಿದ ಮಾತುಗಳು ಮನೆಯೊಳಗೆ ಬರ್ತವೆ. ಆದರೆ ಕೊನೆಗೆ ಅವಳು ರಾಮರಾಯರ ಆಸರೆಯಲ್ಲಿ ಬೆಳೆದಾದ ಮೇಲೆ ಅವಳು ಎರಡು ಮಕ್ಕಳನ್ನು ಪಡೆದಾಗ ಇಡೀ ಸಮಾಜ ಅವಳನ್ನು ಹೇಗೆ ನೋಡ್ತದೆ, ಅದನ್ನೆಲ್ಲ ಈ ಕಾದಂಬರಿ ಚಿತ್ರಿಸ್ತಾ ಬರ್ತದೆ. ಕಾದಂಬರಿಯ ಕೊನೆಯಂತೂ ಅವಳು ಪುನಃ ವಿಫಲ ಒಂದು ಬಂದಕ್ಕೆ ಅಲ್ಲಿ ಅವಳು ತಾನೇ ತಿರುಪತಿಗೆ ಹೋಗಿ ಮುಂಡೆಯೆಲ್ಲ ಬೋಳಿಸಿಕೊಂಡು ಅವಳು ಒಂದು ಸಾಂಪ್ರದಾಯಿಕ ಒಂದು ಆವರಣಕ್ಕೆ ಮತ್ತೆ ಹೋಗುವ ಒಂದು ಚಿತ್ರ ಬರ್ತದೆ. ಅಂದ್ರೆ ಒಂದು ಹೋರಾಟದ ಚಿತ್ರ ಇಡೀ ಕಾದಂಬರಿಯ ಒಳಗಡೆ ಬಂದು ಕೊನೆಯಲ್ಲಿ ಅದು ವಿಫಲ ಆಗ್ತದೆ. ವಿಫಲ ಆದರೂ ಕೂಡ ಆ ಇಡೀ ಕಾದಂಬರಿಯ ಒಂದು ಒಟ್ಟು ಕಥಾನಕ ನಮ್ಮೊಳಗೆ ಒಂದು ಸ್ತ್ರೀ ಶೋಷಣೆಯ ವಿರುದ್ಧ ಸ್ತ್ರೀ ಪರವಾದ ಒಂದು ಧ್ವನಿ ನಾವು ಹೇಗೆ ನೋಡಬೇಕು ಎನ್ನುವುದನ್ನು ಕುರಿತು ಅದು ಮಾತಾಡ್ತಾ ಬರ್ತದೆ. ರಂಗಮ್ಮನ ವಠಾರ ಅಂತ ಅವರದು ಇನ್ನೊಂದು ಬಹಳ ಸೊಗಸಾದ ನವರಾದ ಹಾಸ್ಯ ಮತ್ತು ವಾಸ್ತವ ಪ್ರಜ್ಞೆಯ ಒಂದು ಕಾದಂಬರಿ ಬಂದಿದೆ. ತುಂಬಾ ಪಾತ್ರಗಳು ಬರ್ತವೆ. ನೀವು ಅಭಯ ಅಂತ ಒಂದು ಕಾದಂಬರಿ ಬರ್ತಾರೆ, ಅದರಲ್ಲಿ ತುಂಗಮ್ಮ ಅಂತ ಬರ್ತಾಳೆ. ನಿಮ್ಮ ಪಾತ್ರವನ್ನು ಒಂದು ಸ್ಮರಣೆಯೊಂದೇ ಸಾಲದೆ ಅಂತ ಇನ್ನೊಂದು ಕಾದಂಬರಿ, ಅದರಲ್ಲಿ ಮೀನಾಕ್ಷಿ 28 ಕಾದಂಬರಿಗಳನ್ನು ಬರೆದಿದ್ದಾರೆ. ನೀವು ನೋಡಿ ಅವರ ಬದುಕಿನ ವರ್ಷಕ್ಕೆ ಅವರ ಸರಾಸರಿ ಲೆಕ್ಕ ಹಾಕ್ತಾ ಬಂದ್ರೆ ಅವರು ಒಟ್ಟು ಮಾಡಿದ ಏನು ಬರವಣಿಗೆಯ ಒಂದು ವಾಗ್ಮಯದ ಒಂದು ವಿಸ್ತಾರವನ್ನು ನೋಡಿದ್ರೆ ವರ್ಷಕ್ಕೆ ಕನಿಷ್ಠ ಅಂದ್ರೆ 4-5 ಕೃತಿಗಳನ್ನು ಬರೆದಿದ್ದಾರೆ ಎವರೇಜ್ ನಾವು ನೋಡಿದ್ರು. ಅಷ್ಟು ಬರೆದವರವರು, ಅಷ್ಟು ಅದರಲ್ಲಿ ಕಾದಂಬರಿಗಳಿಗೆ ಬಹಳ ಹೆಚ್ಚು ಒತ್ತು ಸಿಕ್ಕಿದೆ. ವಿಶಾಲಾಕ್ಷಿ ಅಂತ ಒಂದು ಕಾದಂಬರಿಯಲ್ಲಿ ಒಬ್ಬಳು ವಿಶಾಲಾಕ್ಷಿ ಅಂತ ಬರ್ತಾಳೆ. ಹಾಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಎನ್ನುವ ಕಾದಂಬರಿಯ ದೇವಕಿ, ಕೊನೆ ನಮಸ್ಕಾರ ಎನ್ನುವ ಕಾದಂಬರಿಯಲ್ಲಿ ಬರುವ ವಿಶಾಲಿ, ಈ ಎಲ್ಲ ಕಾದಂಬರಿಗಳು ಉತ್ತವಾಗಿ ರೂಪುಗೊಳ್ತಾ ಬರ್ತವೆ. ಹೆಣ್ಣೊಬ್ಬಳು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಳು ಬೇರೆ ಬೇರೆ ಮಾದರಿಯ ಶೋಷಣೆಗೆ ಹೇಗೆ ಒಳಗಾಗ್ತಾಳೆ ಮತ್ತು ಅವಳನ್ನು ಅದರಿಂದ ನಾವು ಹೇಗೆ ಪಾರು ಮಾಡಬೇಕು ಎನ್ನುವುದರ ಕುರಿತು ಅವರು ತುಂಬಾ ಗಂಭೀರವಾಗಿ ಮಾತಾಡ್ತಾ ಬಂದದ್ದನ್ನು ನಾವು ಗಮನಿಸ್ತಾ ಬರ್ತೇವೆ. ಅವರ ಕಾದಂಬರಿಗಳ ಒಟ್ಟು ಆಶಯವನ್ನು ಕುರಿತು ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಿರಂಜನರ ಕಾದಂಬರಿಗಳಲ್ಲಿ ಮುಖ್ಯವಾಗಿ ಮೂರು ಆಶಯಗಳು ಮತ್ತೆ ಮತ್ತೆ ಒಳಗೊಳ್ಳುತ್ತಾ ಹೋಗುವುದನ್ನು ನಾವು ಕಾಣಬೇಕು. ಒಂದು ಎಡಪಂಥೀಯ ವಿಚಾರಧಾರೆ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಭಾಗವಾದ ಸಮಾನತೆಯ ಆಶಯ, ಇವೆರಡನ್ನೂ ಕೂಡ ಅವರು ಅವರ ಎಲ್ಲ ಕಾದಂಬರಿಗಳಲ್ಲಿ ಮಾಡ್ತಾ ಬಂದದನ್ನ ನಾವು ಗಮನಿಸ್ತೇವೆ. ಹಾಗೇನೆ ಅವರು ಮಹಿಳಾ ಸಮಸ್ಯೆಯನ್ನು ಒಂದು ಪ್ರತ್ಯೇಕವಾದ ಚರ್ಚಿಸಬೇಕಾದ ಆಶಯ ಅಂತ ಭಾವಿಸಿದ್ದಾರೆ ಅವರ ಕಾದಂಬರಿಗಳಲ್ಲಿ. ಎಲ್ಲ ಕಾದಂಬರಿಗಳಲ್ಲಿ ಇದನ್ನ ಅವರು ಮಾಡ್ತಾ ಬಂದದನ್ನ ನಾವು ಗಮನಿಸ್ತೇವೆ. ಮತ್ತು ಸಮಾಜದಲ್ಲಿರತಕ್ಕಂತಹ ಲಂಪಟತನ, ಶೋಷಣೆ ಇವುಗಳ ವಿರುದ್ಧ, ಜಾತೀಯತೆ ವಿರುದ್ಧ ಮಾತಾಡಬೇಕು ಎನ್ನುವ ಒಂದು ಅಪಾರವಾದ ಒಂದು ಕಾಳಜಿ ಅವರಲ್ಲಿ ನಮಗೆ ಮುಖ್ಯವಾಗಿ ನಾವು ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮಧ್ಯಮ ವರ್ಗದ ಆಸೆ ಆಕಾಂಕ್ಷೆಗಳನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟವರು ನಿರಂಜನರು. ನಮ್ಮ ಮಧ್ಯಮ ವರ್ಗ ಒಂದು ಈ ತುಂಬಾ ಆಸೆಗಳು, ಈ ಎಂತ ವಠಾರ ರಂಗಮ್ಮನ ವಠಾರ ಕಾದಂಬರಿ ಓದ್ತಾ ಇದ್ರೆ ಗೊತ್ತಾಗುತ್ತೆ, ಆ ಇಡೀ ಒಂದು ವಠಾರದ ಸುತ್ತಮುತ್ತ ನಡೆಯತಕ್ಕಂತ ಒಂದು ಬೇರೆ ಬೇರೆ ಚಟುವಟಿಕೆಗಳು, ಅಲ್ಲಿ ಎಂಥದೆಲ್ಲ ಅಲ್ಲಿರತಕ್ಕಂತ ಏನು ಅವರ ನಡುವೆ ನಡೆಯತಕ್ಕಂತ ಜಗಳ, ನೀರಿಗಾಗಿ ನಡೆಯುವ ಜಗಳ, ಅಲ್ಲಿ ಆಚುಚ್ಚೆ ಊರಿನ ಕಸ ಕಡ್ಡಿ ಎಲ್ಲ ಕಲ್ಮಶಗಳೆಲ್ಲ ತುಂಬಿಕೊಂಡಿದ್ರು ಕೂಡ ಅದರ ಒಳಗಡೆನೆ ಒಂದು ಜೀವಂತಿಕೆ, ಮಧ್ಯಮ ವರ್ಗದ ಒಂದು ಜೀವಂತಿಕೆಯ ಬದುಕು ಹೇಗೆ ಅರಳುತ್ತದೆ ಅನ್ನೋದನ್ನು ಅವರು ಬಹಳ ಅದ್ಭುತವಾಗಿ ಚಿತ್ರಿಸಿದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಮನುಷ್ಯನ ಸಾಧ್ಯತೆಗಳ ಬಗ್ಗೆ ನಿರಂಜನರಿಗೆ ತುಂಬಾ ಭರವಸೆ ಇದೆ. ಮನುಷ್ಯ ಅವನು ಏನು ಮಾಡಬಹುದು, ಅವನು ಮನುಷ್ಯನಿಗೆ ಅವನ ವ್ಯಕ್ತಿತ್ವದ ಒಳಗಡೆ ಒಂದು ಅಗಾಧವಾದ ಶಕ್ತಿ ಇದೆ, ಅವನ ಸಾಧ್ಯತೆಗಳ ಬಗ್ಗೆ ಒಂದು ಭರವಸೆ ಇರುವುದನ್ನು ಅವರ ಕಾದಂಬರಿಗಳಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವರು ಹೇಳುವುದುಂಟು ಅವರ ಕಲಾತ್ಮಕತೆಯ ಕುರಿತು ಮಾತಾಡುವಾಗ, ಕಾದಂಬರಿಯ ಕಲಾತ್ಮಕತೆಯ ಕುರಿತು ಮಾತಾಡುವಾಗ ಕಪ್ಪು ಬಿಳುಪಿನ ಒಂದು ಚಿತ್ರಣವನ್ನು ಅವರು ಕೊಡ್ತಾ ಬಂದಿದ್ದಾರೆ. ನೋಡುವಾಗ ಇದು ಆ ವರ್ಗ, ಇದು ಈ ವರ್ಗ, ಇದರ ನಡುವೆ ಸಂಘರ್ಷ ಆಗುತ್ತೆ, ಈ ತರಹದ ಕಪ್ಪು ಬಿಳುಪಿನ ಒಂದು ಒಂದು ನಿರೂಪಣ ಕ್ರಮ ಇದೆ ಅವರಲ್ಲಿ ಅಂತ ನಮ್ಮ ಕೆಲವು ವಿಮರ್ಶಕರು ಗುರುತಿಸಿದ್ದಿದೆ. ಬಹುಶಃ ಅದಕ್ಕೆ ಕಾರಣ ಅವರು ಅದನ್ನು ಎತ್ತಿಕೊಂಡ. ತಮಗೆ ಇದ್ದಂತ ಬದ್ಧತೆ ಏನಿದೆ, ತಮ್ಮ ಒಂದು ಸಾಮಾಜಿಕ ಕಳಕಳಿ, ತಮಗೆ ಇರತಕ್ಕಂಥ ಒಂದು ಸೈದ್ಧಾಂತಿಕ ಬದ್ಧತೆ ಏನಿದೆ, ಒಂದು ಹೋರಾಟದ ಮನೋಭಾವ ಏನಿದೆ, ಆ ಮನೋಭಾವಗಳೇ ಬಹುಶಃ ಅವರಿಗೆ ಆ ತರಹದ ಒಂದು ಅಗತ್ಯ ಅಂದ್ರೆ ಈ ತರಹ ಕಪ್ಪು ಬಿಳುಪಿನ ಒಂದು ನೆಲೆಯಲ್ಲಿ ಅದನ್ನು ಚಿತ್ರಿಸಬೇಕಾದ ಅಗತ್ಯ ಕಂಡಿರಬೇಕು ಅಂತ ನನಗೆ ಅನ್ನಿಸ್ತದೆ. ಚೆಲ್ಲಾಪಿಲ್ಲಿಯಾದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.
1: ನಿರಂಜನರ ಕಾದಂಬರಿಗಳ ಆಕೃತಿ ಮತ್ತು ಆಶಯ ವಿಷಯದ ಕುರಿತಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದಂತಹ ಡಾ. ಧನಂಜಯ ಕುಂಬಳೆ ಸರಿಯವರಿಗೆ ಧನ್ಯವಾದಗಳು.

107.8 FM ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಯಕ್ಷಪ್ರೇಮಿಗಳಿಗೆ ಈ ದಿನದ ಯಕ್ಷಗಾನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈಗ ತುಳು ಯಕ್ಷಗಾನ ಪ್ರಸಂಗ ಬ್ರಹ್ಮಬೈದಿರ್, ಇದರ ಮೊದಲ ಭಾಗ. ಭಾಗವತರು ದಿನೇಶ ಮಣ್ಣಾಯ.

ಮದ್ದಳೆ ಪ್ರಭಾಕರ ಗೋರೆ, ಚಿಂಡೆ ಲಕ್ಷ್ಮೀಶ ಮಣ್ಣಾಯ, ಚಕ್ರತಾಳ ಸತ್ಯಶಂಕರ ಪೆರಡಾಲ, ಶ್ರುತಿ ನಾರಾಯಣ ಮೂಲಡ್ಕ. ಪಾತ್ರವರ್ಗದಲ್ಲಿ ಮಾಯಾನತ್ತ, ಅರುವ ಕೊರಗಪ್ಪ ಶೆಟ್ಟಿ, ಕೋಟಿ ಕೆಎಚ್ ದಾಸಪ್ಪರೈ, ಚೆನ್ನಯ್ಯ ಶಿವರಾಮ ಜೋಗಿ, ಬಬ್ಬರ್ಯ ಸದಾಶಿವ ಕುಲಾಲ್, ಜುಮಾದಿ ಸಂತೋಷ ಕುಮಾರ ಮಾನ್ಯ, ಮಾಣಿ ಸಂಜಯ್ ಕುಮಾರ್ ಗೋಣಿಬೀಡು, ಪೊಳಿಬಾರೆ ಮಿಜಾರು ತಿಮ್ಮಪ್ಪ. ಕೇಳಿ ಬ್ರಹ್ಮಬೈದಿರು ತುಳು ಯಕ್ಷಗಾನ ಪ್ರಸಂಗದ ಮೊದಲ ಭಾಗ.

0: ಅಣ್ಣ
1: ಕರ್ಕಲ್ ಅಥವಾ ಕಾಂತಣ್ಣ ವೈದ್ಯ ಹೇಳಿದ ಅವರೇ, ದೇವಿ ವೈದ್ಯ ದಿನ ಬಂಜಿಡು ಅಮರ ಜೋಕ್ಲಾದ ಜಲ್ಮೈತರಾಗ್ಲಿ ನಮ್ಮ ಅಪ್ಪೆನ ಬಂಜಿಡಿಪ್ಪನಗರ ಜನ್ಮ ಕರ್ನಂಚಿನ ಹನ್ನೆರಡು ಕಳೆ ಉಂಡ ಪ್ರತಿದಿನ ಪದಿನಾಲ್ಕು ದಿನ ಆವಡ್ದಂಡ ನಮ್ಮ ಅಪ್ಪೆಲ್ಲ ಕಳೆ ಉಂಡಂಚಿನ ನಿರ್ಭಾಗ್ಯರ ನಮ್ಮ ಆಂಡ ಪಡುಮಲದ ಪೆರುಮಳ ವಲ್ಲಾಳ್ರಿ ನಮ್ಮನ ಪೊರ್ಲುಡು ತಾಂಕದ ಮಲ್ಲೆ ಮಲ್ತೀರಿ ಜಾತಿ ನೀತಿ ನಮ್ಮ ಪ್ರಾಯ ಪ್ರಬುದ್ಧರಾಯಿನಂಚಿನ ಪೊರ್ತುಡು ಬೆನಿಯರೇ ನಂಗೆ ಕಂಡು ಪಾಲು ಮಲ್ತು ಕೊರಿಯರು ಆಂಡ ದಾನೆ ಮಲ್ಪಿಡೆ ಮಲ್ಲಗೆ ಪಡುಮಲದ ಬಲ್ಲಾಳ್ರು ದಾನ ಎಡ್ಡೆನಾರಿ ಆಂಡ ಬೂಡ ಬುದ್ಧಿ ಅಂತ ಇರತ್ತ ಮಲ್ಲಯ ಬುದ್ಧಿ ಅಂತೆ ಆರು ನಂಜಿದ ಬುರುಡೆ ಅದು ಹೋಯ್ತಿರಿಯರು ನಮ್ಮಡ ಪಗೆನೇ ಸಾಧಿಯರು ಕಂಡದಲ್ಪ ಲಡಾಯಿಗೆ ಬತ್ತೀರಿ ಬುರ್ಚಾವಂದ್ರ ಪಾತ್ರ ಎಂಕು ಬಂಡರು ಆ ಸಂದರ್ಭಡು ಈ ಕಂಡದ ಕುಣಿಟ್ಟು ಆರ್ನ ಅನ್ಯಾಯ ಖಂಡಿಸಯ ಆರೇನು ಕರ್ತದ ಕೆರಿಯ ವಿಚಾರಣೆ ನಿರ್ಮಿಸಿದ ಪಡುಮಲದ ಬಲ್ಲಾಳ್ರಿ ನಮ್ಮನ್ನು ವಿಚಾರಣೆ ದಾವಡಿಗಿಲಿ ಬುಡಿಯರು ನ್ಯಾಯ ವಿಚಾರಣೆ ಮಾಡ್ತೇರಿ ಆ ಸಂದರ್ಭಡು ನಮ್ಮ ಅಪ್ಪನ ಅಭಿಪ್ರಾಯದ ಲೆಕ್ಕನೆ ಆರಕ್ಕೆ ಅನ್ನುವಂಚಿನ ಪಾತ್ರನು ಆಸ ಬಿಟ್ಟು ನಮ್ಮ ಕೇಂದ್ರ ಆಂಡ ದಾನಿ ಮಲ್ಪನೆ ಬಲ್ಲಗೆ ನನ್ಗೆ ಕೊರಡಾಗಿ ಪಂಡಿ ಪಾತ್ರ ದಾಂಚಿನಂಚಿನ ಬಲ್ಲಾಳ್ರಿ ಇತ್ತಿರವಳು ನಮ್ಮ ಇಪ್ಪು ನಾವು ಸರಿಯತ್ತು ಪಡೆದು ಇರುವೆಲ್ಲ ಭಾಷೆ ಬಾರದು ಆ ಸಭೆದು ನಮ್ಮ ಆಗತ್ತ ಅಲ್ಪಡ್ದು ದುಂಬು ಬತ್ತ ಆ ಸಂದರ್ಭಡು ಒಂಜಿ ಬಟ್ಟೆದಾದ ನನ್ಗೆ ವಿಚಾರ ತೆರೀಡು ನಮ್ಮ ಹಿರಿಯಾಗಲಿ ಪರಕ್ಕೆ ಬಂತೀರಿ ಕೆಮ್ಮಲದ ಬ್ರಹ್ಮದೇವರಿಗೆ ಆ ಪರಕ್ಕೆ ಸಂದಾರಣಿಗೆ ಗೆಡ್ಡಾಪಣ ಮಾಡುದು ಅಂಚನೆ ದುಂಬು ಪೋಯ ಕೆಮ್ಮಲ ಜಡು ಹೋದು ಆ ಬ್ರಹ್ಮದೇವರಿಗೆ ಬರೀ ರಾತ್ರಿ ಪೊರ್ತು ಅವಳು ಜತ್ತಿಪ್ಪನಾಗ ಕನಟ್ಟು ತೋಜಿಯರು ಬ್ರಹ್ಮದೇವರು ನಂಕು ಆತೆ ಅತ್ತು ನಮ್ಮ ದುಂಬುದ ಆಗು ಹೋಗ್ಲಿನ ಬಗ್ಗೆ ನಂಗೆ ತೆರಿಪಾಯರು ಅಲ್ಪಡ್ದ ದುಂಬು ಬತ್ತ ಅವಳೇ ಇತ್ತರಂಚಿನ ಗೌರಿ ಸುದೆಟ್ಟು ಮೀದು ನಮಳ ಇತ್ತರಂಚಿನ ದೋಷ ಮಾತ ಪರಿಹಾರ ಮಲ್ತಂದು ನೇರವಾದ ಬತ್ತ ನಮ್ಮ ನಮ್ಮ ಬಾವೆ ಇತ್ತರಂಚಿನ ಆ ಪಂಜದ ಹುಡುಗ ಪಂಜದ ಹುಡುಗ ಬತ್ತನಲ್ಪ ನಮ್ಮ ಅಕ್ಕ ಕಿನ್ನಿದಾರು ತೆರೀದು ಅವಳು ಆಶ್ರಯ ಪಡೆಯ ಆಡ ದಾನೆ ಮಲ್ಪಡೆ ಮಲ್ಲಗೆ ಮಾತ ಊರ್ಲ ಎಡ್ಡೆನಗ್ಲೆ ಒಳ್ಳೇದು ಮನೆಯ ಅಪ್ಪಜಿ ಪಂಜದ ಅರಸುಲ್ದಾನ ಎಡ್ಡೆಂದನಾರು ಅನ್ಯಾಯಗಾರೇ ಅಲ್ಪದ ಮಂತ್ರಿ ಆ ಚಂದುಗಿಡಿ ಆಯೆ ಪಗೆ ಸಾಧ್ಯರ ದುಂಬಾಯಿ ಆ ಪುರ್ತುಡು ನಮ ನಿರ್ವೇರಲ್ಲ ಆಸ್ಥಾನ ಉಳಿಬಿಡಾದು ಅವಳು ಕತ್ತಲೆದ ಕೋಣಿಡಿದು ನಮ ನಿರ್ವೇರಲ್ಲ ಪಾಡ್ಪಾಯಿ ಅವಳು ಅನ್ಯಾಯ ನಮ್ಮ ಖಂಡಿಸಾಯ ಆ ಕತ್ತಲೆದ ಕೋಣಿಡಿದು ನಮ ಇರುವ ಆಶ್ರಯ ಬೋಡು ಬಡದು ತೆರೀದು ಎಡಮೂರಿಗೂ ಪೋಯ ದೇವಣ್ಣ ಬಲ್ಲಾಳ್ರಿನ ಆಶ್ರಯ ಪಡೆಯ ಆಶ್ರಯ ತಂಕ ಕುರಿಯರು ಆಡ ದಾನ ಮಲ್ಪಡೆ ಬನ್ನು ಬುಕ್ಕಲ ಚಂದ್ರಗಿಡಿ ಬುಡ್ಜೆ ಅರಸುಗು ದುರ್ಬೋಧನೆ ಕೊರದು ಲಡಾಯ್ದಗಳ ತಗೊಂಡು ನಿರ್ಮಾಣ ಆಡವಳು ಪಂಡಿ ಪಾತ್ರನು ಎತ್ತರಿರಬಾರದು ನಮ ಇರುವೆಲ್ಲ ಲಡಾಯ್ದಗಳಕ್ಕೆ ಪೋಯ ಲಡಾಯ್ದ ಕಲಟ್ಟು ಅನ್ಯಾಯಗಾರಾಯಿನಂಚಿನ ಚಂದ್ರಗಿಡಿನ ಕಳೆದು ಈ ಕಿರಿಯ ಮಿಗಿಯ ಆ ಸಂದರ್ಭಡು ಆ ಪಂಜದ ಅರಸುಳು ಲಡಾಯಿಗೆ ಬತ್ತೀರಿ ಆರ್ ಲಡಾಯಿ ಮಲ್ತೋದಿತ್ತೆ ಯಾನು ಆ ಸಂದರ್ಭಡು ಸಹಾಯ ಕೊರಿಯಾರಂದು ಬತ್ತಿರಂಚಿನ ಪಡುಮಲದ ಪೆರುಮಳ ಬಲ್ಲಾಳ್ರಿ ಅವಳು ಪಗರಿ ಬುಡಿಯರು ಅಲ್ಲಗೆ ನಾಟದ ಪಗರಿ ಪ್ರಾಣ ಬುಡುಪುನಂಚಿನ ಸಂದರ್ಭಡು ಸತ್ಯ ವಿಚಾರಣು ಮಾತ್ರ ತೆರೆಯೊಂಡೆ ವಿಚಾರಣು ಈ ತೆರಿಯ ಅನ್ನ ಪೋಯಿನ ಬೊಕ್ಕ ಈ ಪ್ರಪಂಚಡು ಯಾನಿಪು ನಾವು ಸರಿಯತ್ತೇ ಬಂದದು ಎನ್ನ ಪಾತ್ರದಾಗನೇ ದೇವಸ್ಥಾನದ ಬಾಕಿಲು ಕೊಡೋದು ಜಪ್ಪಡಾದು ತುಳಸಿದ ನೀರು ಬುಡಿಯ ಅವೇ ರೀತಿ ದಂಬೆಗಲ್ಲಿಗೆ ತರನು ಹಾಕೊಂಡು ಈಲಾ ಈ ಲೋಕನು ಬುಡಿಯತ್ತ ಮೆಗಿಯ ಐದು ಬೊಕ್ಕದ ಕತೆ ಗಣಿಸನಾ.

0: ಅಣ್ಣ
1: ಪೈತ್ರ ಪ್ರತಿ ಒಂದು ಜೀವಲ ಅಂದ ಒಂಜ ದಫನ ಇಜಿನ ದಹನ ರಡ್ಡಿರ್ದಂಜಿ ಆಪುಡತ್ತ
0: ಸರಿ
1: ಐಕೆ ಆತರೇಟ ಸ್ಥೂಲ ದೇಹ ಇತ್ತನವು ಐಡ್ದು ಬೊಕ್ಕ ಸೂಕ್ಷ್ಮ ದೇಹ ಅದು ಪರಿವರ್ತನೆ ಆಪುಂಡು ಅಪ್ಪಗಂಡ ಆ ದೇಹ ಓಡೆಗೆ ಹೋಗ್ಬಿಡು ನಮ್ಮ ಮಾತ ಎನ್ನಿರೇಕ ಮಾತಿರಲ ಪೋಪಿನಿ ಬ್ರಹ್ಮಲೋಕ
0: ಸರಿ
1: ಅತ್ತ ಅಂಚನೆ ಪೋಡು ಮಾಡಿದ್ರಿ ನಮ್ಮ ಇರುವೆಲ್ಲ ಎನ್ನಿಯ ಬ್ರಹ್ಮದೇವರೇ ಕೈತಡೆ ಪೋಯ ಆತ ಬರ್ತು ಆರಪನ್ನ ಪಾತಿರದಾದವು ಮಗ ನಿಖಲು ಶುದ್ಧರಾದ ಒರಿದಿಜರು ನಿಖಲ್ ಅಶುದ್ಧತೆ ನನಲಾ ಒರಿದುಂಡು ಐಕ ಬಿಡಾದ್ರಿ ಭೂಲೋಕಡು ಅಘನಾಶಿನಿ ಉಂಟು ಅಘನಾಶಿನಿಗೆ ಹೋದು ಅಲ್ಪನಿಕಲು ಮೀದು ತೆರನಾಂಡ ನಿಖಲಿಗೆ ಎಡ್ಡೆಂದ್ರ ಜಾಗೆಯನ್ನು ತೊಜಿಪವೆ ಎಂದು ಪಂಡೇರಿ ತಾತಿ ಗೊತ್ತಿಜ್ಜಿ ಎಂಕಲೇನಿಂದ ಬಣ್ಣ ಆ ಪುರುತುಡು ಆ ಕೈತಲ ಇತ್ತರ ಬರ್ಬರ ದೈವ ನಂಗೆ ಸಾದಿ ತೋಜಯರಂದ್ರೆ ನಮ್ಮ ಕಳಪುಡ್ದೇರಿ ಅಂಚಾದ್ರಿ ಆ ದೇವಲ್ಲ ನಮಲ ಒಟ್ಟಿಗೆ ಅಘನಾಶಿನಿಗೆ ಬೀಯನೆ ಪೋ ಯಾವಂದ ಬಲ ಇರುವೆಲ್ಲ ದೇವರನ್ನ

0: ಆಚರಣೆ ಮೀಡೋ ಬಂದಿದೆ ಎಂಕ್ಲೆ ಇರುವಲ್ಲ ಇಷ್ಟಕ್ಕೆ ಜಪ್ಪಿನ ಸಂದರ್ಭ ಎಂಕ್ಲೆ ತಲ್ತು ಅಂತ ಒಂದಲ್ಲ
1: ಹಂಗೆ
0: ನಪ್ಪ ಬ್ರಹ್ಮ ದೇವರನ ಪಾತ್ರದ ಲೆಕ್ಕನೆ ಶರೀರದ ಪಾಪತ್ತು ಮಾತ್ರ ದೂರ ಬರ್ತಾನೆ ಬೋಡಾತಿ ಎಂಕ್ಲೆ ಇಷ್ಟಕ್ಕೆ ಮೀಯರ ಬರ್ತಾನ ಎಂಕ್ಲೆ ತಲಿಪೇಡ ತುಂಬಾ ಒಂದಲ್ಲ
1: ಅಂದೆ
0: ಮುಂದು ಏಪ ಹೆಡ್ಡತ್ತಿ ಧರ್ಮದ ವಿರುದ್ಧವಾದ ಬರಡ ಅನ್ಯಾಯದ ಕೆಲಸ ಮಲ್ಪಡ ಮೀಯರ ಅವಕಾಶ ಕೊಡಲ ನಡಬೋಲ್ಪ
2: ಸಾರ್ವಜನಿಕರಿಗೆ ಮೀಯರ ತುದಟ್ಟಿ ಏರಗಳ ಹಾಕೊಂಡು ನಿನ್ನ ಇಲ್ಲದ ಕೆದ್ದು ಅತ್ತ
3: ಅಧಿಕಾರಿಗಳ
2: ಬಂದ್ಲಿ ಕುಡಿಯುವ
3: ನಿಖಿಲ ಸೇತ್ ರಡ್ಡಿ

0: ಅಗನಾಶಿನಿಯ ಐದು ಪಕ್ಕ ದೇವರ ಪಾತ್ರ ಪ್ರಕಾರ ನಮ್ಮ ತಿರುಗುದಾಡಿ ಪೋಯತ್ತ
1: ಬ್ರಹ್ಮದೋಕೆಗೆ ಪೋಯನ
0: ಅತ್ತ ಪೋಯಿನಂಚಿನ ಸಂದರ್ಭ ಆರು ಪನ್ನಂಚಿನ ಪಾತ್ರ ನೆನಪುಂಡತ್ತ
1: ದೇವರಾಯನ ಎನ್ನಟ್ಟು ಭಕ್ತರಾಯನ ನಿಕ್ಕಲು ಉಪ್ಪು ಸರಿಯತ್ತಿ ಪೂರ್ವಕರು ಸರಿಯಾಗಿನ ತಾಣ ನಿಕ್ಕಲಿಗೆ ಉಂಡು ಅಡಗೆ ಪೋಲೆ ಅವುಲೆ ಬ್ರಹ್ಮ ವೈದ್ಯರಾದ ಇತ್ತಲ್ಲೇ
0: ಆರ್ಲ ಮಾತ್ರದ ಲೆಕ್ಕನೆ ನಮ್ಮ ನೇರವಾದ ಭತ್ತ ಎಣ್ಮೂರು ಎಣ್ಮೂರು ಭತ್ತ ನಮ್ಮ ಭತ್ತ ನನ್ನದು ಗೊತ್ತಾಗೋಚವಲ್ಲಗೆ
1: ದೇವಣ್ಣವಲ್ಲಾದ್ರಿಗೆ ಕನಕ್ಟಿವ್ ತೋಜಿಯ ನಮ್ಮ
0: ಆತ್ಯತ್ತಿ ನಮ್ಮ ಇರುವಲ್ಲ ಪಾಪ ಬರ್ತದೆ ನಮ್ಮನೆ ಬ್ರಹ್ಮ ವೈದ್ಯರ ಬರ್ತದೆ ನಮ್ಮೊಂದು ಭತ್ತ ಈ ಊರ್ದಾಗ್ಲೇ ನಂಬಿಕೆ ದ್ರೋಹ ಮಾಡ್ಪಾಯ ನಂಬು ನಾಳೆ ಎಂಬುಗಲ್ಪ ಮಂದಿನ ಅಪಾಯದ ಒಂದು ಪಾತ್ರ ನಮ್ಮ ಬಂಡತ್ತ
1: ಐಕ್ ಸರಿಯಾದಿ ಗರಣಿ ಕಟ್ಟಾಯರಿ ಬೋಡಿ ತಿಲಕ ನಂಬಂದುಳ್ಳೇರಿ ಅಪಗಾಂದ ನಂಬು ನಗಲ್ಲ ಇಂಬು ಕೊರ್ದು ಮಾತೊಂದು
0: ಕೋಟಿ ಚೆನ್ನೈರಿ ಎಣ್ಮೂರುಗೆ ಸೀಮಿತವಾದ ಇತ್ತಿನಗ್ಲತ್ತು ತುಳುನಾಡಿಗೆ ಮಾತಾಗಲೆಟ್ಲಾಗ್ಲಿ ಸೀಮಿತವಾದ ಇತ್ತಿನಗ್ಲಿ ಬಂದ ತೆರಿಪವಡು.

ನಮಸ್ಕಾರ. ಆ ನುಂಗಿಯಲ್ಲಿ ಮಾರಾಟ ಕೇಳಿ ಯಾಣಿ ಏರಿಂದ ಐಕ್ಳ ಗುರ್ತೊಂಡಿ ಅಂದ ಹೇಳ್ಬೇ ಅಲ್ಲಿ ಬಾಳೆ ಐಕನು ಮಗೆ ಪೊಲಿ ಬಾಳೆ ಪೊಲಿ ಬಾಳೆ ನನ್ನ ಪುತಾರಿ ಅಲ್ಲಿ ದಾಖಲದಲ್ಲಿ ಅಲ್ಲಿ ದಾಖಲ ಪುತಾರ ತಂದೆ ಎಡ್ಡೆಡ್ಡೆ ಪುತಾರ ಒಳ್ತುದ್ದೀರ ಗೊತ್ತು ಅಂಚೆ ಅಂದ್ ಪಂಪಿನ ಕೇಳಿದಾಗ ಕಾಸ ಮಗೆ ಅತ್ತಿಗೆ ಸಾಯಂಕಾಲದ ಮೋಸ ಇಂಚಿನ ಗೊತ್ತಿ ಏನ ಅಪ್ಪನ ಮೋಡಿನಿ ಅಂತೀ ಅಪ್ಪ ಏನಂದೆ ಗೊತ್ತಿದ್ದೀರ ನಾನೆಲ್ಲ ಈ ಭೂಮಿಗೆ ಬೈದೆ ಅಮ್ಮರ ಬರಲೂರು ಸಾಂಕದೇರಿ ಏರ ಅಮ್ಮರ ನಂಕಿದಾಳೆ ಸ್ವಾಮಿ ನಂಕ ಬರಲೂರು ದಿನ ಬಂಡಿ ಬಲತ್ತದೆ ಯಾವ ಬಲತ್ತದೆ ಬಲತ್ತ ಬಲತ್ತ ಜವಳಿ ಹತ್ತಿದ್ದೀನಿ ಜವಳಿ ಉಂಡೆ ಹೊಡೆಬಿಟ್ಟ ಇತ್ತ ಹೆಂಚಿನ ಬೋರು ಹೆಂಚಿನ ಬೋರ್ ಚಿಂದಿ ಗೊತ್ತಾಗ್ಬಿಡು ಗೊತ್ತಾಗಂದೆ ಕುರುಂಡೆ ಸ್ವಾಮಿ ಜೀವಜ್ಜನೆ ಹೆಂಚಿನ ಅನ್ಪರಿ ಎಲ್ಲಿನ ಹೆಂಗೆ ಆತು ಬರಲು ಅಂತ ಎಲ್ಲ ಮಾಡಲ್ಲ ನಮ್ಮ ಮಗಲ್ಗೆ ಅಣ್ಣ ಅಮ್ಮರ್ನ ತಂಗಡಿನ ಮಗಲ್ಗೆ ಪುದರ್ ಮಾಣಿ ಹಿಂದೆ ಅಣ್ಣಂದು ಮಾಣಿ ನಿಜವಾದ್ಲ ಅಲ್ಲಿಗೆ ರಾಣಿ ಮಾಮಣ್ಣನ ಮಗಲೇ ಹಿಂಗೆ ಅಕ್ಕದ ಬಣ್ಣತ್ತ ಯಾವ ಮದ್ಮೆ ಅಪ್ಪಣ್ಣ ಅಲ್ಲೇನೇ ಓಡಿದ್ ಮಣ್ಣಿ ಗಂಟು ಬಳತಿದೆ ಹೆಂಚಿನ ಬಣ್ಪರಿ ಹೊರ ತೂಂಡೆಯವು ದೇವರ್ನ ಜಂದು ದೆಪ್ಪೆರೆ ಒಣ ಸೂರ ಪೂಜೆ ಕಣ್ಣು ತೂಕ ತೂಕ ಅಂದೆ ತೂಕ ತೂಕ ಅಂದೆ ಅವರು ಹೇಳ್ಬೇ ಬಾರಿ ಬರ್ಲದ ಅಲ್ಲಿಗೆ ಹನುಮಂತನ ಬಡೇದಿ ಹತ್ತಿ ಬಾರಿ ಬರ್ಲದೇ ಮನಮಂತೆ ಮನಮಂತನ ಬಡೇದಿರ ತೀದೇ ಇರ್ತಿಲ್ಲ ಎಣ್ಣ ರಾಣಿ ಮಾಣಿ ಬರ್ಲು ಎಣ್ಣೆ ಗಂಟು ಬಲ್ತದೆ ಅಂತ ಇನ್ನೀ ಮೀನಿ ಅನು ಮೀನಿ ಮೀನಿ ಅನ್ನಂದು ನಿರ್ಮಲು ಮೀದಿ ಮೇಕೆ ಕಮ್ಮಿ ಅಂದ ಪೂರ ಪೂಜೆ ಒಂದು ಪೊಸ ದುತ್ತಾಯ್ತಾ ಬಾರ್ದು ಅಲ್ಲೆ ಪಾತ್ರೆಡು ಅಲ್ಲೇನು ತೂಡು ಪಂಪಿನ ಆಸೆ ಅದೇ ಮುಟ್ಟ ಬಿದ್ದಾಡ್ದಿನಿ ಬರ್ಬೇನ್ ಬೋದು ಬಾತ್ರ ಅಲ್ಲಿ ಬಾತ್ರ ಬಾತ್ರ.

0: ಬಾಡಿಗೆ ಮುಟ್ಟಿನವೆ
1: ಅದು ಕೇಳಿ
0: ಕೆಬಿಗೇನು ಡಾವೆ ಕೆಬಿಗೇನು ಒಂದು
1: ಹೆಂಗ್ ಬಾಯಿಲ ಬರ್ಬು
0: ಬಾಯಿಡ ಮಾತಾಡ ನಾಬಣತ್ತ
1: ಅಂದ್ರೆ ಕೇಳಿ ಗೊತ್ತಾಯ್ತೀರ
0: ಇಂಚಿನ ಪೂಜಿನ
1: ಕೈದೇ ಮುಟ್ಟಿನ ಬರ್ತೀನತ್ತ
0: ಮುಟ್ಟಿನ ಬಲ್ಲ ಅಂಚಪುರ ಯಾಂದನ ಇಲ್ಲೇ ಬಾಲೇನ
1: ರಾಣಿ
0: ರಾಣೆ ರಾಣಿ ಅತ್ತ ಮಾಣಿ
1: ಅಣ್ಣಂದು ಎಣ್ಣ ರಾಣಿ ನಿನ್ನ ಬುದಾರ ಮಾಣಿ
0: ಆಂಡ ಒಂಜಿ ಉದಾರಿಟ್ಟು ಅಡ್ಡಿ ಜನ ಇಟ್ಲ ಬಾಲೆ ಅಂಜುಂಡು
1: ಎನ್ನ
0: ಮಾಣಿ ಬಾಲೆ
1: ಪೊಲಿ ಬಾಲೆ
0: ಪೊಲಿ ಬಾಲೆ
1: ಇನ್ನ
0: ಬಾಲೆ ಬುಡು ಇಲ್ಲಿ ಪಾಡು ಪೊಲಿ
1: ಬಾಲೆ ಬಾಲೆ ಒಟ್ಟಿಗೆ ಇಪ್ಪೋರು
0: ಎಂಚಿನ ಬಾಲೆ ಒಟ್ಟಿಗೆ
1: ಬಾಲೆ ಬಾಲೆ ಒಟ್ಟಿಗೆ ಇಪ್ಪೋರು
0: ಈಗ ತಾನೇ ಅಮಸಾಡು ಬರ್ತಾರೆ
1: ಪಟಕ್ಕ ಗೊತ್ತಾಂಡಿ ಈ ವೈದಿ ಕುಂಟೇರ್ದಾರೆ
0: ಹಾ ಹಾ
1: ಅಂಚ ನಿನ್ನ ನಾಡು ನಿಜ ಮುಟ್ಟ ಬರ್ತೀನಿ
0: ಇಲ್ಲೇ ಹೋದ್ ಬರ್ತೀನಿ
1: ಇಲ್ಲೇ ಹೋದ್ ಬರ್ತೀನಿ ದೇವರಾಜ್ ಬಾಜಿಲ್ ಬರ್ತೀನಿ
0: ಅಂದ ಬಾರಿ ಉಮೇದು ಉಲ್ಲಾಸ ಬಾಜಿ
1: ಅಂಚಿಂಚು ನಾಗ ಸುತ್ತಮುತ್ತ ಏರ್ಲಜ್ಜಿ ಈ ಒರ್ತಿಯ ಕುಳೊಂದು ಸುಧಾರಿ
0: ಕುಂಟಿತ್ತೀನಿ ಬಾವ ಸುರು ಬಾರಿ ಎಡ್ಡಾಂಡಿ ಈರ್ಲ ಅಂತ ಅರ್ಧೋಳಿ ಅತ್ತ
1: ಅರ್ಧೋಳು ನಾವ್ ಒಟ್ಟಿಗೆ ಅರ್ಧೋಳು
0: ಅರ್ಧವಾರ
1: ನಾನಿ ಓ ನಿನ್ನ ಐಶ್ವರ್ಯ ತುದಾಯ್ ಬಕ್ಕ ತಡಪುಜ
0: ಓ
1: ತಡಪುಜಿ
0: ನಾನೇ ಬಿಡು
1: ಪಾತೇರೆ ನಾಳೆ ಗುಂಜಿ ಯಾವಂದು
0: ನಾನಲ್ಲ ಬಾಗಿಲು ಬರೋಡು
1: ಅಂಚತ್ ದೊಡ್ಡದ ಮಸೆ ಹಾಚಿದತ್ತೆ
0: ಬಕ್ಕ
1: ಶಬ್ದ ತಿಕ್ಕುಜಿ
0: ಅಂದ
1: ನಿನ್ನ ಪುಗರಡು ನಾಳೆ ಎಂಕೆಂಜಿನ ಆ ಸಾವಿರ ನಾಳೆ ಇತ್ತಿನ ಶೇಷಪ್ಪಗಲ ಬಲ್ಲಿ
0: ಅಯ್ಯೋ ಆದಿಶೇಷಿ ಶೇಷಪ್ಪ
1: ಅನ್ನಂದ ಆಯ್ತಲ್ಲಿ ಆತು ಪರ್ಲು ಇಲ್ಲ ನೋಡ
0: ನಾನೇ
1: ಪಗೇಲ್ ರಾತ್ರಿಗೆ ರಾತ್ರಿಗೆ ಪಗೇಲ್ ದಿನ ಪಗೇಲ್ ಮೀನಾಗ ಉಣ್ಣಾಗ ತಿನ್ನಾಗ ಜೊಪ್ಪನಾಗ ನಿನ್ನೇ ಧ್ಯಾನ ನಿನ್ನೇ ಕಣ ಇರುತ್ತೆ
0: ಐಕೆ
1: ದೂರದ

ಮಣಿ ಮರಿ ಅದಿಕೊಂಡು ಮರಿ ಅದಿನ ದೀವನ ಎಳಗೊತ್ತಬೋಡ ಅಧಿಕ ಪ್ರಸಂಗಿ ದಾದನು ತಮ್ಮಲ್ಲಿ ನಮ್ಮ ಮಗೆ ಬಂದ್ಬಿಡ ಆ ಸಲುಗೇಡಿ ತಿಳ್ತದೆ ಕೂಲಿ ಬಿಡುದು ಪಾತೇರ ದಾನಿಂದ ಆಲೋಚನೆ ಮತ್ತ ನಿನ್ನ ಪೊರ್ಲು ತೂದಿ ಯಾರು ಮರಲಾಯ್ನ ಅಲ್ಲಿಂದ ಅಯ್ಯೋ ನಿನ್ನ ಸುರ್ಪನೆ ಯಾನ ಆಲೋಚನೆ ಮಾಡ್ತೈತೆ ಈ ನನಗಂಡಲ ಅಂತ ಸುಧಾರಣೆ ಆದುಪ್ಪ ಅಂದ್ರೆ ನಿನ್ನ ಗಿಂಗಿರಿ ಬಿಡ್ತೀಜಪ್ಪ ನಿನ್ನ ತರೆ ಹಾಳಾತ ಅವ್ ಈ ಜನ್ಮ ಅಂಡ್ಲ ಅವ್ ಸರಿಯಾಯ ಸಾಧ್ಯನೇ ಇಜ್ಜಿ ದಾನಿಂದ ಆಲೋಚನೆ ಮಾಡ್ತ ಬಾಯಿ ಒತ್ತಲಾಗ ಮಾತಾಡಿಲ್ಲ ದಾನ ಹೇಳ್ಬೇಕು ಮುಚ್ಚಿ ಬಾಯಿ ಬುಡಿ ಅಂದಂಡ ಜಾಗ್ರತೆ ನೀನ ಇಂಚನೆ ಬಿಡು ಪೂಜಿ ಓಲಾಂಡಲ್ಲಿ ಏನ ಸುದ್ದಿ ಬರ್ತಂದ ನೀನು ಕೊಚ್ಚಿ ಕೊಚ್ಚಿ ಕೊಚ್ಚಿ ಕೊಚ್ಚಿ ತೋಜಿನ ಸುಳಿಕ್ಕೆ ಗೊತ್ತುಂಡ.

0: ಮಾಡಿ
1: ಬುಡೇ ಬಂಡೆ
0: ಮಾಡಿ
1: ಏನ್ ಬುಡೆ
0: ಬಂಡ
1: ನಾನು ಕೊಚ್ಚಿ ಕೊಚ್ಚಿದ್ರೆ ಸುಲಿಕ್ಕಿದ ಕುವಾತ
0: ನಿನ್ನ ದೀವ
1: ಸುದ್ದಿಟ್ರಿ
0: ಈ ಬಾಯಿ ಅಧಿಕ ಪ್ರಸಂಗಿ
1: ಬಾಯಿ ಮುಚ್ಚೋಡಿ
0: ಏರಿ
1: ದಮ್ಮುದಿತ್ತಿನ ಜಾಗ ಪಾತೇರೆ ಬಲ್ಲಿ ಏರು ಏನ ಬುಡದಿ
0: ಪಾತೇರ
1: ನಿನ್ನ ಕಂಡನೆ ಬುಡದಿ ಏನೋ ಕಂಡನೆ ಆಗಿಂಚ ಪಾತೇರೆ
0: ಒಂದೇ ಗಂಡನ ಬಿಡದಿ ಅಪ್ಪ
1: ನಿಗಂಟು ಮಲ್ತದ
0: ಅವು ಈ ಅತ್ತ ನಿಗಂಟೆ
1: ಒಂದೇಲ ಈ ಮುಂದುವರಿಯಡ ಪಾಪದ ಕೆಲಸ ಮಲ್ತಿಲಕ್ಕ ಪಾಪದ ಕೆಲಸ ಮಲ್ತಾಂಡ ಸಣ್ಣ ಫಲ ಏರು ತೆರೆಯುವ
0: ಏರಂಡನ ಬುಡೆ
1: ಎಮ್ಮೆ ಅವನು ಬೆಂದು ಬೆಂದ ಬಾರಿ ಹಂಚಾದ ಬುಡೆ ಹಂಚಿತ್ತಿನ ಪಾಪದ ಕೆಲಸ ಕೈಬಾಡಿ ಯಮನ ಕೋಪಕ್ಕೆ ಒಳಗ ಹೊಡ್ಚಿ
2: ಇದುವರೆಗೆ ಬ್ರಹ್ಮ ಬೈದಿರು ತುಳು ಯಕ್ಷಗಾನದ ಮೊದಲ ಕಂತು ಆಲಿಸಿದಿರಿ. ಮುಂದುವರಿದ ಭಾಗ ನಾಳಿನ ಯಕ್ಷಗಾನ ಪ್ರಸಾರದಲ್ಲಿ.

0: ರೇಡಿಯೋ ಸಾರಂಗ್ 107.8 ಎಫ್ಎಂ ಎಂದೂ ಮರೆಯದ ಹಾಡು,
1: ಎಂದೂ ಮರೆಯದ ಹಾಡು. ಓನ್ಲಿ ಆನ್ ರೇಡಿಯೋ ಸಾರಂಗ್ 107.8 ಎಫ್ಎಂ. ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ. ಇವತ್ತಿನ ಎಂದೂ ಮರೆಯದ ಹಾಡು ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಅಮೃತ ವರ್ಷಿಣಿ ಚಿತ್ರದ ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಈ ಹಾಡನ್ನು ಹಾಡಿದ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಕೆ ಕಲ್ಯಾಣ್ ಇವರದು, ಸಂಗೀತ ದೇವಾ.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

गम तन्हाई है, तेरी पूरी पत्नी परेशान किया है मुझको।

0: Sarang 107.8 FM.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

Oh.

ಒಂಚೂರು ಇಂಚಿಕೆಲ್ಲೆಗೆ ಫ್ಯಾನ್ ನಿಕ್ಕಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾವ್ ಪಾತ್ರವೃಂದನೆ 107 ಪಾಯಿಂಟ್ ಇನ್ ಮಾತಂ ಸಾರಂಗ್ ನೀವು ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಸಾರಂಗದ ರಂಗ್ ರಂಗ್ ಬದಕು ಬದಕು ಯಾಪನ.

You're listening to Radio Sovereign, 107.8 FM.

ఇంచిన కొండను ఎంచాడే ఉండు మంచి రప్ప.

0: ఉండమల్ కర్రప్ప
1: పెంచిన గర్వద పొన్ను అమో

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.